ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿಯೇ ಇರುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 1 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ.

ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗೆ ಸುಪ್ರಭಾತವು. ಏಳು ನೀ ರಾಘವೇಂದ್ರ, ಏಳು ನೀ ಗುರು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀ ಗುರು ಚರಣ ಕಮಲ ಮಕರಂದ, ಸದ್ಗುರು ಚರಣ ಕಮಲ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ, ಶ್ರೀಪಾದಕ್ಕೆ ಶರಣಂಬೆ ಗುರು ರಾಘವೇಂದ್ರ. ಪ್ರಭು ಶ್ರೀಪಾದಕ್ಕೆ ಶರಣಂಬೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ರಾಘವೇಂದ್ರನೇ ಪರಮ ಪೂಜ್ಯನೇ, ನಿತ್ಯ ಮಂಗಳ ನಿನಗೆ ವಂದನೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಜೈ ಗುರುದೇವ ಸಾಯಿ ಗುರುದೇವ, ಶರಣಂ ಶರಣಂ ಸಾಯಿ ಮಹಾದೇವ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್, ಬೆಳಗಾವಿಯ ಮರಾಠ ಮಂಡಲದಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಇವತ್ತು ಆಯ್ದಕ್ಕಿ ಲಕ್ಕಮ್ಮನ ಒಂದು ವಚನವನ್ನು ನಿರ್ವಚನ ಮಾಡ್ತಾ ಇದ್ದೇನೆ ತಮ್ಮೆದುರಿಗೆ. ಆ ವಚನ ಹೀಗಿದೆ: ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೇ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಡೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಆಯ್ದಕ್ಕಿ ಲಕ್ಕಮ್ಮನವರು ಬರೆದಂತಹ ತುಂಬಾ ಅರ್ಥಪೂರ್ಣವಾದಂತಹ ಒಂದು ವಚನ. ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಲಿಂಗಸೂರು ತಾಲೂಕಿನ ಗುಡಗುಂಟಿ ಅಮರೇಶ್ವರ ಕ್ಷೇತ್ರದಿಂದ ಬಂದ ಅನುಭಾವಿ ವಚನಕಾರರು. ಹಾಗೆಯೇ ಅವರು ಕಾಯಕ ಏನಪ್ಪ ಅಂತಂದ್ರೆ ಕೂಲಿ ಮಾಡ್ತಾ ಇದ್ರು. ಆಯದ ಅಕ್ಕಿ ಅಂದರೆ ಕೂಲಿಗಾಗಿ ಕಾಳು, ಅಂದಿನ ಶ್ರಮಿಕ ಸೇವೆಗೆ ಹಣದ ಬದಲಾಗಿ ಧಾನ್ಯ ಕೊಡುವಂಥ ಪದ್ಧತಿ ಇತ್ತು. ಇವತ್ತಿಗೂ ಕೂಡ ಹಳ್ಳಿಯೊಳಗೆ ಇಂತಹ ಶ್ರಮಿಕರಿಗೆ ಆಯಗಾರರು ಅಂತಾರೆ. ಕಮ್ಮಾರ, ಕುಂಬಾರ, ಬಡಿಗೇರ, ಹಡಪದ, ಮಡಿವಾಳ, ಚಮ್ಮಾರ, ಸಿಂಪಿ ಮುಂತಾದ ಜನಾಂಗದವರು ಶ್ರೀಮಂತರಿಂದ ವರ್ಷಕ್ಕೊಮ್ಮೆ ಬೆಲೆ ಬಂದಾಗ ಅವರಲ್ಲಿ ಕಾಳು ಕಡಿಯನ್ನು ಪಡೆದುಕೊಂಡು ಅವರಿಗೆ ತಮ್ಮ ಸೇವೆಯನ್ನು ನೀಡ್ತಾ ಇರ್ತಾರೆ. ವಚನಕಾರರೊಳಗಿನ ವಿಶಿಷ್ಟವಾಗಿ ಕಾಣುವಂತಹ ಆಯ್ದಕ್ಕಿ ಲಕ್ಕಮ್ಮ ದಿಟ್ಟ ನಿಲುವಿನ ಗಣಾಚಾರಿ ಶರಣೆಯವಳು. ಗಂಡ ಮಾರಯ್ಯನಿಂದ ಒಂದು ದಿನ ಅಗತ್ಯಕ್ಕಿಂತ ಹೆಚ್ಚಿನ ಆದಾಯ ಮನೆಗೆ ಬಂದಾಗ ಅದನ್ನು ಪ್ರಶ್ನಿಸಿ ಮಹಾಮನೆಯ ಸೇವೆಗೆ ಬಸವಣ್ಣನವರಿಗೆ ಆ ಹೆಚ್ಚಿನ ಅಕ್ಕಿಯನ್ನು ಮರಳಿ ನೀಡುವ ಅಂತ ಹೇಳಿ ಗಂಡನನ್ನೇ ಎಚ್ಚರಿಸುತ್ತಾಳೆ ಲಕ್ಕಮ್ಮ. ಹಾಗಾಗಿ ಲಕ್ಕಮ್ಮನಿಗೆ ವಿಚಾರ ಪತ್ನಿ ಅಂತ ಕೂಡ ಕರೀತಾರೆ. ಈ ವಚನದೊಳಗೆ ದಾಸೋಹ ಮಾಡುವಂತಹ ಭಕ್ತನ ಮನಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿಸ್ತಾರೆ ಲಕ್ಕಮ್ಮ. ನೋಡ್ರಿ ಎಷ್ಟು ಚಂದ ಹೇಳ್ತಾರಂದ್ರೆ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೀಡು ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ನಾವು ಜೀವನದೊಳಗೆ ಮುಂದೆ ಹೋದ್ವಿ ಅಂದ್ರೆ, ಮ್ಯಾಲೆ ಏರಿದ್ವಿ ಅಂದ್ರೆ, ಶ್ರೀಮಂತ ಆದ್ವಿ ಅಂದ್ರೆ, ಅಧಿಕಾರ ಸಿಕ್ತಾತು ಅಂದ್ರೆ ಗರ್ವದಿಂದ ನಡ್ಕೊಳಕ್ಕೆ ಶುರು ಮಾಡ್ತೀವಿ. ಆದರೆ ಅವ್ರೇನು ಹೇಳ್ತಾರೆ ಅಂದರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಎನ್ನುವಂತಹ ಬಸವಣ್ಣನವರ ವಾಣಿಯಂತೆ, ಮಾಡಿ ನೀಡಿ ಹೋದೆಹೇನೆಂದಾಗ ಕೈಲಾಸವೇನು ಕೈಕೂಲಿ ಅಂತ ಹೇಳಿ ಲಕ್ಕಮ್ಮ ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ದಾಸೋಹ ಮತ್ತು ಕಾಯಕ ಇವು ಒಂದಕ್ಕೊಂದು ಪೂರಕವಾದಂತಹ ಶರಣರ ಸಮತೆಯ ಚಳುವಳಿಯ ಸಂಕೇತ. ಕಾಯಕ ನಾವು ಏನು ಮಾಡ್ತೀವಿ ಅದು ಶುದ್ಧವಾಗಿರಬೇಕು ಅಂತಾರೆ, ಪ್ರಾಮಾಣಿಕತೆಯಿಂದ ಕೂಡಿರಬೇಕು. ದಾಸೋಹ ನಾವು ಮಾಡಾಕತ್ತಿದ್ವಿ ಅಂತಂದ್ರೆ ಅದರೊಳಗೆ ವಿನಯ ಭಾವ ಇರಬೇಕು. ಮಾಡಿದೇನೆನ್ನುವುದು ಮನದಲ್ಲಿ ಹೊಳೆದರೆ ಈಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳಿ ಬಸವಣ್ಣವರು ಭಕ್ತಿ ದಾಸೋಹ ಎಷ್ಟು ವಿನಮ್ರತೆಯಿಂದ ಕೂಡಿರಬೇಕು ಅಂತ ಹೇಳಿ ಆ ವಚನದೊಳಗೆ ಹೇಳ್ತಾರೆ. ಗರ್ವದೊಳಗೆ ಅಹಂಕಾರದೊಳಗೆ ಮಾಡುವಂಥ ಭಕ್ತಿ ಅದು ನಾವು ಮಾಡುವ ದ್ರವ್ಯಕ್ಕಿನ ಕೇಡು. ಅಂದರೆ ನಾವು ಬಹಳಷ್ಟು ಗರ್ವದಿಂದ ಪೂಜೆ ಮಾಡಿದ್ವಿ ಅಂದರೆ ಆ ಪೂಜೆ ಒಳಗೆ ಏನು ಹಣವನ್ನು ಹಾಕ್ತೀವಿ, ಶ್ರಮವನ್ನು ಹಾಕ್ತೀವಿ, ಅದು ಕೇಡು ಮತ್ತು ಹಾನಿ ಅಂತ ಹೇಳ್ತಾಳೆ ಲಕ್ಕಮ್ಮ. ದಾನಿಗಳು ಶ್ರೀಮಂತರು ತಮ್ಮ ಒಣ ಪ್ರತಿಷ್ಠೆಗೆ ದಾಸೋಹ ಎನ್ನುವ ಹೆಸರಿನೊಳಗೆ ಭಕ್ತಿ ಮಾಡ್ತಾರೆ. ಅನ್ನದಾಸೋಹ, ಅನ್ನದಾಸೋಹ, ವಸ್ತ್ರದಾಸೋಹ ಮಾಡ್ತಾರೆ. ಜ್ಯೇಷ್ಠತೆಯನ್ನು ಮರೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಭಕ್ತಿ ಇಂತಹ ದಾಸೋಹವನ್ನು ಒಪ್ಪೋದಿಲ್ಲ. ಸೊ ಹಾಗಾಗಿ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಅಂದರೆ ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಹಿಡಿದಿರುಪ ಲಿಂಗವು ಘಟಸರ್ಪ ನೋಡ ಅಂತ ಬಸವಣ್ಣವ್ರು ಹೇಳಿದಂಗೆ ನಡೆ ಮತ್ತು ನುಡಿ ಒಳಗೆ ಒಂದು ಬಂಧ ಇರಬೇಕು, ಸಮನ್ವಯತೆ ಇರಬೇಕು, ಅದು ಶರಣತತ್ವ. ನಾವೇನು ಮಾಡ್ತೇವೆ, ಅರಿವು ಅದು ಆಚಾರಕ್ಕೆ ಪೂರಕವಾಗಿರಬೇಕು. ಅರಿವಿದ್ದು ಆಚಾರ ಇಲ್ಲ ಅಂತಂದ್ರೆ ಅದು ಅರಿವಿಂಗೆ ಹಾನಿ, ಅರಿವೆಂಬ ಜ್ಯೋತಿಗೆ ಮಾಡುವಂಥ ಒಂದು ಅಪಮಾನವಾಗಿರುತ್ತೆ. ಹಾಗಾಗಿ ಒಳ್ಳೆಯ ಅನುಭವದ ನುಡಿಗಳನ್ನು ಆಡಿ ಅದರ ಹಾಗೆ ನಡೆಯದ ಆಷಾಢಭೂತಿಗಳ ನಡೆಯನ್ನು ಲಕ್ಕಮ್ಮ ಅವತ್ತಿನ ಕಾಲದಲ್ಲೇ ಪ್ರಶ್ನೆ ಮಾಡ್ತಾರೆ. ಕೊಡದೇ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಅಂತ ಹೇಳ್ತಾರೆ. ಸಮಾಜ ಸೇವೆಗೆ ಕೊಡ್ದಂಗೆ, ದಾಸೋಹ ಮಾಡ್ದಂಗೆ, ನಾನು ದಾನಿ ಅಂತ ಅನಿಸ್ಕೊಳ್ಳೋದು, ತ್ಯಾಗಿ ಅಂತ ಕರೆಸ್ಕೊಳ್ಳೋ ಒಬ್ಬ ಹೀನ ಮನಸ್ಸಿನ ವ್ಯಕ್ತಿ ಅವರು. ಸಮಾಜದೊಳಗೆ ತಾವೊಬ್ಬ ತ್ಯಾಗಿಗಳು ಅನಿಸ್ಕೋಬೇಕು, ದಾನಿ ದಾಸೋಹಿ ಬಿರುದು ಬಾವಲಿಗಳನ್ನು ಪಡೆದು ರತ್ನಾಕರ, ದಾನಶೂರಕರ್ಣ ಅನೇಕ ಬಿರುದುಗಳು ಬಾವಲಿಗಳಿಗೆ ಅವರು ಆ ಹೆಗ್ಗಳಿಕೆಗೆ ಪಾತ್ರರಾಗಬೇಕು ಅಂತಂದರೆ ಆ ಸಮಾಜ ಸೇವೆಗೆ ಏನನ್ನೂ ಕೊಡದೆ ಕೆಲವರು ಏನು ಮಾಡ್ತಾರೆ ಹೇಳ್ರಿ, ದೊಡ್ಡವರು ಅನಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಏನೋ ಕೊಡದಂತಹೇ ಇರುವಂತಹ ತ್ಯಾಗಿಗಳು ಡೊಂಗಿ ದಾಸೋಹಿಗಳು. ತಲೆಯೊಳಗೆ ಕೂದಲಿಲ್ಲ ಅಂತಂದರೆ ನಾವು ಶೃಂಗಾರ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಕೂದಲಿಲ್ಲದ ಶೃಂಗಾರ ಮಾಡಿಕೊಂಡ್ರೂ ಅದು ತಲೆಗೆ ಚಂದ ಕಾಣೋದಿಲ್ಲ. ಕೇಶವಿದ್ರೆ ಮಾತ್ರ ಶೃಂಗಾರ ಚಂದ. ಬೋಳು ತಲೆಗೆ ನಾವು ಮಲ್ಲಿಗೆ ಹಾಕೊಂಡ್ವಿ, ಸಂಪಿಗೆ ಹಾಕೊಂಡ್ವಿ, ಜಾಜಿ ಮಾಲೆ ಕಟ್ಕೊಂಡು ಅಲಂಕಾರ ಮಾಡಿದರೆ ಅದು ನಿಲ್ಲಂಗಿಲ್ಲ ಮತ್ತು ಚಂದ ಕಾಣೋದಿಲ್ಲ ಎನ್ನುವಂಥದ್ದು ಅವರ ಮಾತಿನ ಅರ್ಥ. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಡೆ. ದೃಢವಿಲ್ಲದ ಭಕ್ತಿ ಲಿಂಗತತ್ವದೊಳಗೆ ನಂಬಿಕೆ ಶುದ್ಧೆ ವಿಶ್ವಾಸವಿಟ್ಟು ಭಕ್ತಿ ಮಾಡಿದರೆ ಅದು ಸತ್ಕಾರ್ಯ ಅನಿಸುತ್ತೆ. ಗುರುಲಿಂಗ ಜಂಗಮ ಕಾಯಕದಾಸದೊಳಗೆ ನಂಬಿಕೆ ದೃಢತೆ ಇಲ್ಲದ ಭಕ್ತಿ ಅದು ಹೆಂಗಿರ್ತದಪ್ಪ ಭಕ್ತಿ ಅಂತಂದರೆ, ಈ ಒಂದು ಗಡಿಗೆ ತಳ ಒಡೆದಂತಹ ಗಡಿಗೆಯೊಳಗೆ ಅದು ತುಂಬ ನೀವು ನೀವು ಸುರಿದ್ರಿ ಅಂತಂದರೆ ತಳ ಒಡೆದಿರುವ ಗಡಿಗೆಯೊಳಗೆ ನೀರೆಲ್ಲ ಸೋರಿ ನೆಲದ ಪಾಲಾಗ್ತತಿ. ಅಂತಹ ಒಡಕು ಗಡಿಗೆಯ ಮಡಿಕೆಯ ಕೂಡದಲ್ಲಿ ಜಲ ಸುರಿದರೆ ಏನು ಉಪಯೋಗ? ಅದು ವ್ಯರ್ಥವಾಗಿ ಹೆಂಗೆ ಹರಿದು ಹೋಗ್ತತೋ ಹಂಗೆ ನೀವು ಮಾಡುವಂಥ ಭಕ್ತಿ ಏನೈತಿ, ಶ್ರದ್ಧೆ ಏನಿದೆ, ವಿಶ್ವಾಸ ದೃಢತೆ ಅದು ಸರಿಯಾಗಿಲ್ಲ ಅಂತಂದ್ರೆ ತಳ ಒಡೆದ ಕುಂಭದೊಳಗೆ ನೀವು ಭಕ್ತಿ ಹಾಕಿದಂಗೆ ಅಂತ ಹೇಳ್ತಾರೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಗರ್ವದಿಂದ ನಾವು ಮಾಡಿದ್ವಿ ಅಂತಂದ್ರೆ ಆ ಒಂದು ಭಕ್ತಿ ದ್ರವ್ಯ ಹಾನಿ ಮಾಡ್ತತಿ. ನಡೆ ನುಡಿಯೊಳಗೆ ಸಾಮ್ಯತೆ ಇರದಂಥ ನುಡಿವಿ ನಮ್ಮ ಅರಿವನ್ನು ಹಾನಿ ಮಾಡುತ್ತೆ. ಕೊಡದಂಗನೇ ನಾ ತ್ಯಾಗಿ ಅನಿಸ್ಕೋತೀನಿ, ಏನು ದಾನ ಮಾಡ್ದಂಗೆ ದಾನಶೂರ ಅನಿಸ್ಕೊಳ್ತೀನಿ, ಸಮಾಜ ಸೇವೆ ಏನು ಮಾಡ್ದಂಗೆ ನಾ ಸಮಾಜ ಸುಧಾರಕ ಸುಧಾರಕ್ಕೆ ಅನಿಸ್ಕೊಳ್ತೀನಿ ಅಂತಿತ್ತು ಅಂತಂದರೆ ಇಂಥ ಘಟನೆಗಳು ಹೆಂಗಪ್ಪ ಅಂತಂದ್ರೆ ಒಡೆದ ಮಡಿಕೆ ಒಳಗೆ ನಾವು ಸುಜ್ಞಾನ ಅರಿವೆಂಬ ಜಲವನ್ನು ಸುರಿದು ಹರಿಯಾಕ ಹೆಂಗೆ ಹರಿದದು ವ್ಯರ್ಥವಾಗುತ್ತೋ ಅದೇ ರೀತಿ ನಮ್ಮ ಹೆಸರು ಕೂಡ ನಮ್ಮ ಪ್ರಯತ್ನವೂ ಕೂಡ ಅದು ಜಾರಿ ಹೋಗುವಂಥದ್ದು. ಹಾಗೆಯೇ ನಿಷ್ಠೆ ಬದ್ಧತೆ ಪ್ರಾಮಾಣಿಕತೆ ಇಲ್ಲದಂಥ ಭಕ್ತಿಯು ಮಾರಯ್ಯ ಪ್ರಿಯ ಅಮರೇಶ್ವರ ದೇವರನ್ನು ಅದು ಮುಟ್ಟಂಗಿಲ್ಲ ಎನ್ನುವಂತಹ ಮಾತನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಜಂಗಮ ಸಮಾಜಕ್ಕೆ ಇಂಥ ಸೇವೆಗಳು ಮುಟ್ಟಂಗಿಲ್ಲ ಅಂಥೇಳಿ ಸತ್ಯ ಶುದ್ಧ ಕಾಯ ತರುವಾರಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾರೆ. ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ

0: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ALE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ALE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಕರ್ಮ ಅಂದರೆ ಏನು, ಅಕರ್ಮ ಅಂದರೆ ಏನು, ವಿಕರ್ಮ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಂಡು, ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯನಲ್ಲಿ ಬುದ್ಧಿವಂತನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಾಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಸೊ ಭಕ್ತಿಯಲ್ಲಿ ಇರುವವನು ಎಲ್ಲವನ್ನ ಭಗವಂತನಿಗೋಸ್ಕರ ಮಾಡುತ್ತಿರುವಾಗ ಮಾತ್ರ ಕರ್ಮ ಬಂಧನದಿಂದ ಬಿಡುಗಡೆ ಸಾಧ್ಯ. ಸೊ ಭಗವಂತನ ಜೊತೆ ಅವನ ಶುದ್ಧ ಪ್ರೇಮದ ಕಾರಣ ಅವನು ಕರ್ಮವನ್ನು ಮಾಡುತ್ತಾನೆ. ಆದ್ದರಿಂದ ಕರ್ಮಫಲದಲ್ಲಿ ಅವನಿಗೆ ಆಸಕ್ತಿ ಆಕರ್ಷಣೆಗಳು ಇರುವುದಿಲ್ಲ. ತನ್ನ ಪೋಷಣೆಯ ವಿಷಯದಲ್ಲಿಯೂ ಅವನಿಗೆ ಆಸಕ್ತಿ ಇರುವುದಿಲ್ಲ, ಏಕೆಂದರೆ ಅವನು ಎಲ್ಲವನ್ನ ಭಗವಂತನಿಗೆ ಬಿಟ್ಟಿರುತ್ತಾನೆ. ವಸ್ತುಗಳನ್ನು ಪಡೆಯಬೇಕೆಂಬ ಕಾತರವಾಗಲಿ, ಆಗಲೇ ತನ್ನಲ್ಲಿರುವ ವಸ್ತುಗಳನ್ನು ರಕ್ಷಿಸಬೇಕೆಂಬ ಕಾತರವಾಗಲಿ ಅವನಿಗಿಲ್ಲ. ಆದಷ್ಟು ಚೆನ್ನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಎಲ್ಲವನ್ನೂ ಅವನು ಭಗವಂತನಿಗೆ ಬಿಟ್ಟುಬಿಡುತ್ತಾನೆ. ಇಂತಹ ಮನುಷ್ಯನು ಒಳಿತು ಕೆಡುಕು ಕರ್ಮಗಳ ಪ್ರತಿಕ್ರಿಯೆಗಳಿಂದ ಸದಾ ಮುಕ್ತನಾಗಿರುತ್ತಾನೆ. ಅವನು ಏನನ್ನೂ ಮಾಡದೇ ಇರುವಂತೆ ಇರುತ್ತಾನೆ. ಇದು ಅಕರ್ಮದ, ಎಂದರೆ ಪ್ರತಿಕ್ರಿಯೆಗಳ ಫಲಗಳಿಲ್ಲದ ಕರ್ಮದ ಸಂಕೇತ. ನಿರಾಶೀರ್ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಸೊ ಭಕ್ತಿಯೋಗದಲ್ಲಿ ಇರುವಂಥವನಿಗೆ, ಅದನ್ನು ಅಭ್ಯಾಸ ಮಾಡ್ತಾ ಇರುವಂಥವನಿಗೆ ತನ್ನ ಕಾರ್ಯಗಳಿಂದ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳನ್ನು ಅವನು ನಿರೀಕ್ಷಿಸುವುದಿಲ್ಲ. ಅವನ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಹಿಡಿತದಲ್ಲಿರುತ್ತದೆ. ತಾನು ಭಗವಂತನ ಅಂಶವಾಗಿದ್ದರಿಂದ ತಾನು ವಹಿಸುವ ಪಾತ್ರ ತನ್ನ ಕಾರ್ಯವಲ್ಲ ಎಂದು ಅವನಿಗೆ ತಿಳಿದಿರುತ್ತದೆ. ಈ ಕಾರ್ಯವನ್ನು ಭಗವಂತನು ತನ್ನ ಮೂಲಕ ಮಾಡಿಸುತ್ತಾನೆ ಎಂದು ಅವನು ತಿಳಿಯುತ್ತಾನೆ. ಕೈಯು ಚಲಿಸಿದಾಗ ಅದು ತಾನಾಗಿಯೇ ಚಲಿಸುವುದಿಲ್ಲ, ಇಡೀ ದೇಹದ ಪ್ರಯತ್ನದಿಂದ ಅದು ಚಲಿಸುತ್ತದೆ. ಸೊ ಹೀಗೆ ಭಕ್ತನಾದವನು ಎಲ್ಲವನ್ನ ಭಗವಂತನ ಇಚ್ಛೆಯ ತರ ತಾನು ಮಾಡುತ್ತೇನೆ ಅಂತ ಅವನು ತಿಳಿದುಕೊಂಡಿರುತ್ತಾನೆ. ಯದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವ ಸಿದ್ಧೌ ಚ ಕೃತ್ವಾ ಪೀನಾನಿ ಬದ್ಧತೆ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು ದ್ವಂದ್ವಾತೀತನು, ಅಸೂಯೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಸೊ ಒಬ್ಬನು ಭಕ್ತಿಯೋಗದಲ್ಲಿ ಇದ್ದಾಗ ಮಾತ್ರ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಆತನು ಐಹಿಕ ಗುಣಗಳ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗುತ್ತಾನೆ. ಸೊ ಆತನಿಗೆ ಭಗವಂತನ ಸಂಬಂಧದಲ್ಲಿ ತನ್ನ ಸ್ವರೂಪದ ಸ್ಥಿತಿ ತಿಳಿದಿರುತ್ತದೆ. ಆತನ ಮನಸ್ಸು ಭಗವಂತನಲ್ಲಿ ಇರುವುದರಿಂದ ಅವನು ಮುಕ್ತನಾಗಬಹುದು. ಆದ್ದರಿಂದ ಅವನು ಏನು ಮಾಡಿದರೂ ಆದಿ ವಿಷ್ಣುವಿಗಾಗಿ ಅವನು ಎಲ್ಲವನ್ನ ಮಾಡುತ್ತಾನೆ. ಆದ್ದರಿಂದ ವಿಶಿಷ್ಟಾರ್ಥದಲ್ಲಿ ಆತನ ಕರ್ಮಗಳೆಲ್ಲವೂ ಯಜ್ಞಗಳೇ. ಏಕೆಂದರೆ ಯಜ್ಞಗಳ ಉದ್ದೇಶ ಪರಮ ಪುರುಷನಾದ ವಿಷ್ಣುವನ್ನು ತೃಪ್ತಿಗೊಳಿಸುವಂಥದ್ದು. ಇಂತಹ ಕರ್ಮದ ಪರಿಣಾಮವಾದ ಎಲ್ಲ ಪ್ರತಿಕ್ರಿಯೆಗಳು ಆಧ್ಯಾತ್ಮದಲ್ಲಿ ಸೇರಿ ಹೋಗುತ್ತವೆ. ಆ ಮನುಷ್ಯನಿಗೆ ಐಹಿಕ ಪರಿಣಾಮಗಳ ತೊಂದರೆ ಇಲ್ಲ.

0: ದಿನ. ಭಕ್ತಿಯೋಗದಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು. ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪೂರ್ಣಾಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವೂ ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ಸೊ ಭಕ್ತಿಯಿಂದ ಕೂಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನನ್ನು ಕಡೆಗೆ ಹೇಗೆ ಆಧ್ಯಾತ್ಮಿಕ ಗುರಿಗೆ ಕೊಂಡೊಯ್ಯಬಹುದು ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಸೊ ಭಕ್ತಿಯುಗದಲ್ಲಿ ಕೂಡ ಹಲವಾರು ಚಟುವಟಿಕೆಗಳಿವೆ. ಭೌತಿಕ ಕಲ್ಮಶದಲ್ಲಿ ಸಿಕ್ಕಿಕೊಂಡಿರುವ ಬದ್ಧಾತ್ಮನು ಖಂಡಿತವಾಗಿಯೂ ಭೌತಿಕ ವಾತಾವರಣದಲ್ಲಿ ಕರ್ಮ ಮಾಡುತ್ತಾನೆ. ಆದರೂ ಆತನು ಇಂತಹ ಆವರಣದಿಂದ ಹೊರಬರಬೇಕಾಗಿದೆ. ಭೌತಿಕ ಆವರಣದಿಂದ ಬದ್ಧಾತ್ಮವು ಹೊರಬರುವ ಪ್ರಕ್ರಿಯೆ ಕೃಷ್ಣ ಪ್ರಜ್ಞೆ. ಉದಾಹರಣೆಗೆ, ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸಿ ಅಜೀರ್ಣದಿಂದ ನರಳುತ್ತಿರುವ ರೋಗಿಗೆ ಹಾಲಿನ ಮತ್ತೊಂದು ಉತ್ಪನ್ನವಾದ ಮೊಸರಿನಿಂದ ಗುಣವಾಗುತ್ತದೆ. ಇಲ್ಲಿ ಗೀತೆಯು ಹೇಳುವಂತೆ ಐಹಿಕದಲ್ಲೇ ಮೈಮರೆತ ಬದ್ಧಾತ್ಮನಿಗೆ ಕೃಷ್ಣ ಪ್ರಜ್ಞೆಯಿಂದ ಗುಣವಾಗಬಹುದು. ಈ ಪ್ರಕ್ರಿಯೆಗೆ ಯಜ್ಞ ಎಂದು ಹೆಸರು. ಹೀಗೆಂದರೆ ವಿಷ್ಣು ಅಥವಾ ಕೃಷ್ಣನ ತೃಪ್ತಿಗಾಗಿಯೇ ಮಾಡುವ ಕಾರ್ಯಗಳು. ಐಹಿಕ ಜಗತ್ತಿನ ಚಟುವಟಿಕೆಗಳನ್ನು ವಿಷ್ಣುವಿಗಾಗಿ ಮಾತ್ರವೇ ಮಾಡಿದಷ್ಟು ಸಮಾಧಿ ಅಥವಾ ಸಂಪೂರ್ಣ ಲೀನತೆಯಿಂದಾಗಿ ವಾತಾವರಣವು ಆಧ್ಯಾತ್ಮಿಕವಾಗುತ್ತದೆ. ಬ್ರಹ್ಮ ಎನ್ನುವ ಪದಕ್ಕೆ ಆಧ್ಯಾತ್ಮಿಕ ಎಂದು ಅರ್ಥ. ಸೊ ಭಗವಂತನು ಆಧ್ಯಾತ್ಮಿಕನು. ಅವನ ಲೌಕಿಕ ಶರೀರದ ಕಿರಣಗಳನ್ನು ಬ್ರಹ್ಮಜ್ಯೋತಿ ಎಂದು ಕರೆಯುತ್ತಾರೆ. ಅಸ್ತಿತ್ವದಲ್ಲಿರುವುದೆಲ್ಲ ಬ್ರಹ್ಮಜ್ಯೋತಿಯಲ್ಲಿ ನೆಲೆಗೊಂಡಿದೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇ ನೈವೋಪಜುಹ್ವತಿ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ.
1: ಶ್ರೋತ್ರಾದಿ ಇಂದ್ರಿಯಾಣ್ಯನ್ಯೈ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದಿನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ.
0: ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಮಾನವ ಬದುಕಿನ ನಾಲ್ಕು ವಿಭಾಗಗಳ ಸದಸ್ಯರಾದ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಲ್ಲರೂ ಪರಿಪೂರ್ಣ ಯೋಗಿ ಅಥವಾ ಅಲೌಕಿಕವಾದಿಗಳಾಗಲು ಉದ್ದೇಶಿತರಾಗಿದ್ದಾರೆ. ಮನುಷ್ಯ ಜನ್ಮದ ಉದ್ದೇಶ ಪ್ರಾಣಿಗಳಂತೆ ಇಂದ್ರಿಯ ಭೋಗವಲ್ಲ. ಆದ್ದರಿಂದ ಮನುಷ್ಯನು ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣವಾಗುವಂತೆ ನಾಲ್ಕು ಆಶ್ರಮಗಳನ್ನು ಏರ್ಪಡಿಸಿದೆ. ಗೃಹಸ್ಥರಿಗೆ ಇಂದ್ರಿಯ ಸುಖಕ್ಕಾಗಿ ಸ್ವಲ್ಪ ಅವಕಾಶವನ್ನು ನೀಡಲಾಗಿದೆ. ಅವರು ಇದನ್ನು ಬಹಳ ಸಂಯಮದಿಂದ ಮಾಡುತ್ತಾರೆ. ಧಾರ್ಮಿಕ ತತ್ವಗಳನ್ನು ಆಧರಿಸಿದ ವಿವಾಹವು ಎಲ್ಲ ನಾಗರಿಕ ಸಮಾಜಗಳಲ್ಲಿ ಒಪ್ಪಿಗೆಯಾಗಿದೆ. ಸೊ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ತಾನು ಭಕ್ತಿ ಮಾರ್ಗದಲ್ಲಿ ತೊಡಗುವುದಲ್ಲದೆ ತನ್ನ ಕುಟುಂಬವನ್ನು ಕೂಡ ಭಕ್ತಿ ಮಾರ್ಗಕ್ಕೆ ಅವನು ಕರೆತಂದರೆ ಸೊ ಅದು ಒಂದು ರೀತಿಯ ಯಜ್ಞವಾಗುತ್ತದೆ. ಏಕೆಂದರೆ ಸಂಯಮಶೀಲನಾದ ಗೃಹಸ್ಥನು ತನ್ನ ಇಂದ್ರಿಯ ಸುಖದ ಸಾಮಾನ್ಯ ಪ್ರವೃತ್ತಿಯನ್ನು ಉನ್ನತವಾದ ಆಧ್ಯಾತ್ಮಿಕ ಬದುಕಿಗಾಗಿ ಅವನು ಅದನ್ನು ಮೀಸಲಿಡುತ್ತಾನೆ.
1: ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೇ.
0: ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸುತ್ತಾರೆ. ಪತಂಜಲಿಯ ಯೋಗ ಪದ್ಧತಿಯನ್ನು ಇಲ್ಲಿ ಪ್ರಸ್ತಾವಿಸಲಾಗಿದೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಆತ್ಮವನ್ನು ಪ್ರತ್ಯಗಾತ್ಮ ಮತ್ತು ಪರಾಗಾತ್ಮ ಎಂದು ಕರೆದಿದೆ. ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹವಿರುವ ತನಕ ಅದಕ್ಕೆ ಪರಾಗಾತ್ಮ ಎಂದು ಹೆಸರು. ಅದೇ ಆತ್ಮವು ಇಂದ್ರಿಯ ಸುಖದಲ್ಲಿ ನಿರಾಸಕ್ತಿಯನ್ನು ಬೆಳೆಸಿಕೊಂಡಾಗ ಅದಕ್ಕೆ ಪ್ರತ್ಯಗಾತ್ಮ ಎಂದು ಹೆಸರು. ಆತ್ಮವು ದೇಹದೊಳಗೆ ಕ್ರಿಯಾಶೀಲವಾಗಿರುವ 10 ವಿಧದ ವಾಯುವಿನ ಕ್ರಿಯೆಗಳಿಗೆ ಒಳಪಟ್ಟಿದೆ. ಇದನ್ನು ಶ್ವಾಸೋಚ್ಛ್ವಾಸದ ವ್ಯವಸ್ಥೆಯಲ್ಲಿ ನಿಗ್ರಹಿಸಬಹುದು. ದೇಹದೊಳಗಿನ ವಾಯುವಿನ ಎಲ್ಲ ಕ್ರಿಯೆಗಳು ಅಂತಿಮವಾಗಿ ಆತ್ಮದ ಐಹಿಕ ಆಸಕ್ತಿಯನ್ನು ಬಿಡಿಸಲು ನೆರವಾಗಬೇಕು. ಇದು ಸಾಧ್ಯವಾಗುವಂತೆ ದೇಹದ ವಾಯುವನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದನ್ನು ಪತಂಜಲಿಯ ಯೋಗ ಪದ್ಧತಿಯು ಬೋಧಿಸುತ್ತದೆ. ಈ ಯೋಗ ಪದ್ಧತಿಯಂತೆ ಪ್ರತ್ಯಗಾತ್ಮವೇ ಅಂತಿಮ ಗುರಿ. ಈ ಪ್ರತ್ಯಗಾತ್ಮವು ಭೌತಿಕ ಕಾರ್ಯಗಳಿಂದ ದೂರವಿರುತ್ತದೆ. ಇಂದ್ರಿಯಗಳು ಇಂದ್ರಿಯ ವಿಷಯಗಳೊಂದಿಗೆ ಕಾರ್ಯ ಮಾಡುತ್ತವೆ. ಉದಾಹರಣೆಗೆ, ಕಿವಿಯು ಕೇಳುತ್ತದೆ, ಕಣ್ಣು ನೋಡುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ, ನಾಲಿಗೆಯು ರುಚಿಯನ್ನು ಗ್ರಹಿಸುತ್ತದೆ, ಕೈಯು ಸ್ಪರ್ಶಿಸುತ್ತದೆ. ಹೀಗೆ ಎಲ್ಲಾ ಇಂದ್ರಿಯಗಳು ಆತ್ಮದ ಹೊರಗಿನ ಕಾರ್ಯಗಳಲ್ಲಿ ತೊಡಗಿರುತ್ತವೆ. ಇದನ್ನು ಪ್ರಾಣವಾಯುವಿನ ಕ್ರಿಯೆಗಳು ಎಂದು ಕರೆಯುತ್ತಾರೆ. ಅಪಾನವಾಯು ಕೆಳಗಡೆ ಹೋಗುತ್ತದೆ, ವ್ಯಾನವಾಯು ಕುಗ್ಗಿಸುವ ಮತ್ತು ಹಿಗ್ಗಿಸುವ ಕೆಲಸವನ್ನು ಮಾಡುತ್ತದೆ, ಸಮಾನ ವಾಯು ಸಮತೋಲನವನ್ನು ಕಾಪಾಡುತ್ತದೆ, ಉದಾನವಾಯು ಮೇಲಕ್ಕೆ ಹೋಗುತ್ತದೆ. ಮನುಷ್ಯನಿಗೆ ಜ್ಞಾನೋದಯವಾದ ಅನಂತರ ಇವೆಲ್ಲವನ್ನು ಅವನು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸುತ್ತಾನೆ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ

ನೇರ ಪ್ರಸಾರ 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377 एक्सटेंशन 1530।
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಹಿರಿಯ ನಾಗರಿಕರು ವಯಸ್ಸಾಗುತ್ತಿದ್ದಂತೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇರ್ತಾರೆ. ಹಿರಿಯ ನಾಗರಿಕರು ತಮ್ಮ ಮಾನಸಿಕ ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಯಾವ ರೀತಿ ಉತ್ತಮ ಗುಣಮಟ್ಟದ ಜೀವನವನ್ನು ಕಾಪಾಡಿಕೊಂಡು ಹೋಗಬಹುದು ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ತೆಕ್ಕಳಿಕೆ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
1: ನಮಸ್ಕಾರ. ಮೇಡಮ್, ಥ್ಯಾಂಕ್ ಯು.
0: ಸರ್, ಈಗ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಮಾನಸಿಕ ಆರೋಗ್ಯ ಅಂದ್ರೇನು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಮುಖ್ಯವಾಗುತ್ತೆ ಅಂತ? ಸರ್,
1: ಮಾನಸಿಕ ಆರೋಗ್ಯವನ್ನ ಒಂದು ಡಿಫೈನ್ ಮಾಡೋದಾಗ್ಲಿ, ಅದನ್ನ ಒಂದು ಪರಿಧಿಯಲ್ಲಿ ನಾವು ವಿಸ್ತಾರ ಅಂದ್ರೆ ಅದರ ವಿವರಣೆ ಕೊಡೋದಾಗ್ಲಿ ಸ್ವಲ್ಪ ಕಷ್ಟ. ಆದರೂ ಕೂಡ ಇದೇ ಪ್ರಶ್ನೆಯನ್ನ ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಹೇಳ್ತೀವಲ್ಲ, ಸಿಗ್ಮಂಡ್ ಫ್ರಾಯ್ಡ್, ಅವ್ರಿಗೆ ಯಾರೋ ಕೇಳಿದ್ರು ಮಾನಸಿಕ ಆರೋಗ್ಯ ಅಂದ್ರೆ ನಿಮ್ಮ ಪ್ರಕಾರ ಏನು ಅಂತ ಹೇಳಿ. ಅದಕ್ಕೆ ಅವ್ರು ಕೊಟ್ಟ ಉತ್ತರನೇ ನಾನು ಇಲ್ಲಿ ಕೊಡ್ತಾ ಇರೋದು. ಇಫ್ ಯು ಆರ್ ಏಬಲ್ ಟು ವರ್ಕ್ ಅಂಡ್ ಲವ್, ದೆನ್ ಯು ಆರ್ ಮೆಂಟಲಿ ಹೆಲ್ದಿ. ಅಂದರೆ ಜೀವನದ ಯಾವುದೇ ಘಟ್ಟದಲ್ಲಿ ನೀವಿರ್ಬೋದು, ಯಾವುದೇ ಒಂದು ನಿಮ್ಮ ಒಂದು ಕೆಲಸವಾಗಲಿ ನಿಮ್ಮ ಕರ್ತವ್ಯವಾಗಲಿ ನೀವು ನಿಭಾಯಿಸ್ತಾ ಇರಬಹುದು ಜೀವನದಲ್ಲಿ, ನೀವು ಮಾಡ್ತಿರುವಂತಹ ಕೆಲಸವನ್ನು ನೀವು ಸಕ್ಷಮವಾಗಿ ಮಾಡ್ತಾ ಇದ್ರೆ, ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಕ್ಷಮವಾಗಿ ನೀವು ಅದನ್ನು ನಿಭಾಯಿಸ್ತಾ ಇದ್ರೆ, ಮತ್ತು ನಿಮ್ಮನ್ನು ಸ್ವತಃ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನಗಳನ್ನು ನೀವು ಪ್ರೀತಿಸ್ತಾ ಇದ್ರೆ, ಬಹುತೇಕ ನೀವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀರಿ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಮಾನಸಿಕ ಆರೋಗ್ಯವನ್ನು ನೋಡಬಹುದು. ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಅಂತಂದರೆ, ಮಾನಸಿಕ ಆರೋಗ್ಯ ಇಲ್ಲದೆ ಆರೋಗ್ಯವಿಲ್ಲ. ದೇರ್ ಇಸ್ ನೋ ಹೆಲ್ತ್ ವಿಥೌಟ್ ಮೆಂಟಲ್ ಹೆಲ್ತ್ ಅಂತ ನಾವು ಹೇಳ್ತೀವಿ. ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರ ನಾವು ಗಮನದಲ್ಲಿಟ್ಟುಕೊಂಡು, ಕೇವಲ ನಮ್ಮ ದೇಹವನ್ನು ಮಾತ್ರ ನಾವು ಆರೋಗ್ಯವಾಗಿಟ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸು ಆರೋಗ್ಯವಾಗಿ ಇಲ್ಲದೇ ಇದ್ದರೆ ದೇಹ ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟಾರೆ ಆ ವ್ಯಕ್ತಿಯು ಆರೋಗ್ಯವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಮಾನಸಿಕ ಆರೋಗ್ಯ ಮುಖ್ಯವಾಗ್ತದೆ.
0: ಸರ್, ಈಗ ವಯಸ್ಸಾಗ್ತಾ ಇದ್ದಂತೆ ದೇಹದ ಆರೋಗ್ಯ ಹದಗೆಡ್ತಾ ಹೋಗುತ್ತೆ, ಹಾಗೇನೆ ಈ ವಯಸ್ಸು ಅನ್ನುವಂಥದ್ದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಅದೇ ರೀತಿ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಏನಾದರೂ ಬೀರುತ್ತಾ?
1: ಖಂಡಿತ ಬೀರುತ್ತದೆ. ವಯಸ್ಸಾದಂತೆ ನಮ್ಮ ಮನಸ್ಸಿನ ಒಂದು ಚಲನವಲನಗಳು, ನಮ್ಮ ಮನಸ್ಸಿನ ಕಾರ್ಯವೈಖರಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಇದಕ್ಕೆ ಕಾರಣಗಳು ಹಲವಾರು. ಒಂದು, ವಯಸ್ಸಾಗ್ತಾ ಹೋದಂತೆ ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗಬಹುದು. ಎಲ್ಲರಲ್ಲೂ ಅಂತಿಲ್ಲ, ಕೆಲವೊಬ್ಬರು 90ನೇ ವಯಸ್ಸಿನಲ್ಲೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಆರೋಗ್ಯಕರವಾಗಿರ್ತಾರೆ. ಬಟ್ ಬಹಳಷ್ಟು ಜನಕ್ಕೆ ಸಮಸ್ಯೆಗಳು ಕಂಡು ಬರ್ತವೆ. ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ, ನೆನಪಿನ ಸಮಸ್ಯೆಗಳು ಬರಬಹುದು, ನಿದ್ರೆಯ ಸಮಸ್ಯೆಗಳು ಶುರು ಆಗಬಹುದು. ಅದಲ್ಲದೆ ಈಗ ವಯಸ್ಸಾದಂತೆಲ್ಲ ಕೆಲವೊಂದು ಸಾಮಾಜಿಕ ಸಮಸ್ಯೆಗಳು ಕೂಡ ಹಿರಿಯ ನಾಗರಿಕರು ಎದುರಿಸಲಿಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಕ್ಕಳು ದೂರ ಆಗೋದಿರ್ಬೋದು, ಅಥವಾ ಈ ರಿಟೈರ್ಮೆಂಟ್ ನಂತರ ಒಂಟಿತನ ಕಾಡೋದಿರಬಹುದು, ಅಥವಾ ಏನೋ ಒಂಥರ ಮಾಡಲಿಕ್ಕೆ ಏನೋ ಒಂದು ಕೆಲಸ ಇಲ್ಲ ಅನ್ನುವಂಥ ಒಂದು ಭಾವನೆ ಕಾಡೋದಿರಬಹುದು, ಅಥವಾ ರಿಟೈರ್ ಆದ ನಂತರ ಆ ಒಂದು ಗೌರವ ಆ ವ್ಯಕ್ತಿ ಪಡಿತಾ ಇದ್ದ ಸಮಾಜದಲ್ಲಿ ಅದು ಕಳ್ಕೊಂಡಂಥ ಭಾವನೆ ಇರಬಹುದು, ಅಥವಾ ನಾನಾ ಸಮಸ್ಯೆಗಳು ರೋಗಗಳು ಅವರಿಗೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ವಯಸ್ಸಿಗೆ ತಕ್ಕಂತೆ ಬರುವಂತಹ ಎಲ್ಲ ರೋಗಗಳಿಂದ ಕೂಡ ಅವರ ಮನಸ್ಸು ಬಳಲಬಹುದು. ಅದಲ್ಲದೆ ತಮ್ಮ ಮಿತ್ರರು ವಯಸ್ಸಾದಂತೆಲ್ಲ ತಮ್ಮ ಜೊತೆಗೆ ಕೂಡಿ ಆಡಿ ಬೆಳೆದಂತಹ ವ್ಯಕ್ತಿಗಳು ಒಬ್ಬೊಬ್ಬರಾಗಿ ಅವರು ದೂರ ಆಗ್ಬಹುದು, ಮರಣ ಹೊಂದಬಹುದು. ಇವೆಲ್ಲ ಸಮಸ್ಯೆಗಳು ಆ ಒಂದು ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಪರಿಣಾಮ ಬೀಳಲಿಕ್ಕೆ ಶುರು ಮಾಡ್ತದೆ.
0: ಸರಿಗ, ತಾವು ಹೇಳ್ತಾ ಇದ್ದೀರಾ ದೈಹಿಕ ಕ್ಷಮತೆ ಕ್ಷೀಣಿಸ್ತಾ ಹೋದಂತೆ ಮಾನಸಿಕ ಸಮಸ್ಯೆ ಕೂಡ ಅವರಿಗೆ ಎದುರಾಗುತ್ತೆ ಅಂತ, ಜೊತೆಗೇನೆ ಬದಲಾಗ್ತಾ ಇರುವಂತಹ ಈ ಒಂದು ಸಾಮಾಜಿಕ ಪರಿಸರನೂ ಕೂಡ ಅವರ ಒಂದು ಮಾನಸಿಕ ಸಮಸ್ಯೆ ಎದುರಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಈ ಅನುವಂಶೀಯತೆ ಅನ್ನುವಂಥದ್ದು ಏನಾದರೂ ಕಾರಣ ಆಗುತ್ತಾ ಸರ್ ಇದು ಮಾನಸಿಕ?
1: ಕೆಲವೊಂದು ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತಹ ಕೆಲವೊಂದು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅನುವಂಶಿಕತೆಗೆ ಸಂಬಂಧಪಟ್ಟಿದ್ದಿರಬಹುದು. ಫಾರ್ ಎಕ್ಸಾಂಪಲ್, ನಾವು ಮರುವಿನ ರೋಗ ಡಿಮೆನ್ಷಿಯಾ ಅಂತೀವಿ,

0: ಅದು ಕೆಲವೊಮ್ಮೆ ಅನುವಂಶಿಕವಾಗಿ ಬರಬಹುದು. ಇದು ಬಿಟ್ಟರೆ ಹೆಚ್ಚಾನ ಹೆಚ್ಚು ಅನುವಂಶಿಕ ಕಾಯಿಲೆಗಳು ಯುವ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲೇ ನಮ್ಮಲ್ಲಿ ಕಂಡು ಬರ್ತವೆ. ಹಿರಿಯ ವಯಸ್ಸಿನಲ್ಲಿ ಅಷ್ಟು ವಯಸ್ಸಾದ ನಂತರ ಅನುವಂಶಿಕ ಕಾಯಿಲೆಗಳು ಕಂಡು ಬರೋದು ಸ್ವಲ್ಪ ಕಡಿಮೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆ ಅವರು. ಸರ್, ತಾವು ಹೇಳ್ತಾ ಇದ್ದೀರಿ ಮರುವಿನ ಕಾಯಿಲೆ ಅಂತ ಹೇಳಿದ್ರಿ. ಇವಾಗ ಹಿರಿಯ ನಾಗರಿಕರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಸಾರಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾವ್ದಾದ್ರು ಒಂದು ವಸ್ತುವನ್ನ ಇಟ್ಟಿದ್ರೆ ಅದನ್ನ ಎಲ್ಲಿಟ್ಟಿದ್ದೀನಿ ಅನ್ನೋದು ನೆನಪಾಗೋದಿಲ್ಲ, ಯಾರ್ದಾದ್ರೂ ಹೆಸರು ನೆನಪಾಗೋದಿಲ್ಲ. ಆ ಮರುವಿನ ಕಾಯಿಲೆಯೂ ಕೂಡ ಈ ಒಂದು ಮಾನಸಿಕ ಸಮಸ್ಯೆ ಆಗಿದೆಯಾ ಹೇಗೆ ಅಂತ?
0: ಇಲ್ಲಿ ಮೊದಲು ಮರುವಿನ ಕಾಯಿಲೆ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಮೊದಲು ನಾನು ಏನ್ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ ಅಂದ್ರೆ, ಮರುವು ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆಮೇಲೆ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದ ಮರುವು ಪ್ರತಿಯೊಬ್ಬರಲ್ಲೂ ಕಂಡು ಬರ್ತದೆ. ಈಗ ತಲೆ ಹೆಂಗೆ ನಾವು ಕೂದಲು ಬೆಳಗಾಗೋದು ಎಷ್ಟು ಸ್ವಾಭಾವಿಕನೋ ವಯಸ್ಸಾದ ನಂತರ, ಮರುವು ಕೂಡ ಒಂದು ಮಟ್ಟಿಗೆ ಸ್ವಾಭಾವಿಕ. ಹಿಂಗಾಗಿ ಮರು ಇದ್ದ ಕಾರಣಕ್ಕೆ ಯಾರೂ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾವಾಗ ಈ ಮರು ಅನ್ನೋದು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ, ಯಾವಾಗ ಅದರಿಂದ ವ್ಯಕ್ತಿ ತಾನು ಡೈಲಿ ಮಾಡುವಂತಹ ಕೆಲಸಗಳನ್ನು ಸರಿಯಾಗಿ ಮಾಡದೆ ತೊಂದರೆಗೊಳಗಾಗ್ತಾನೆ, ಯಾವಾಗ ಅವನ ಮರುವಿನಿಂದ ಇನ್ನೊಬ್ಬರಿಗೆ ತೊಂದರೆ ಶುರು ಆಗ್ಲಿಕ್ಕೆ ಆಗುತ್ತೆ, ಅವಾಗ ಅದನ್ನ ನಾವು ಒಂದು ಕಾಯಿಲೆ ಅಂತ ಪರಿಗಣಿಸಬೇಕಾಗ್ತದೆ. ಇಲ್ಲಾಂದ್ರೆ ಪ್ರತಿಯೊಂದು ಮರು ಕಾಯಿಲೆ ಆಗಿರ್ಲಿಕ್ಕಿಲ್ಲ. ಆಮೇಲೆ ಮರುವಿನ ರೋಗ, ಹಾ, ಇದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ. ಡಿಮೆನ್ಷಿಯಾ ಅನ್ನೋದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ.
1: ಸರ್, ಇನ್ನೊಂದು ಅಂದ್ರೆ ನಮ್ಮ ಹಿರಿಯರು ಅನುಭವಿಸ್ತಾ ಇರುವಂತದ್ದು ಅಂದ್ರೆ ಖಿನ್ನತೆ. ಈ ಖಿನ್ನತೆನು ಕೂಡ ಈ ಮಾನಸಿಕ ಕಾಯಿಲೆನಾ?
0: ಹೌದು, ಖಂಡಿತ. ಖಿನ್ನತೆ ಎಲ್ಲಾ ವಯಸ್ಸಿನಲ್ಲಿ ಕಂಡು ಬರ್ತದೆ, ಆದರೆ ಪ್ರತಿ ವಯಸ್ಸಿನಲ್ಲಿ ಆ ಖಿನ್ನತೆಗೆ ಇರುವಂಥ ಕಾರಣಗಳು ಬೇರೆ ಬೇರೆ. ಹಾಗೆ ಹಿರಿಯ ವಯಸ್ಕರಲ್ಲೂ ಕೂಡ ಇತ್ತೀಚೆಗೆ ಖಿನ್ನತೆ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಕೂಡ ಒಂದು ಮಾನಸಿಕ ರೋಗ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಒಂದು, ನಾನು ಆಗಲೇ ಹೇಳಿದಂತೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಬೆಳೆದು ಓದಲಿಕ್ಕೆ ಅಥವಾ ಕೆಲಸಕ್ಕೆ ಬೇರೆ ಬೇರೆ ನೌಕರಿಗೆ ಬೇರೆ ಬೇರೆ ಊರಿಗಾಗಲಿ ಬೇರೆ ಬೇರೆ ದೇಶಕ್ಕಾಗಲಿ ಹೋಗೋದ್ರಿಂದ ಹಿರಿಯ ನಾಗರಿಕರು ಕೇವಲ ಒಂದು ಗಂಡ ಹೆಂಡತಿ ಇಬ್ಬರೇ ಒಂದು ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ ಅಥವಾ ಕೇವಲ ಒಬ್ಬರೇ ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ, ಅವರ ಒಂದು ಪತಿ ಅಥವಾ ಪತ್ನಿ ತೀರ್ಕೊಂಡಿದ್ರೆ ಆ ಒಬ್ಬಂಟಿತನ ಇರಬಹುದು. ನಾವು ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತೀವಿ. ಪಕ್ಷಿಗಳು ಬಲ್ತ್ ಮೇಲೆ ಹಾರೋಗ್ಬಿಡ್ತಾವೆ ಲೆಕ್ಕ ರೆಕ್ಕಿ ಬಲ್ತ್ ಮೇಲೆ. ಆ ರೀತಿಯಾದಂಥ ಎಂಟಿ ನೆಸ್ಟ್ ಸಿಂಡ್ರೋಮ್ ಕಾರಣ ಆಗಿರಬಹುದು, ಅಥವಾ ಅದೊಂದು ನೌಕರಿಯಲ್ಲಿ ಇರೋವರೆಗೂ ಅದೊಂದು ಬ್ಯುಸಿನೆಸ್ ಇತ್ತು, ಏನೋ ಒಂದು ಕೆಲಸದಲ್ಲಿ ಮನಸ್ಸು ತೊಡ್ಕೊಂಡಿತ್ತು, ಈಗ ಮನಸ್ಸು ಖಾಲಿಯಾಗೋದ್ರಿಂದ ಬರುವಂತಹ ಸಮಸ್ಯೆಗಳಾಗಿರಬಹುದು. ದೈಹಿಕವಾಗಿ ನಾವು ಮೊದಲಿನಷ್ಟು ಈಗ ಕೆಲಸ ಮಾಡಲಿಕ್ಕೆ ಸಕ್ಷಮ ಆಗಿಲ್ಲದೆ ಇರೋದು ಕಾರಣ ಆಗಿರಬಹುದು. ಸಾಕಷ್ಟು ಕಾರಣಗಳಿಂದ ಹಿರಿಯ ನಾಗರಿಕರು ಕೂಡ ಡಿಪ್ರೆಷನ್ಗೆ ಒಳಗಾಗೋ ಸಾಧ್ಯತೆ ಇದೆ. ಅದಲ್ಲದೆ ಈಗ ಅವರಲ್ಲಿ ಬರುವಂಥ ಡಯಾಬಿಟಿಸ್ ಕೂಡ ಡಿಪ್ರೆಷನ್ಗೆ ಕಾರಣ ಆಗ್ಬೋದು. ಸ್ಟ್ರೋಕ್ ಅಂತೀವಲ್ಲ ನಾವು, ಪ್ಯಾರಾಲಿಸಿಸ್, ಅದರಿಂದ ಡಿಪ್ರೆಷನ್ ಆಗಬಹುದು. ಸೊ ಆ ರೀತಿ ದೈಹಿಕ ರೋಗಗಳಿಂದ ಕೂಡ ಡಿಪ್ರೆಷನ್ ಆಗುವಂಥ ಸಮಸ್ಯೆಗಳ ಚಾನ್ಸಸ್ ಇರ್ತದೆ.
1: ಸರ್, ಈಗ ಹಿರಿಯ ನಾಗರಿಕರಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನ ಗುರುತಿಸೋದಕ್ಕೆ ಏನಾದರೂ ಲಕ್ಷಣಗಳಿರುತ್ತಾ? ಏನು ಅಂದ್ರೆ, ಇವಾಗ ದೈಹಿಕವಾಗಿ ಏನಾದರೂ ಅವರಿಗೆ ಅವ್ರದ್ದು ಕ್ಷೀಣಿಸ್ತಾ ಇದೆ ಆರೋಗ್ಯ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಅದ್ರ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ. ಅದೇ ರೀತಿ ಮಾನಸಿಕವಾಗಿ ಅವ್ರು ಕೂಗ್ತಾ ಇದ್ದಾರೆ ಅನ್ನೋದಕ್ಕೆ ಏನಾದರೂ ಲಕ್ಷಣಗಳು ಕಂಡು ಬರುತ್ತಾ?
0: ಖಂಡಿತ ಖಂಡಿತ ಕಂಡು ಬರ್ತದೆ. ಮತ್ತೆ ನಾವು ಮೊದಲನೇ ಅದನ್ನು ಗುರುತಿಸಬಹುದು ಕೂಡ. ಅಂದ್ರೆ ಈಗ ನಿದ್ದೆ ಕಡಿಮೆ ಆಗ್ತಾ ಹೋಗುದು, ಸೊ ನಿದ್ದೆ ಕಡಿಮೆ ಆಗ್ತಾ ಹೋಗೋದು, ಮೊದಲಿನಂತೆ ನಮ್ಗೆ ಇಂಟ್ರೆಸ್ಟ್ ಇರುವಂತಹ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗೋದು, ನಮ್ಮ ಒಂದು ಮನಸ್ಥಿತಿ ಮೂಡ್ ಚೇಂಜ್ ಆಗ್ತಾ ಹೋಗುದು. ಅಂದ್ರೆ ಮತ್ ಸಿಟ್ ಬರೋದು ಅಥವಾ ಮತ್ ಬೇಜಾರು ಬರೋದು, ಸಣ್ಣ ಸಣ್ಣ ವಿಷಯಕ್ಕೆ ಕಣ್ಣೀರು ಬರೋದು, ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದರೆ ಮನಸ್ಸಲ್ಲಿ ಜೀವನದ ಬಗ್ಗೆ ಒಂಥರ ಜಿಗುಪ್ಸೆ ಅಥವಾ ನೆಗೆಟಿವ್ ವಿಚಾರಗಳು ಕಂಡು ಬರೋದು, ಒಂಥರ ಅಸಹಾಯಕತೆ ಕಾಡೋದು, ಈ ರೀತಿ ಸಮಸ್ಯೆಗಳು ಅಥವಾ ಅತಿ ಹೆಚ್ಚು ಮರು, ಈ ರೀತಿ ಸಮಸ್ಯೆಗಳು ಇದರ ಲಕ್ಷಣಗಳಾಗಿರ್ಬೋದು.
1: ಸರ್, ಈಗ ಏನಾಗುತ್ತಂದ್ರೆ ವಯಸ್ಸಾಗೋಕ್ಕಿಂತ ಮುಂಚೆನೆ ನಾವೊಂದಷ್ಟು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ಊಟ ಮಾಡೋದ್ರಿಂದ ಉತ್ತಮವಾದ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಮ್ಮ ಒಂದು ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಕೆಲವೊಂದಷ್ಟು ಜೀವನ ಶೈಲಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಬಹುದಾ?
0: ಖಂಡಿತ ಖಂಡಿತ. ಈಗ ದೈಹಿಕ ವ್ಯಾಯಾಮ ಕೇವಲ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಮುಖ್ಯ. ಸೊ ನಿಯಮಿತವಾಗಿ ನಾವು ದೈಹಿಕ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮೆದುಳಿನ ಒಂದು ಕ್ರಿಯಾಕ್ಷಮತೆ ಕಡಿಮೆ ಆಗದೆ ಇರುವಂತೆ ನಾವು ತಡೆಗಟ್ಟಬಹುದು. ನೆನಪಿನ ಒಂದು ಶಕ್ತಿ ಕ್ಷೀಣಿಸಿದ್ರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಕಾಪಾಡ್ಕೋಬಹುದು. ಅದಲ್ಲದೆ ನಾವು ಒಂದು ಸರಿಯಾದಂತಹ ಆಹಾರ ಪದ್ಧತಿ ಇಟ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಒಂದು ಸಮಾಜದಲ್ಲಿ ಒಂದು ಚಟುವಟಿಕೆಯಿಂದ ಕೂಡಿ ನಾವು ಇರೋದ್ರಿಂದ, ಅಂದ್ರೆ ಒಂದು ಒಂದು ಒಂದು ಸೀನಿಯರ್ ಸಿಟಿಜನ್ಸ್ ಒಂದು ನಾವು ಒಂದು ಗ್ರೂಪ್ ಮಾಡಿಕೊಂಡು ಅವ್ರ ಜೊತೆಗೆ ನಾವೊಂದು ಸಮಯ ಕಳೆಯೋದಾಗಲಿ ಅಥವಾ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಸ್ಕೊಳ್ಳೋದಾಗಲಿ, ಸೊ ಈ ರೀತಿ ನಾವು ಸಮಾಜ ಮುಖಿಯಾಗೋದ್ರಿಂದ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ನಿಯಮಿತವಾಗಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೆದುಳಿಗೂ ಕೂಡ ನಾವು ಒಂದು ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ. ಚೆಸ್ ಆಡೋದಾಗಲಿ, ಪದಬಂಧ ಬಿಡಿಸೋದಾಗಲಿ, ಸೂಡೋಕುಗಳನ್ನು ಬಿಡಿಸೋದಾಗಲಿ, ಈ ರೀತಿ ಮೆದುಳಿಗೂ ಕೂಡ ನಾವು ಕೆಲಸ ಕೊಡೋದ್ರಿಂದ ನಮ್ಮ ಮೆದುಳನ್ನು ಕೂಡ ನಾವು ಚುರುಕಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ.
1: ಸರ್, ಈಗ ಇನ್ನೊಂದು ಅಂದ್ರೆ ಹಿರಿಯ ನಾಗರಿಕರನ್ನ ನೋಡಿಕೊಳ್ಳುವಂತಹ ವ್ಯಕ್ತಿ ಅಂದ್ರೆ ಮನೆಯವರು, ಅವರ ಮಾನಸಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
0: ಹಾ, ಯಾಕಂದ್ರೆ ಈಗ ನಾವು ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋರು ಕೂಡ ಕೆಲವೊಂದ್ಸರ್ತಿ ಗೊಂದಲಕ್ಕೊಳಗಾಗ್ಬೋದು.

0: ಹೋಗ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಹಿರಿಯ ನಾಗರಿಕರ ಮನಸ್ಥಿತಿ ಅರ್ಥ ಆಗಲ್ಲ. ಇಷ್ಟು ದಿವಸ ಇದು ಇದೆಲ್ಲ ಮಾಡ್ತಿದ್ರು, ಈಗ ಯಾಕೆ ಇವ್ರು ಮಾಡ್ತಾ ಇಲ್ಲ, ಇಷ್ಟು ದಿವಸ ಇದೆಲ್ಲ ಕರೆಕ್ಟ್ ಆಗಿ ಆಗ್ತಿತ್ತು, ಈಗ ಯಾಕೆ ಮರಿತಾ ಇದ್ದಾರೆ. ಸೊ ಅವರಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನಾವೆಲ್ಲೋ ಗುರುತಿಸ್ಲಿಕ್ಕೆ ಕೆಲವೊಂದ್ಸರ್ತಿ ನಾವು ಫೇಲ್ ಆಗ್ಬಿಡ್ತೀವಿ. ಸೊ ನಮಗೇನು ಅನಿಸ್ತದೆ, ಈಗ ಅವರು ಏನೋ ಬೇಕು ಅಂತಾನೆ ಮಾಡ್ತಿದ್ದಾರೋ ಅಥವಾ ಈಗ ಮೊದಲಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಬಟ್ ಅದು ಆ ರೀತಿ ಆಗಿರ್ಲಿಕ್ಕಿಲ್ಲ. ಕೆಲವೊಂದ್ಸರ್ತಿ ಅವರಲ್ಲಿ ಆಗ್ತಿರುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಂದಾಗಿ ಅವರು ಮೊದಲಿನಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಆಗಿರ್ಲಿಕ್ಕಿಲ್ಲ, ಅಥವಾ ಅವರ ಮನಸ್ಥಿತಿಯಲ್ಲಿ ಮೂಡಲ್ಲಿ ಚೇಂಜಸ್ ಆಗ್ತಾ ಇರ್ಬೋದು. ಅದನ್ನು ಕೂಡ ನಾವು ಗಮನಿಸಿ ಅವರ ವಯಸ್ಸನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಾವು ಅವರೊಂದಿಗೆ ವ್ಯವಹರಿಸಬೇಕಾಗ್ತದೆ. ಅವರಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳು ಕಂಡು ಬಂದರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನು ಪಡಿಬೇಕಾಗ್ತದೆ. ಅವರಿಗೆ ಆದಷ್ಟು ನಾವು ದೈಹಿಕವಾಗಿ ಮಾನಸಿಕವಾಗಿ ಸಪೋರ್ಟ್ ಆಗಿ ನಿಲ್ಲಬೇಕಾಗ್ತದೆ. ಜೊತೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಬ್ಬ ಎಸ್ಪೆಷಲಿ ನಾವು ನಮ್ಮ ಮನೆಯಲ್ಲಿ ಒಬ್ಬ ಡಿಮೆನ್ಷಿಯಾದಿಂದ ಬಳಲ್ತಿರುವಂತಹ ಅಥವಾ ಪ್ಯಾರಾಲಿಸಿಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿದ್ದಾನೆ, ಆ ರೀತಿ ಒಬ್ಬ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿದ್ದಾರೆ, ಅವರಿಗೆ ಆರೈಕೆ ಮಾಡಲಿಕ್ಕೆ ಒಬ್ಬರು 24 ತಾಸು ಬೇಕಾಗುತ್ತೆ ಅನ್ನುವಂಥ ಸ್ಥಿತಿ ಇದ್ದಾಗ ಆ ಆರೈಕೆ ಮಾಡುವಂಥ ವ್ಯಕ್ತಿ ಕೂಡ ತನ್ನ ಮಾನಸಿಕ ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳೋದು ಮುಖ್ಯ ಆಗ್ತದೆ. ಒಬ್ಬರೇ ಆ ವ್ಯಕ್ತಿಯ ಒಂದು ಆರೈಕೆಗೆ ನಿಲ್ಲದೆ ಇಬ್ಬರು ಮೂರು ಜನ ಸೇರಿ ಟರ್ನ್ ಬೈ ಟರ್ನ್ ನಾವು ಆರೈಕೆಯನ್ನು ನಾವು ಮಾಡ್ತಾ ಜವಾಬ್ದಾರಿಗಳನ್ನು ಹಂಚ್ಕೋತಾ ನಮಗೆ ಒಂದು ಪರ್ಸನಲ್ ಟೈಮನ್ನು ನಮ್ಮ ಸಲುವಾಗಿ ತೆಗೆದಿಟ್ಕೋತಾ ವ್ಯಾಯಾಮಕ್ಕಾಗಿ ಸ್ವಲ್ಪ ಟೈಮ್ ತೆಗೆದಿಟ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಮೇಲೆ ಒತ್ತಡ ಆಗದಿರುವಂತೆ ನಾವು ನೋಡ್ಕೋಬಹುದು.
1: ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಾವು 10 ಕ್ವೆಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತಾರೆ ಅತ್ಯಂತ. ಆದ್ರೆ ಈಗ ನಾವೇನ್ ಮಾಡ್ತೀವಿ, ಅವರಿಗೆ ವಯಸ್ಸಾದ್ಮೇಲೆ ಅವರು ಒಂದು ಪ್ರಶ್ನೆಯನ್ನ 2 ಕೇಳಿದ್ರೆ ನಾವು ರೇಗ್ ಹೋಗ್ಬಿಡ್ತೀವಿ. ಇದಕ್ಕೆ ಕಾರಣ ಏನು ಸರ್? ನಮಗೆ ಆ ಪೇಷನ್ಸ್ ಯಾಕೆ ಬರ್ತಾ ಇಲ್ಲ ಅಂತ.
0: ಕಾರಣ ಅಂತ ಏನು ಹೇಳೋದು ಕಷ್ಟ, ಯಾಕಂದ್ರೆ ಅದು ನಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಸೋಷಿಯಲ್ ರೋಲ್. ಈಗ ತಂದೆ ತಾಯಿಗಳು ಯಾವಾಗಲೂ ಒಂಥರ ಕರುಣೆಯಿಂದ ಮಮತೆಯಿಂದ ಮಕ್ಕಳ ಮೇಲೆ ನೋಡ್ಕೊಳ್ಳೋದು ಒಂದು ನೈಸರ್ಗಿಕವಾದಂಥ ತಂದೆ ತಾಯಿಗಳ ಗುಣ. ಬಟ್ ಮಕ್ಕಳು ಕೆಲವೊಂದ್ಸರ್ತಿ ಆ ರೀತಿ ಮಕ್ಕಳ ಒಂದು ದೃಷ್ಟಿಕೋನನೇ ಬೇರೆ ಇರ್ತದೆ. ಸೊ ಇದಕ್ಕೆ ಸಾಮಾಜಿಕ ಕಾರಣಗಳೇ ಹೆಚ್ಚಿಗೆ ಹೊರತು ಆ ರೀತಿ ಬೇರೆ ಕಾರಣಗಳಿಲ್ಲ ಅಂತ ನನಗೆ ಅನಿಸ್ತದೆ. ಅವರವರ ಪರಸ್ಪರ ಹೊಂದಾಣಿಕೆ, ಮನೆಯಲ್ಲಿ ಬೇರೆ ವ್ಯಕ್ತಿಗಳೊಂದಿಗೆ ಹೊಂದಾಣಿಕೆ, ಈ ಕಾರಣಗಳು ಇರಬಹುದು.
1: ಸರ್, ಈಗ ಮಾನಸಿಕ ಆರೋಗ್ಯ ದುರ್ಬಲಾದಂತಹ ಹಿರಿಯರ ಆರೈಕೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ?
0: ಲಕ್ಷಣಗಳನ್ನ ಬೇಗ ಗುರುತಿಸೋದು, ನಾನಾಗಲೇ ಲಕ್ಷಣದ ಬಗ್ಗೆ ಹೇಳಿದೆ. ಆ ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ಸೂಕ್ತವಾದಂತಹ ಸಲಹೆ ಚಿಕಿತ್ಸೆಯನ್ನ ಪಡೆಯೋದು. ಅವರ ಸೇಫ್ಟಿ ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯ ನಾಗರಿಕರಿಗೆ ನೆನಪಿನ ಶಕ್ತಿ ಬಹಳ ವೀಕ್ ಆಗ್ತಾ ಹೋಗ್ತಾ ಇದೆ ಅಂದರೆ ಅವ್ರನ್ನ ಒಬ್ಬರನ್ನೇ ಹೊರಗಡೆ ವಾಕಿಂಗ್ ಹೋಗಲಿಕ್ಕೆ ನಾವು ಬಿಡದೆ ಅವ್ರ ಜೊತೆಗೆ ಯಾರಾದರೂ ಹೋಗೋದಾಗಲಿ, ಅಥವಾ ಅಷ್ಟಕ್ಕೂ ಅವ್ರು ಹೋಗಲೇಬೇಕಿದ್ರೆ ಅವರಿಗೆ ಒಂದು ಸಿಂಪಲ್ ಆದಂಥ ಫೋನ್ ಕೊಟ್ಟು ಆ ಫೋನನ್ನು ಆಪ್ರೇಟ್ ಮಾಡೋದನ್ನು ಕಲಿಸೋದಾಗಲಿ, ಅಥವಾ ಅವರ ಒಂದು ಜೇಬಲ್ಲಿ ಒಂದು ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಬರೆದಿಡೋದಾಗಲಿ. ಮನೆಯಲ್ಲಿ ಕೂಡ ಈಗ ಹಿರಿಯ ನಾಗರಿಕರಿದ್ದಾಗ ಮನೆಯಲ್ಲಿ ಹಿರಿಯ ನಾಗರಿಕರಲ್ಲಿ ಈಗ ಅವರು ನಿದ್ದೆಯಲ್ಲಿ ಎದ್ದು ಈಗ ಅವರು ಟಾಯ್ಲೆಟ್ ಹೋಗ್ತಿರ್ತಾರೆ, ಮತ್ತೆ ಆ ಟೈಮಲ್ಲಿ ಅವ್ರು ಬೀಳದಂತೆ ನಾವು ಕಾಪಾಡೋದಾಗಲಿ, ಈ ರೀತಿಯಾದಂಥ ಒಂದು ಪ್ರಿಕಾಷನ್ಸನ್ನು ನಾವು ತಗೋಬೇಕಾಗ್ತದೆ. ಅದಲ್ಲದೆ ಅವರ ಒಂದು ಬೇರೆ ದೈಹಿಕ ರೋಗಗಳನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅದನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ ಮುಖ್ಯ ಆಗ್ತದೆ. ಅವರನ್ನು ನಮ್ಮೊಂದಿಗೆ ಇಟ್ಕೊಂಡು ಅವರ ದೇಹ ಮತ್ತು ಮೆದುಳು ಎರಡೂ ಚುರುಕಾಗಲಿಕ್ಕೆ ಅವರಿಗೆ ನಾವು ಸಹಾಯ ಮಾಡ್ತಾ ಅವರನ್ನು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಸ್ಕೋದು. ನಾನಾಗಲೇ ಹೇಳಿದ್ನಲ್ಲ, ಸುಡೋಕು ಚಿಂತದಲ್ಲಿ ಅವರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಮಾಡ್ತಾ ಅವರಿಗೆ ನಾವು ಸಹಾಯ ಮಾಡ್ಬೋದು.
1: ಸರ್, ಈಗ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತಹ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಚಿಕಿತ್ಸೆ ಏನಾದರೂ ಇದೆಯಾ?
0: ಖಂಡಿತ ಇದೆ, ಚಿಕಿತ್ಸೆ ಇದೆ. ಡಿಪ್ರೆಷನ್ ಆಗಿರ್ಬೋದು, ಗಾಬರಿ ರೋಗ ಆಗಿರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಅಂತೀವಿ. ಸೊ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಬಹಳ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಇದೆ. ಡಿಮೆನ್ಷಿಯಾ ಅಂತ ನಾವೇನಂತೀವಿ ಅದಕ್ಕೆ, ಅದನ್ನು ಪೂರ್ತಿಯಾಗಿ ನಾವು ಬೇರೆ ಸಮೇತ ಕಿತ್ತಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಕ್ಕ ಮಟ್ಟಿಗೆ ಅದು ಇನ್ನೂ ಹೆಚ್ಚು ಹೆಚ್ಚಿಗೆ ಬಹಳ ಬೇಗ ಪ್ರೋಗ್ರೆಸ್ ಆಗದಿರುವಂತೆ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಚಿಕಿತ್ಸೆ ಅದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಆಗಿರಬಹುದು, ಗಾಬರಿ ಮತ್ತು ಡಿಪ್ರೆಷನ್ ಅಂತ ರೋಗಗಳಿಗೆ, ಮತ್ತು ಮೆಡಿಸಿನ್ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ, ಮೆಡಿಸಿನ್ ಕೂಡ ನಾವು ಬರೀತೀವಿ. ಸಾಕಷ್ಟು ಹಿರಿಯ ನಾಗರಿಕರು ಇದರಿಂದ ಲಾಭ ಪಡ್ಕೊಂಡಿದ್ದಾರೆ. ಆ ರೀತಿ ಯಾವುದೇ ರೀತಿಯಾದಂತಹ ಬಹಳ ಸೀರಿಯಸ್ ಆದಂತಹ ಅಡ್ಡಪರಿಣಾಮಗಳು ಇಲ್ಲದೆ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಬಹುದು.
1: ಸರ್, ಈಗ ಮಾನಸಿಕ ಆರೋಗ್ಯ ಹದಗೆಟ್ಟ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಮಾನಸಿಕ ಆರೋಗ್ಯವನ್ನು ಹದಗೆಡದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಅಂತ?
0: ಇದಕ್ಕೆ ಒಂದು, ನಮ್ಮ ದೇಹವನ್ನ ನಾವು ಫಿಟ್ ಆಗಿಟ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಬಹಳ ಮುಂಚೆಯಿಂದನೇ ನಾವು ಪ್ಲ್ಯಾನ್ ಮಾಡಿ ನಿಯಮಿತವಾದಂಥ ಎಕ್ಸಸೈಸ್, ನಿಯಮಿತವಾದಂಥ ಆಹಾರ ಪದ್ಧತಿಗಳನ್ನು ಇಟ್ಕೊಳ್ಳೋದ್ರಿಂದ ದೇಹವನ್ನು ನಾವು ಸದೃಢವಾಗಿಟ್ಕೊಂಡ್ರೆ ಮಾನಸಿಕ ಸಮಸ್ಯೆಗಳನ್ನು ಬಹುಮಟ್ಟಿಗೆ ನಾವು ತಡೆಗಟ್ಟಬಹುದು. ಅದಲ್ಲದೆ ನಾನಾಗಲೇ ಹೇಳಿದಂತೆ, ಸಮಾಜದಲ್ಲಿ ನಾವು ಸಕ್ರಿಯವಾಗಿರೋದ್ರಿಂದ, ಆ್ಯಕ್ಟಿವ್ ಆಗಿರೋದ್ರಿಂದ, ನಮ್ಮದೇ ಆದಂಥ ಒಂದು ಫ್ರೆಂಡ್ ಸರ್ಕಲ್ ಅನ್ರಿ, ಪಿಯರ್ ಗ್ರೂಪ್ ಅನ್ರಿ, ಅಥವಾ ಸೋಷಿಯಲ್ ಸಪೋರ್ಟ್ ಗ್ರೂಪ್ಗಳನ್ನು ಮಾಡಿಕೊಂಡು, ಈಗ ಎಷ್ಟೋ ಸರ್ತಿ ಗಂಡ ಹೆಂಡತಿ ಇಬ್ಬರೇ ಹಿರಿಯ ನಾಗರಿಕರು ಮನೆಯಲ್ಲಿರುವಾಗ ಅಂಥದೇ ಒಂದು ಹಿರಿಯ ನಾಗರಿಕರೆಲ್ಲ ಸೇರಿಕೊಂಡು ಒಂದು ಸೋಷಿಯಲ್ ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗ್ತಾ ಇರೋದಾಗಲಿ. ಅದಲ್ಲದೆ ಈಗ ನಾವು ಎಷ್ಟೋ ಸರ್ತಿ ಹಿರಿಯ ನಾಗರಿಕರಲ್ಲಿ ಒಂದು ಸಮಸ್ಯೆ ಏನಂದ್ರೆ ಅವರು ಒಂದು ಸ್ವಲ್ಪ ಎಲ್ಲೋ ಒಂದ್ ಸರ್ ಎಲ್ಲೋ ಒಂದ್ ಕಡೆ ಅವರು ಇನ್ಫ್ಲೆಕ್ಸಿಬಲ್ ಅಂದ್ರೆ ಎಷ್ಟೋ ಸರ್ತಿ ನಾವು ಮಕ್ಳಿಗೆ ಕೇಳ್ತೀವಿ, ಡಾಕ್ಟರ್ ಇವ್ರಿಗೆ ನಾವು ಕರ್ಕೊಳಿಕ್ ತಯಾರಿದ್ದೀವ್ರಿ ನಮ್ಮೂರಿಗೆ, ಬಟ್ ಇವ್ರು ತಮ್ಮೂರು ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ. ಸೊ ಅವ್ರು ಹುಟ್ಟಿ ಬೆಳೆದು ಊರು ಬಿಟ್ಟು ಬರ್ಲಿಕ್ಕೆ ಅವ್ರು ತಯಾರೇ ಇಲ್ಲ, ಹಿಂಗಾಗಿ ಅವರು ಬಾ ಅಂದ್ರೆ ಇಲ್ಲಿ ಬರಲ್ಲ, ಅಲ್ಲಿ ಅವ್ರು ಒಬ್ಬರೇ ಒದ್ದಾಡ್ತಾರೆ. ಸೊ ನಾವು ಕೂಡ ಹಿರಿಯ ನಾಗರಿಕರು ಕೂಡ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ನಾವು ಸಮಸ್ಯೆ ಅಂದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ಫ್ಲೆಕ್ಸಿಬಲ್ ಆಗಿ ನಾವು ಹೋದ್ರೆ ಇಲ್ಲಿದ್ರೆ ಇಲ್ಲಿದ್ರು ಸರಿ ಅಲ್ಲಿದ್ರು ಸರಿ ಅನ್ನುವಂಥ ಒಂದು ಮನೋಭಾವ ಬೆಳೆಸ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತದೆ. ಆಧ್ಯಾತ್ಮ ಬಹಳ ಹೆಲ್ಪ್ ಆಗುತ್ತೆ ಈ ವಯಸ್ಸಲ್ಲಿ. ಹಿಂಗಾಗಿ ಈಗ ಯಾರಿಗೆ ನಮ್ಮ ಆಧ್ಯಾತ್ಮದಲ್ಲಿ, ಯಾರಿಗೆ ನಮ್ಮ ಧರ್ಮದ ಒಂದು ಆಚರಣೆಗಳಲ್ಲಿ ಆಸಕ್ತಿ ಇದೇನೋ, ನಂಬಿಕೆ ಇದೇನೋ, ಅವರು ನಮ್ಮ ಹಿಂದೂ ಧರ್ಮದ ಒಂದು ಮೊದಲಿಂದ ಬಂದಿರುವಂತಹ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ಈಗ ನಾಲ್ಕು ಆಶ್ರಮ ನಾವೇನು ಹೇಳ್ತೀವಲ್ಲ, ಸೊ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಅದರ ಪ್ರಿನ್ಸಿಪಲ್ಸ್ ಅದನ್ನ ಈಗ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕಾಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದ್ರ ಪ್ರಿನ್ಸಿಪಲ್ಸ್ ಅನ್ನ ನಾವು ಖಂಡಿತವಾಗಿ ಬಳಸ್ಕೋಬಹುದು. ಯಾವ ವಯಸ್ಸಿನಲ್ಲಿ ಎಷ್ಟು ನಾವು ಮಾನಸಿಕವಾಗಿ ತ್ಯಜಿಸಿಬಿಡೋದು, ಬಹಳ ನಂದು ನಂದು ನಂದು ಅಂತ ಒದ್ದಾಡೋದು ಎಷ್ಟೋ ಸರ್ತಿ ಪ್ರಾಬ್ಲಮಿಗೆ ಕಾರಣ ಆಗುತ್ತೆ. ಸೊ ಆ ಪ್ರಿನ್ಸಿಪಲ್ಸ್ ಅನ್ನ ನಾವು ಖಂಡಿತವಾಗಿ ನಾವು ಅಪ್ಲೈ ಮಾಡಬಹುದು. ಅದಲ್ಲದೆ ನಿಯಮಿತವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಆಗಲಿ ಅಥವಾ ಪಾಡ್ಕಾಸ್ಟ್ಗಳಾಗಲಿ ಕೇಳೋದು, ಪುಸ್ತಕಗಳನ್ನು ಓದೋದು, ಆಧ್ಯಾತ್ಮ ಅಂತೇ ಅಲ್ಲ ಯಾವುದೇ ಸಾಹಿತ್ಯ ಓದಿದ್ರು ಕೂಡ ನಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ಸಮಾಧಾನ ಸಿಗ್ತದೆ. ಸೊ ಈ ರೀತಿಯಾದಂತಹ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಕೂಡ ನಾವು ಸಾಕಷ್ಟು ಮಟ್ಟಿಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬಹುದು.
1: ಸರ್, ಈಗ ಒಟ್ಟಾರೆಯಾಗಿ ಹಿರಿಯ ನಾಗರಿಕರ ಜೀವನ ಶೈಲಿ ಆಗಿರ್ಬೋದು ಅಥವಾ ಅವರ ಆಹಾರ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಇರಬೇಕು ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ?
0: ಜೀವನ ಶೈಲಿ ಎಷ್ಟು ಕ್ರಿಯಾಶೀಲ ಆಕ್ಟಿವ್ ಆಗಿರ್ತಿರೋ ಅಷ್ಟು ಒಳ್ಳೆಯದು. ನಿಮ್ಮ ಆರೋಗ್ಯದ ಒಂದು ಲಿಮಿಟೇಷನಲ್ಲಿ ಎಲ್ಲರೂ ಎಲ್ಲ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೈಹಿಕ ಆರೋಗ್ಯ ನಿಮಗೆ ಎಷ್ಟು ಪರ್ಮಿಟ್ ಮಾಡುತ್ತೋ ಆ ಒಂದು ಲಿಮಿಟ್ನಲ್ಲಿ ನೀವು ದೈಹಿಕವಾಗಿ ಆಕ್ಟಿವ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಮತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಾಜಮುಖಿಗಳಾಗಿ ಇರಲಿಕ್ಕೆ ಪ್ರಯತ್ನ ಮಾಡಿರಿ. ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ಅಷ್ಟು ನಿಮ್ಮ ವಯಸ್ಕರ ಜೊತೆಗೆ ಒಂದು ಸಂಪರ್ಕದಲ್ಲಿರಲಿಕ್ಕೆ, ಸಮವಯಸ್ಕರ ಜೊತೆಗೆ ಒಂದು ಸಂಪರ್ಕದಲ್ಲಿರಲಿಕ್ಕೆ ನೀವು ಪ್ರಯತ್ನ ಮಾಡಿ. ಒಂದು ದಿನಚರಿ ಬೇರೆ ಬೇರೆ ಆಕ್ಟಿವಿಟಿಗಳಿಂದ, ಚಟುವಟಿಕೆಗಳಿಂದ ಕೂಡಿರಲಿ. ಬೇರೆ ಬೇರೆ ಒಂದು ಮನಸ್ಸಿಗೆ ಮುದ ನೀಡುವಂಥ ಬೇರೆ ಬೇರೆ ನೀವು ಹವ್ಯಾಸಗಳನ್ನು ಹಿರಿಯ ವಯಸ್ಸಿನಲ್ಲೂ ಬೆಳೆಸ್ಕೋಬೋದು, ಏನು ಸಣ್ಣ ವಯಸ್ಸಿನಲ್ಲಿ ಬೆಳೆಸ್ಕೋಬೇಕು ಅಂತ ಏನಿಲ್ಲ. ಸೊ ಮೆದುಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕೆ ನೀವು ಸದಾ ಪ್ರಯತ್ನ ಮಾಡ್ತಾ ಇರಿ. ನಿಮ್ಮಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಬೇಗ ಅದಕ್ಕೆ ಒಂದು ನೀವು ಸಲಹೆಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ.
1: ಸರ್, ಈಗ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಸುಧಾರಿಸೋದಕ್ಕಾಗಿನೇ ಅಂತ ಕೆಲವೊಂದಷ್ಟು ಸಲಹೆಗಳು ಅಂದರೆ, ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಯಾವ ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಆಲ್ರೆಡಿ ಈಗ ನಾನು ಹೇಳಿದಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬರೋದು ವ್ಯಾಯಾಮ. ವ್ಯಾಯಾಮ ಒಂದು ಮಾಡಿದರೆ ಎಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೋಬಹುದು. ಅದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಅಥವಾ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ವ್ಯಾಯಾಮ ಪ್ರತಿನಿತ್ಯ ನಾವು ಮಾಡ್ತಾ ಇರೋಣ. ಆಹಾರದಲ್ಲಿ ಸಾಧ್ಯವಾದಷ್ಟು ನಾವು ಜಂಕ್ ಫುಡ್ಗಳಾಗಲಿ, ಎಣ್ಣೆ ಪದಾರ್ಥಗಳನ್ನು ಆಗಲಿ ಬಿಟ್ಟು, ಹಣ್ಣು ಹಂಪಲುಗಳನ್ನು ನಾವು ಅದನ್ನು ಒಳಗೊಂಡಿರುವಂಥ ನಾವು ಬ್ಯಾಲೆನ್ಸ್ಡ್ ಡೈಟ್ ಅಂತೀವಲ್ಲ, ಅದನ್ನು ನಾವು ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಮನಸ್ಸಲ್ಲಿ ಏನಾದರೂ ತೊಂದರೆ ಇದ್ದ ಅದನ್ನು ಒಳಗಡೆನೇ ಇಟ್ಕೊಂಡು ಕೊರಗೋದಕ್ಕಿಂತ ಅದನ್ನು ಇನ್ನೊಬ್ಬರ ಜೊತೆಗೆ ಮಾತಾಡಿ ಪರಿಹರಿಸಿಕೊಂಡು, ಅವಶ್ಯಕತೆ ಬಿದ್ದರೆ ವೈದ್ಯರ ಹತ್ರ ಹೋಗಿ, ಮನೋವೈದ್ಯರ ಹತ್ರ ಹೋಗಿ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಆಧ್ಯಾತ್ಮದ ಉಪಯೋಗಗಳನ್ನು ನಾವು ಪಡ್ಕೋಬಹುದು. ಸಾಧ್ಯ ಆದಷ್ಟು ಫ್ಲೆಕ್ಸಿಬಲ್ ಆಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ನಾನು ಹೇಳ್ತೀನಿ.
1: ಸರ್, ಈಗ ಇಂದಿನ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಈ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕಂದ್ರೆ ಎಷ್ಟೋ ಜನ ಸೀನಿಯರ್ ಸಿಟಿಜನ್ಸ್ಗೆ ಸಡನ್ ಆಗಿ ಈ ರೀತಿ ಟೆಕ್ನಾಲಜಿ ಒಂದು ಅಡ್ವಾನ್ಸ್ಮೆಂಟ್, ಸ್ಮಾರ್ಟ್ ಫೋನ್ಗಳು ದಿನದ ಪ್ರತಿ ಒಂದು ಒಂದು ತರಕಾರಿ ಆಗಲಿ, ಒಂದು ಕಾಳು ಕಡಿ ಆಗಲಿ, ತರಿಸೋದ್ರಿಂದ ಹಿಡಿದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಈಗ ಸ್ಮಾರ್ಟ್ ಫೋನಲ್ಲೇ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಹಿರಿಯ ನಾಗರಿಕರಿಗೆ ಇದರಿಂದ ಸ್ವಲ್ಪ ಅವರಿಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತೊಂದರೆ ಆಗಬಹುದು. ಎಸ್ಪೆಷಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಹಿರಿಯ ನಾಗರಿಕರು ಎಷ್ಟೋ ಸರ್ತಿ ಮೋಸ ಹೋಗಿ ಹಣ ಕಳ್ಕೊಂಡಿದ್ದು ಇದೆ. ಭಯಪಡೋ ಅವಶ್ಯಕತೆ ಇಲ್ಲ, ಕಲಿಬೇಕು ಅನ್ನುವಂಥ ಒಂದು ಆಸೆ ಇದ್ರೆ ಯಾವುದೇ ರೀತಿಯಾದಂತಹ ಟೆಕ್ನಾಲಜಿ ಕೂಡ ಒಂದೆರಡು ದಿವಸದಲ್ಲಿ ಹಿರಿಯ ನಾಗರಿಕರು ಕಲಿಬಹುದು. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅವರು ಜಾಗರೂಕರಾಗಿ ಪರಿಚಿತರ ಜೋಡಿ ವ್ಯವಹರಿಸುವಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಟೆಕ್ನಾಲಜಿಯಿಂದ ಸಾಕಷ್ಟು ಮೋಸ ಹೋಗುವಂತಹ ಸಮಸ್ಯೆ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ನಾನು ನೋಡ್ತೀನಿ, ಎಷ್ಟೋ ಜನ ರಿಟೈರ್ ಆದ ನಂತರ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಫೇಸ್ಬುಕ್, ವಾಟ್ಸಪ್, ಅಲ್ಲಿ ಏನೋ ಬರುವಂತಹ ಯಾವುದೋ ಒಂದು ಸುಳ್ಳು ಸುದ್ದಿಯನ್ನೇ ನಂಬಿ ಅದನ್ನೇ ಭಯ ಪಟ್ಕೊಳ್ಳೋದು ಅಥವಾ ಅದನ್ನೇ ಫಾರ್ವರ್ಡ್ ಮಾಡೋದು. ಇದನ್ನ ನಾವು ಒಂದು ಸ್ವಲ್ಪ ವಿಚಾರ ಮಾಡಿ, ನಾನು ಓದ್ತಿರುವಂತಹ ಸುದ್ದಿ ನಿಜಾನ, ಇದು ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಲಾಯಕ್ ಆಗಿದೆನ, ಅಥವಾ ನಾನು ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಲಿಕ್ಕೆ ಲಾಯಕ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಸುದ್ದಿಗಳು ವಾಟ್ಸಪ್ ಅಲ್ಲಿ ಬರುವಂತಹ ಸುಳ್ಳೆ ಆಗಿರ್ತವೆ. ಅದನ್ನ ನಾವು ಗಮನದಲ್ಲಿಟ್ಕೊಂಡು ಹಿರಿಯ ನಾಗರಿಕರು ಅದನ್ನ ಯಾವುದು ಖರೆ ಯಾವುದು ಸುಳ್ಳು ಅನ್ನೋದನ್ನು ನೋಡುವಂಥ ಬೇರ್ಪಡಿಸಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಹೇಳ್ತೇನೆ.
1: ಸರ್, ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹಿರಿಯ ನಾಗರಿಕರು ಎದುರಿಸ್ತಾ ಇರುವಂತಹ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಸಮಸ್ಯೆಗಳ ಬಗ್ಗೆ, ಅದನ್ನು ಕಾಪಾಡಿಕೊಂಡು ಅವರು ಹೇಗೆ ಉತ್ತಮವಾದ ಗುಣಮಟ್ಟದ ಜೀವನವನ್ನು ಸಾಗಿಸ್ಬೋದು ಅನ್ನೋದ್ರ ಬಗ್ಗೆ

ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸೆಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್

0: ಥರ್ಮಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೇವೆ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಾಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
1: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08314737777.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಧ್ಯಾ ಸಮಯ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿಯ ಸಾರಸ್ವತ್ವ ಲೋಕದ ಹಿರಿಯ ಸಾಹಿತಿಗಳಾದ ಸರ್ ಸುಳ್ಕುಡೆಯವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್, ಇವಾಗ ನಾವು ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಿದ್ರೆ ಮೊದಲಿಗೆ ತಿಳಿಸ್ಕೊಡಿ ಸರ್, ಹಿರಿಯ ನಾಗರಿಕರ ಮಹತ್ವ ಏನು ಅಂತ. ಸರ್,
1: ಹಿರಿಯ ನಾಗರಿಕರ ಮಹತ್ವಕ್ಕಿಂತನೂ ಯುವಕರ ಮಹತ್ವನ ಬಹಳ ಮಹತ್ವದ್ದದೆ. ಯಾಕಂದರೆ ಯುವಜನಾಂಗ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊರತೆಯೂ ಇದೆ. ಆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಹೊಣೆಗಾರಿಕೆ ಹಿರಿಯ ನಾಗರಿಕರದ್ದು ಇದೆ. ಅದರ ಜೊತೆಗೆ ಸಮಾಜದ್ದು, ರಾಜಕೀಯದ್ದು, ಎಲ್ಲರದ್ದು ಸೇರಿ ಈ ಯುವಕ ಯುವಜನಾಂಗ ಅಥವಾ ಕುಟುಂಬ ಜೀವನ ಅದು ಎಷ್ಟು ಅವರಿಗೆ ಮಹತ್ವ ಕೊಡ್ತದಲ್ಲ ಅಷ್ಟು ಹಿರಿಯರು ಮಹತ್ವ ಬರ್ತದೆ. ಈಗ ಸಮಾಜದ ದೃಷ್ಟಿಯಿಂದ ಹಿರಿಯರು ಏನು ಮಾಡ್ತಾರೆ, ಸಮಾಜದಲ್ಲಿ ಬದುಕಬೇಕಂತಂದರೆ ಅವರಿಗೆ ಹಿಂದೇಟು ಹಾಕೋದು. ಯಾಕಂದರೆ ಸಾಕಷ್ಟು ಹುದ್ದೆಗಳಲ್ಲಿದ್ದಿರ್ತಾರೆ, ದೊಡ್ಡವರಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಿರ್ತಾರೆ. ಭಾರತ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಕೊಟ್ಟಂಥ ಈ ದೇಶದ್ದು, ಇದು ಋಷಿಮುನಿಗಳ ದೇಶ ಅಂದರೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ದೇಶ ಬೆಳೆದು ಬಂದದ್ದು. ಹಿರಿಯರಿಗೆ ಯಾವತ್ತು ಮಹತ್ವವನ್ನು ಕೊಡ್ತಾ ಬಂದಂಥ ಈ ದೇಶದಲ್ಲಿ ಇತ್ತಿತ್ತಲಾಗಿ ಈ ಆಧುನಿಕ ಯುಗದಲ್ಲಿ ಕೆಲವು ಹಿತಾಸಕ್ತಿಗಳ ಒಂದು ಒಲಿವಿನಿಂದಾಗಿ ಹಿರಿಯ ನಾಗರಿಕರ ಅಂದರೆ ಸ್ವಲ್ಪ ಅವ್ರ ಬಗ್ಗೆ ಕೀಳಾಗಿ ಕಾಣುವುದು ಅಥವಾ ಅವರು ಏನೋ ಯಾತಕ್ಕೂ ಉಪಯೋಗ ಬರ್ತಕ್ಕಂಥದ್ದಕ್ಕೆ ಅಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ಅವರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ವಿಷಯಗಳು ಎಲ್ಲ ಕಡೆಗೆ ಬರ್ತಾನೇ ಇದ್ದಾವೆ. ಅದರ ದೃಷ್ಟಿಯಿಂದ ಹಿರಿಯ ನಾಗರಿಕರ ಮಹತ್ವ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊದಲು ಹಿರಿಯ ನಾಗರಿಕರು ಅಂದರೆ ಯಾರು ಅಂತಕ್ಕಂಥದ್ದು ಒಂದು ಭಾಳ ಮಹತ್ವದ, ನಂತರ ಅವರ ಬಗ್ಗೆ ಮಹತ್ವದ ಬಗ್ಗೆ ನಾವು ತಿಳಿಸಬಹುದು. ಹಿರಿಯ ನಾಗರಿಕರ ನಾವು ಸಾಮಾನ್ಯವಾಗಿ 60 ವರ್ಷದ ಮೇಲದ್ದವರಿಗೆಲ್ಲ ಹಿರಿಯ ನಾಗರಿಕ ಅಂತಕ್ಕಂಥ ಒಂದು ಪರಿಕಲ್ಪನೆಯೊಳಗೆ ನಾವು ಹೋಗ್ತಾ ಇದ್ದೇವೆ. ಈ ಹಿರಿಯ ನಾಗರಿಕರಿಗೆ ಮಹತ್ವ ಇಲ್ಲ ಅಂತೂ ಹೇಳಲಿಕ್ಕಾಗಲ್ಲ, ಏತಿ ಅಂತೂ ಹೇಳಲಿಕ್ಕಾಗಲ್ಲ. ಅಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಿರಿಯರು ಅವರಿಗೆ ನಾವು ಮಹತ್ವ ಕೊಟ್ಟರೆ ಮಹತ್ವ ಇದ್ದೇ ಇದೆ, ಅಥವಾ ಅವರು ಏನೋ ನಮಗೆ ಉಪಯೋಗ ಬರುವಲ್ಲ, ಅದು ಅನುಕೂಲ ಆಗೋಲ್ಲ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ಮಹತ್ವಕ್ಕೆ ನಾವು ಭಂಗ ತಂದಂಗೆ ಆಗ್ತದೆ. ಅವರಲ್ಲಿ ಸಾಮಾನ್ಯವಾಗಿ ಹಿರಿಯರು ನಾನಾ ಸಮಸ್ಯೆಗಳನ್ನು ಎದುರಿಸಿ ಅಥವಾ ನಾನಾ ಸಾಧನೆಗಳನ್ನು ಮಾಡಿ ಒಂದು ಹಿರಿಯ ನಾಗರಿಕರ ಆಗತಕ್ಕಂಥ ಒಂದು ಅವಸ್ಥೆಗೆ ಬಂದಿರ್ತಾರೆ. ಅವರಿಗೆ ನಾವು ಮಹತ್ವ ಕೊಡಬೇಕಂದ್ರೆ ಅಥವಾ ಅವ್ರ ಮಹತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವರು ತಮ್ಮ ಚಟುವಟಿಕೆಗಳನ್ನು, ಅವರ ವಿಚಾರಗಳನ್ನು ಅವರು ಸೀಮಿತದಲ್ಲಿ ಬಳಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹಿರಿಯರಾಗಿರ್ತೀವಿ ಅಂದರೆ ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಬಳಸ್ಕೋಬೇಕಂದ್ರೆ ನಮ್ಮ ವಿಚಾರಗಳು ಸಹಿತ ಸರಿಯಾಗಿರಬೇಕು, ನಾವು ನಮ್ಮದೇ ನಡಿಬೇಕು ಅಥವಾ ನಾವು ಹೇಳ್ದಂಗೆ ಆಗಬೇಕು, ಇದನ್ನೆಲ್ಲ ನಾವು ಮಾಡ್ಕೋತ ಹೋದರೆ ಹಿರಿಯರಾದವರು ಅವರಿಗೆ ಸ್ವಲ್ಪ ಮಹತ್ವ ಕೊಡೋದು. ಯಾಕಂದರೆ ಅವರು ಕಿರಿಕಿರಿ ಮಾಡ್ತಾರೆ, ಅವರು ತಮ್ಮದೇ ಹಠ ಹಿಡಿತಾರೆ ಅಂತಕ್ಕಂಥ ಒಂದು ಭಾವನೆ ಬರೋದ್ರಿಂದ ಅವರಿಗೆ ಮಹತ್ವ ಕೊಡದೇ ಇರಬಹುದು ಅವಾಗ ಜನ. ಆದರೆ ಹಿರಿಯ ನಾಗರಿಕರು ಏನು ಮಾಡಬೇಕಾಗತ್ತೆ, ತಮ್ಮ ವಿಚಾರಗಳನ್ನು, ತಮ್ಮ ಆಲೋಚನೆಗಳನ್ನು ಅವರು ಮೊದಲು ಯಾವ ಒಂದು ಅಧಿಕಾರದಲ್ಲಿರ್ಬೋದು ಅಥವಾ ಹಿರಿತನದಲ್ಲಿರ್ಬೋದು ಅಥವಾ ಯಾವುದೋ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳಿರ್ಬೋದು, ಆ ಒಂದು ಹಿನ್ನೆಲೆ ಒಳಗೆ ಅವರು ತಮ್ಮದೇ ಆದಂಥ ಒಂದು ದರ್ಬಾರ ಅಥವಾ ಅವ್ರದ್ದೇ ಆದಂಥ ಒಂದು ವಿಚಾರಗಳನ್ನು ಸಮಾಜದ ಮೇಲೆ ಅಥವಾ ಕುಟುಂಬದ ಮೇಲೆ ಹಾಕಿದರೆ ಅವಾಗ ಅವರು ತಮ್ಮ ಮಹತ್ವವನ್ನು ತಾವು ಕಡಿಮೆ ಮಾಡ್ಕೋತ ಹೋಗಬೇಕಾಗ್ತದೆ. ಅವರು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಸ್ವಲ್ಪ ಈ ಒಂದು ಪರಿಸರಕ್ಕೆ ಹೊಂದ್ಕೋಬೇಕಾಗ್ತದೆ. ಹಿರಿಯರಾಗೇವೆ ಅಂತೇಳಿ ತಿಳ್ಕೊಂಡು ನಮ್ಮದೇ ನಡೆದೈತಿ, ನಾವು ಭಾಳ ಮಹತ್ವದಲ್ಲಿದ್ದೇವೆ, ನಾವು ಭಾಳ ತ್ಯಾಗ ಮಾಡೇವೆ, ನಾವು ಇದನ್ನೆಲ್ಲ ಕಟ್ಟೇವಿ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಅವ್ರ ತಿಳಿವಳಗೆ ಇಟ್ಕೊಂಡು ಅವ್ರು ಹೋದರೆ ಅದೇನಾಗತ್ತೆ, ಮಹತ್ವವನ್ನು ಅವರೇ ಕಳ್ಕೋಬೇಕಾಗ್ತದೆ, ಮತ್ತೊಬ್ರು ಯಾರು ಅದಕ್ಕೆ ಜವಾಬ್ದಾರಿ ಆಗೋಲ್ಲ. ಆದರೆ ಹಿರಿಯ ನಾಗರಿಕರಿಗೆ ಮಹತ್ವ ಇದ್ದೇ ಇದೆ. ಆ ಹಿರಿಯ ನಾಗರಿಕರಿಗೆ ಹೆಂಗೆ ಮಹತ್ವ ಅಂದರೆ ಅವರು ಮನೆಯಲ್ಲಿದ್ದರೆ ಒಂದು ಏನೋ ಒಂದು ಸುರಕ್ಷತಾ ಭಾವ ಆ ಕುಟುಂಬದ ಜೀವನಕ್ಕೆ ಸಿಗ್ತದೆ. ಅದರ ಜೊತೆಗೆ ಸಮಾಜ ಕೆಲಸದಲ್ಲಿ ತೊಡಗಲಿಕ್ಕೆ ಅವ್ರಿಗೆ ಸಮಯ ಸಾಕಷ್ಟು ಇದ್ದಿರ್ತದೆ. ಅಲ್ಲಿ ಕೆಲಸಗಳನ್ನು ಮಾಡಿ ಅವರು ತಮ್ಮ ಮಹತ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಬೇಕಷ್ಟು ಕೆಲಸ, ಈಗ ಬೇಕಷ್ಟು ಹಾಡುಗಾರಿಕೆ ಇದೆ, ಸಾಹಿತ್ಯ ಇದೆ, ಇವನ್ನೆಲ್ಲ ಅವರು ತೊಡಸ್ಕೋಬೋದು. ಅಥವಾ ಯಾವುದೋ ಒಂದು ಸಂಸ್ಥೆಯೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಆ ಸಂಸ್ಥೆ ಸೇರಿ ಅವರು ತಮ್ಮ ಜೀವನದ ಮಹತ್ವವನ್ನು ಹೆಚ್ಚಿಸ್ಕೊಳ್ಬೋದು.
0: ಸರ್, ಈಗ ಹಿರಿಯ ನಾಗರಿಕರ ವಿಚಾರಧಾರೆಗಳಿಗೂ ಹಾಗೆಯೇ ಇಂದಿನ ಪೀಳಿಗೆಯ ವಿಚಾರಧಾರೆಗಳಿಗೂ ಈ ಒಂದು ಹೊಂದಾಣಿಕೆ ಇಲ್ಲದೆ ಇರೋದೇ ಈ ಒಂದು ಭಿನ್ನಾಭಿಪ್ರಾಯ

0: ಬೇಕಾದಂಥ ಮಾಹಿತಿಯನ್ನು ಈಗ ನೀವು ಹೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಜಗತ್ತಿನದೆಲ್ಲನೂ ಸಿಗ್ತದೆ ಅಂತ ಹೇಳ್ತಕ್ಕಂಥ ಅಂಥ ಒಂದು ವಿಚಾರದಿಂದ ಯುವಕರಿದ್ದಾರೆ. ನಾವು ಹಿಂದಿನ ಈ ಹಿರಿಯ ನಾಗರಿಕರು ನಮಗೆ ಯಾವುದೋ ಒಂದು ಪೇಪರ್ ಸಿಗಬೇಕಾದ್ರೆ ಅದು ಭಾಳ ಒಂದು ಪುಸ್ತಕ ನೋಡೋಕೆ ಸಿಗಬೇಕಾದ್ರೆ ಪುಸ್ತಕ ಓದೋಕೆ ಸಿಗಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಬಂದಿರ್ತೀವಿ ನಾವು. ಈಗ ಈ ಹಿನ್ನೆಲೆಯಲ್ಲಿ ಬಂದಾಗ ಆಗಿನ ವಿಚಾರಗಳು ಈಗಿನ ಇದು ಯುವಕರಿಗೆ ಭಾಳ ಒಂದು ಅಂತರ ಇರ್ತದೆ. ಆ ಅಂತರವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಹಿರಿಯ ನಾಗರಿಕರೇ ಈಗಿನ ಈಗ ಸಮಕಾಲೀನ ಏನು ವಿದ್ಯಮಾನಗಳದಾವಲ್ಲ ಅದರ ಪರಿಚಯ ಹೆಚ್ಚು ಮಾಡ್ಕೋಬೇಕಾಗ್ತದೆ. ಆ ಪರಿಚಯಗಳನ್ನೇ ಹೆಚ್ಚು ಮಾಡ್ಕೊಂಡ್ರೆ ಅವರಿಗೆ ಮತ್ತು ಯುವಕರಿಗೆ ಅಥವಾ ಯುವಜನಾಂಗಕ್ಕೆ ಯಾವುದೇ ಒಂದು ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯ ಅಥವಾ ಅಂತರ ಇವೆಲ್ಲ ಕಡಿಮೆ ಆಗ್ತವೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಹಿಂದಿಂದ ಹೇಳ್ಕೊತ ಹೋದರೆ ಹಿಂದೆ ನಮ್ಮ ಕಾಲದಲ್ಲಿ ಹಿಂಗಿತ್ತು ಹಾಗಿತ್ತು ಅದೇ ಈಗ ನೀವು ನಡೆಸಬೇಕಂತಕ್ಕಂಥ ಈ ಒಂದು ವಿಚಾರದಿಂದ ಏನಾಗ್ತದೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಎಲ್ಲ ಮೌಲ್ಯಗಳು ಏನದವ ಭಾಳಷ್ಟು ಅವು ನನಗನಿಸಿದ ಮಟ್ಟಿಗೆ ಹಿಂದಿನ ಜನಾಂಗ ಈಗಿನ ಜನಾಂಗ ಭಾಳಷ್ಟು ಅವು ವ್ಯತ್ಯಾಸಗಳನ್ನು ಕಂಡವ, ಅಂತರಗಳನ್ನು ಕಾಣ್ತಾ ಇದ್ದಾವೆ. ಸಮಕಾಲೀನ ಈ ಏನು ಮೌಲ್ಯಗಳದಾವಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಿರಿಯರಾದವರು. ಅದರ ಜೊತೆಗೆ ಆ ನಮ್ಮ ಈ ಯುವ ಜನಾಂಗ ಅವರ ವಿಚಾರಗಳು, ಅವರ ಆಶೆ ಆಕಾಂಕ್ಷೆಗಳು, ಅವಕ್ಕೆ ನಾವು ಸ್ಪಂದಿಸಬೇಕು. ಹಿರಿಯರದ್ದು ನಮ್ಮ ಮೊದಲನೇ ಕರ್ತವ್ಯ ಇರ್ತದೆ. ನಾವು ಮೊದಲನೇದಾಗಿ ಸಹನಶೀಲರಾಗಬೇಕು. ಹಿರಿಯ ನಾಗರಿಕರು ಸಹನಶೀಲರಾದರೆ ಯುವಕರು ಕೂಡ ಸ್ಪಂದನೆ ಮಾಡಲಿಕ್ಕೆ ಏನು ತೊಂದರೆ ಆಗೋಲ್ಲ. ಈ ಸಹನಶೀಲತೆ ಕಡಿಮೆ ಇರ್ತದೆ ವಯಸ್ಸಾದಂಥ ಅದಂಗೆ ಸಹನಶೀಲತೆ ಸ್ವಲ್ಪ ಕಡಿಮೆ ಆಗ್ತದೆ. ಆ ಸಹನಶೀಲತೆ ಬೆಳೆಸ್ಕೋಕೆ ಹೇಳಲಿಕ್ಕೂ ಆಗೋಲ್ಲ. ಯಾರೋ ಅವರು ಯುವಕರು ನೀವು ಹಿಂಗೆ ಮಾಡಬೇಡ್ರಿ ಅಂತ ಕೇಳಿ ಮಾತಾಡಿಸಿಟ್ಟು ಬರ್ತದೆ ಅವರಿಗೆ. ಆ ದೃಷ್ಟಿಯಿಂದ ಈ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ಯುವಜನಾಂಗ ಅದು ಸಮಕಾಲೀನ ಮೌಲ್ಯಗಳನ್ನು ಇಬ್ಬರ ಮಂದಿ ಅರ್ಥ ಮಾಡ್ಕೊಂಡ್ರೆ, ಅವರ ಒಂದು ಸ್ಥಿತಿಗತಿಗಳನ್ನು ಯುವಕರು ಅರ್ಥ ಮಾಡ್ಕೊಂಡ್ರೆ ಅಥವಾ ಹಿರಿಯ ನಾಗರಿಕರು ಯುವಕರ ಆಶೋತ್ತರಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಒಂದು ವ್ಯತ್ಯಾಸವಾಗಲಿ ಅಂತರವಾಗಲಿ ಅಥವಾ ಭಿನ್ನಾಭಿಪ್ರಾಯ ಆಗಲಿ ಅಥವಾ ಸಾಮರಸ್ಯ ಕೊರತೆ ಬರೋದಿಲ್ಲ. ಈ ಸಾಮರಸ್ಯ ಕೊರತೆ ಅಥವಾ ಹೊಂದಾಣಿಕೆ ಕೊರತೆ ಬರೋದು ನಮ್ಮ ಈಗಿನ ಮೌಲ್ಯಗಳಿಗೆ ನಾವು ಸ್ಪಂದಿಸಿರೋದನ್ನೇ ಕಾರಣ.
1: ಸರ್, ಈಗ ಸಮಕಾಲೀನ ಮೌಲ್ಯಗಳ ಜೊತೆಗೇನೆ ಈ ಒಂದು ಆಧುನಿಕ ಕಾಲದ ತಂತ್ರಜ್ಞಾನದ ಬೆಳವಣಿಗೆಯನ್ನು ಕೂಡ ಈ ಒಂದು ಹಿರಿಯರಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣವಾಗಬಹುದಾ?
0: ಇದು ಈ ಸಮೂಹ ಮಾಧ್ಯಮ ಆಗಲಿ ಅಥವಾ ಈಗೇನು ಮೊಬೈಲು ಅಥವಾ ನೀವೇನು ಇವೆಲ್ಲ ಸಾಮಾಜಿಕ ಜಾಲತಾಣ ಇವೆಲ್ಲ ಹಿರಿಯರಿಗೂ ಒಂದೇ ಇದಾವೆ, ಯುವಕರಿಗೂ ಒಂದೇ ಇದಾವೆ. ಏನು ಅದರವಾಗಿ ಅದರಲ್ಲಿ ನೀವು ಮೊಬೈಲಲ್ಲಿ ನೋಡ್ರೂ ಹಿರಿಯರು ನೋಡ್ರೂ ಅದ ಬಂದಿರ್ತದೆ, ಯುವಕರು ನೋಡ್ರೂ ಅದ ಬಂದಿರ್ತದೆ. ಆದರೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡ್ಕೊತಕ್ಕಂಥದ್ದು ಹಿರಿಯರದ್ದು ಒಮ್ಮೆ ತಪ್ಪಬಹುದು ಅಥವಾ ಯುವಕರದ್ದು ತಪ್ಪಬಹುದು. ಈ ಸಮೂಹ ಮಾಧ್ಯಮದಿಂದನೇ ನಾವೆಲ್ಲ ಕೆಡ್ತಾ ಇದ್ದೇವೆ ಅನ್ನೋದು ಅಷ್ಟೊಂದು ಸಮಂಜಸವಾದಂಥ ವಿಚಾರ. ಸಮೂಹ ಮಾಧ್ಯಮಗಳು ನಮ್ಮ ವಿಚಾರಗಳನ್ನು, ನಮ್ಮ ಮಾಹಿತಿಯನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಇದಾವ. ಅದರ ಜೊತೆ ಜೊತೆಗೆ ಕೆಲವು ಅನವಶ್ಯಕವಾದಂಥ ಮಾಹಿತಿಯೂ ಬರ್ತದೆ. ಅದು ಎಲ್ಲ ಕಾಲಕ್ಕೂ ಅದು ಓಪುಗಳು ಹಿಂದಿನ ಕಾಲದಲ್ಲಿದ್ದು, ರಾಮಾಯಣ ಕಾಲದಲ್ಲಿದ್ದು, ಮಹಾಭಾರತದಲ್ಲಿದ್ದು, ಈಗ ಇರುವ ಓಪುಗಳು ಅದು ಸಾಮಾಜಿಕ ಜಾಲತಾಣದಲ್ಲಿ ಓಪುಗಳಿರ್ತವೆ. ಅದನ್ನು ಪರಿಜ್ಞಾನವನ್ನು ನಾವು ಮಾಡ್ಕೋಬೇಕು. ಅದನ್ನ ಯಾರು ಉಪಯೋಗ ಮಾಡ್ಕೋತೀವಲ್ಲ ಅವ್ರು ಮಾಡ್ಕೋಬೇಕು. ಅದರಿಂದ ಯುವಕರು ಕೆಡ್ತಾ ಇದ್ದಾರೆ ಅಥವಾ ನಮ್ಮ ಹಿರಿಯ ನಾಗರಿಕರು ದಾರಿ ಬಿಡ್ತಾ ಇದ್ದಾರೆ. ಈ ದೃಷ್ಟಿಕೋನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಮೂಹ ಮಾಧ್ಯಮದ ಮೇಲೆ ಹಾಕಬಾರ್ದು. ಯಾಕಂದರೆ ಇವೆಲ್ಲ ಅನುಕೂಲಗಳನ್ನು ವಿಜ್ಞಾನಿಗಳು ಯಾಕೆ ಕಂಡಿಡ್ತಾರೆ ಅಂದರೆ ನಮಗೂ ಉಪಯೋಗ ಆಗಲಿ, ನಮ್ಮ ಜೀವನಕ್ಕೆ ಉಪಯೋಗ ಆಗಲಿ, ನಮ್ಮ ಜೀವನ ಇನ್ನೊಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಆಗಲಿ. ಆದರೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ನಾವು ಏನು ಜೀವಿಗಳಿದ್ದೀವಿ ಅಲ್ಲ, ಅದು ಯುವಕರು ಇರ್ಬೋದು ಅಥವಾ ಯಾರೋ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರಬೇಕು, ಯಾರೇ ಇರಬೇಕು, ಅದು ಯಾವ್ದು ಸಲುವಾಗಿದೆ, ಅದನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬೇಕು, ಅದನ್ನು ಬಂದನ್ನು ನಾವು ಮಾಡ್ಕೋಬೇಕಾಗ್ತದೆ. ಅವು ಸಾಮಾಜಿಕ ಜಾಲತಾಣದಲ್ಲಿ ಇದು ಜಗತ್ತಿನಲ್ಲಿ ಇದು ಎಲ್ಲರಿಗೂ ತಿಳಿಯಲಿ ಅಂತೇಳಿ ತಿಳ್ಕೊಂಡು ಅದನ್ನು ವಿಜ್ಞಾನಿಗಳು ಕಂಡಿಡ್ದಾರೆ. ಅದನ್ನು ಅದರ ಉಪಯೋಗ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಯಾರ ಭಾಳಷ್ಟು ಜನ. ಅದ್ರ ಬಗ್ಗೆ ಹೇಗೆ ಯಾವುದಕ್ಕೆ ಉಪಯೋಗ ಮಾಡಿ, ನೀವು ವಿದ್ಯಾದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದನ್ನು ನಿಮಗೆ ಬೇಕಾದಂಥ ಮಾಹಿತಿ ಸಿಗ್ತದೆ. ಈಗ ಜನಸಂಖ್ಯೆ ಇದೆ ತಿಳ್ಕೊಂಡ್ರೆ ನಾನು ಒಂದೊಂದು ಆಫೀಸ್ಗೆ ಹೋಗ್ಬೇಕಾಗತ್ತೆ, ನಿಮ್ಮ ಇಲ್ಲೇ ಕುತ್ಕೊಂಡು ನೀವು ಹೇಳ್ಬೋದು ಈ ಬೆಳಗಾವಿದ ಜನಸಂಖ್ಯೆ ಎಷ್ಟಿದೆ ಅಥವಾ ಯಾವುದೋ ಒಂದು ಮಾಹಿತಿ ಬೆಳಗಾವಿದಲ್ಲಿ ಎಷ್ಟು ಮಂದಿ ಸ್ವತಂತ್ರ ಯೋಧರು ಇದ್ದಾರೆ ಅದಾಗಿನಾಗ ಮಾಹಿತಿ ಸಿಗುತ್ತೆ. ಇಂಥದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಯುವಕರಿಗೂ ಒಂದದದು ನಮ್ಮ ಇವರು. ಅದರಿಂದ ಯುವಕರು ಕೆಲವು ಯುವಕರು ಅದು ಎಲ್ಲ ಕಡೆಗೆ ಇರೋದು ಅದು ರಾಮಾಯಣದಲ್ಲಿ ಇದ್ದರು ಈಗಿರೋರು ರಾವಣ ಅವಾಗನೂ ಇದ್ದ ಈಗೂ ರಾವಣ ಇದ್ದಾನೆ, ದುರ್ಯೋಧನ ಅವಾಗನೂ ಇದ್ದ ಈಗೂ ದುರ್ಯೋಧನ ಇದ್ದಾನೆ. ಅದು ಸಮಾಜ ಜಾಲತಾಣದಲ್ಲಿ ದುರ್ಯೋಧನದ ಒಂದು ವಿಚಾರಗಳನ್ನು ಬರ್ತವೆ. ಮತ್ತು ಧರ್ಮರಾಯ

0: ಏನು ವಿಚಾರಗಳು ಬರ್ತಾವೆ, ರಾಮನ ವಿಚಾರಗಳು ಬರ್ತಾವೆ, ಬಸವನವ್ರ ವಿಚಾರವೂ ಬರ್ತಾವೆ, ಎಲ್ಲ ವಿಚಾರಗಳು ಬರ್ತವೆ. ಈಗ ಬಸವನವ್ರ ವಿಚಾರ ನಾವು ತೊಗೊಂಡ್ರೆ ನಾವು ಒಳ್ಳೆಯವ್ರು ಹಾಕ್ತೀವಿ, ಮತ್ತು ಬಸವನವ್ರು ಏನು ಹೇಳ್ಯಾರು ಅವ್ನ ಬಿಟ್ಟು ಮತ್ತು ಆ ಬಸವನವ್ರ ವಿರುದ್ಧ ಮಾಡ್ತಕ್ಕಂಥ ವಿಚಾರಗಳನ್ನು ಹಾಕೊಂಡ್ರೆ ಬಸವನವ್ರ ಬಗ್ಗೆನೂ ಅವ್ರ ಬಗ್ಗೆನೂ ತಪ್ಪು ಕಲ್ಪನೆ ಆಗ್ತದೆ, ಮತ್ತು ಉದಾಹರಣೆಗೆ ನಮ್ಗೆ ಅದು ನಾವು ನೋಡಿದವರಿಗೆ ಅಥವಾ ಮಾಡಿದವರಿಗೆ ನಮಗೂ ತಪ್ಪು ಕಲ್ಪನೆ ಬರೋದು ಸರ್. ಈ ತಪ್ಪು ಕಲ್ಪನೆ ಬರೋದು ನಮ್ಮ ಮೇಲೆ ಇದು ಬರ್ತಾ ಇಲ್ಲಿ ಸಮಾಜಕ್ಕೆ ಜಾಲತಾಣದಲ್ಲಿ ಅದು ಎಲ್ಲ ಎಲ್ಲರಿಗೂ ಅದು ಮಾಹಿತಿ ಕೊಡ್ತದೆ. ಅದರಲ್ಲಿ ಒಳ್ಳೇದು ಯಾವುದು ರೀತಿ ನೀವು ತಗೋಬೇಕು, ಒಳ್ಳೇದಿಲ್ಲದ್ದು ಬಿಡಬೇಕಾಗತ್ತೆ ಅಷ್ಟೇ.
1: ಸರ್, ಇನ್ನೊಂದು ಅಂದರೆ ಪ್ರತಿಯೊಂದು ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಈ ಒಂದು ಹಣಕಾಸಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು, ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಆರ್ಥಿಕವಾಗಿ ಸಬಲರಾದವರಿಗೆ ಅಷ್ಟಾಗಿ ಈ ಸಮಸ್ಯೆಗಳು ಕಾಣೋದಿಲ್ಲ, ಆದರೆ ದುಡಿಯುವಂಥ ಸಂದರ್ಭದಲ್ಲಿ ಉಳಿತಾಯ ಮಾಡುವಂಥದ್ದು ಹಿರಿಯ ನಾಗರಿಕರಿಗೆ ಎಷ್ಟು ಮುಖ್ಯವಾಗುತ್ತೆ ಅಂತ?
0: ನನಗೆ ಅನಿಸ್ಬಿಟ್ಟಿಗೆ ನಾವು ಹಿರಿಯ ನಾಗರಿಕರಲ್ಲಿ ಅಥವಾ ಯುವಕರಿರಲಿ ಅಥವಾ ದುಡಿಯೋರಿರಲಿ ಯಾರೇ ಇರಲಿ, ನಾವು ಬಳಕೆಯನ್ನು ಮಾಡಬೇಕಾಗಿದೆ. ಉಳಿಕೆಯನ್ನು ಮಾಡೋದು ಭಾಳ ಮಹತ್ವದ್ದಲ್ಲ ಅದು, ಯಾಕಂದರೆ ಜೀವನ ಭಾಳ ದೀರ್ಘವಾಗಿರೋದು. ನಾವು ದುಡಿದು ನಾವು ಬರೀ ಉಳಿಕೆ ಮಾಡ್ಕೊತ ಕೂತಂದರೆ ಉಪಯೋಗ ಮಾಡೋದು ಯಾವಾಗ? ಉಪಯೋಗ ಭಾಳ ಮುಖ್ಯದ, ಅದನ್ನು ಸದುಪಯೋಗ ಮಾಡ್ಕೋಬೇಕು ನಾವು. ಈಗ ಬಸವಣ್ಣವ್ರ ಕಾಲದಲ್ಲಿ ಅವ್ರು ಯಾವುದೋ ಸಂಗ್ರಹ ಮಾಡಬೇಡ ಅಂತ ಹೇಳ್ತಿದ್ರು, ಸಂಗ್ರಹ ಮಾಡಿರಿ ದಾಸೋಹ ಮಾಡಿರ್ತಿದ್ರು, ಹೆಚ್ಚಾಗಿತ್ತಂದರೆ ದಾಸೋಹನ ಮಾಡಂತ ಹೇಳ್ಯಾರು ಅವರು. ಸತ್ಯ ಶುದ್ಧ ಕಾಯಕದೊಳಗೆ ಇರ್ರಿ, ದುಡೀರಿ, ಗಳಿಸ್ರಿ, ಹೆಚ್ಚು ಅನಿಸ್ತಂದರೆ ಅದನ್ನ ದಾಸೋಹದಲ್ಲಿ ವಿನಿಯೋಗಿಸಿರಿ ಅಂತೇಳಿ, ಉಳಿಕೆ ಮಾಡಿರಿ ಅಂತೇಳಿ ಯಾವಾಗ ಕಾಲ. ಮತ್ತು ಈಗ ಈಗಿನ ಕಾಲದಲ್ಲೂ ಹಾಗೇ ಇದೆ, ಆರ್ಥಿಕ ಪರಿಸ್ಥಿತಿ ಈಗ ಭಾಳ ಸುಧಾರಣೆ ಆಗಿದೆ. ನಿಜವಾಗಿ ತಲಾದಾಯ ನಮ್ಮ ದೇಶದ್ದು ಅಥವಾ ನಮ್ಮ ಜನಾಂಗದ್ದು ತಲಾದಾಯ ಹೆಚ್ಚಾಗಿದೆ, ನಮ್ಮ ದೇಶದ್ದು ಉತ್ಪನ್ನ ಎಲ್ಲ ಹೆಚ್ಚಾಗಿದೆ. ಈಗ ಈಗ ಉಳಿಕೆ ಕಡೆ ನಾವು ಹೆಚ್ಚು ಗಮನ ಕೊಡೋದೆ, ಅದನ್ನು ಹೇಗೆ ಉಪಯೋಗ ಮಾಡೋದು, ನಾವು ದುಡಿದಿದ್ದನ್ನು ಅಥವಾ ನಮ್ಮ ಹತ್ತಿರ ಇದ್ದಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅಥವಾ ಇದ್ದಂಥ ಸವಲತ್ತುಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಈ ಥರ ದೃಷ್ಟಿಕೋನದ ಹೆಚ್ಚು ಚಿಂತನೆಗಳಾಗಬೇಕಾಗಿದೆ. ಈಗ ಉಳಿಕೆ ಆಗಲಿ, ಉಳಿಕೆ ಮಾಡಲೇಬೇಕು ಯಾರೇ ಆಗಲಿ, ಉಳಿಕೆ ನಾಳೆ ಅನ್ನೋದು ಒಂದು ಇದ್ದೇ ಇರೋದರಿಂದ ಉಳಿಕೆ ಇರಬೇಕು. ಅದು ಭಾಳಷ್ಟು ಹಿತಮಿತವಾಗಿ ಅದನ್ನೇ ನಾವು ದಿನ ಎಷ್ಟು ಉಳಿತು, ಎಷ್ಟು ಬಡ್ಡಿ ಬಂತು ಅದನ್ನ ಲೆಕ್ಕ ಹಾಕೋತ ಜೀವನ ಕಳೆಯೋದು ಬೇಡ, ಉಪಯೋಗ ಮಾಡಿದ ಅದೇ ಚಿಂತೆ ಒಳಗೆ ಹೋಗಬಾರ್ದು, ಅದು ಹಿತಮಿತವಾಗಿರಬೇಕು. ಈಗ ದಾಸೋಹ ಕಲ್ಪನೆಯೊಳಗೆ ನಾವೆಲ್ಲರೂ ಇದ್ದರೆ ಏನಾಗುತ್ತೆ, ಉಳಿಕೆ ಆಗಿ ಆ ಅವಶ್ಯಕತೆನೇ ಇಲ್ಲ. ಎಲ್ಲರೂ ನಾವು ದಾಸೋಹಿಗಳೇ ಆದರೆ ಉಳಿಸುವಂಥ ಪ್ರಶ್ನೆ ಏನು ಬರ್ತದೆ? ಉಳಿಸುವಂಥ ಅವಶ್ಯಕತೆಯೇ ಇಲ್ಲ. ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೇವೆ, ಸಂಗ್ರಹಗಳನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ಹಿರಿಯ ನಾಗರಿಕರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ನಾವು ಭಾಳಷ್ಟು ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿಡಬೇಕು, ನಾಳೆ ಕೂಡಿಸಿಡಬೇಕು, ಮತ್ತು ಖರ್ಚು ಮಾಡೋದ್ನಾಗ ನಾವು ಹಿಂದೆ ಮುಂದೆ ನೋಡ್ತೀವಿ. ಈ ನಿಜವಾಗಿ 100 ರೂಪಾಯಿ ಖರ್ಚು ಮಾಡಿದ್ನಾಗ 10 ರೂಪಾಯಿ ಖರ್ಚು ಮಾಡಿದ್ರು ನಿಜವಾಗಿಯೂ ಖರ್ಚು ಮಾಡಿದಕ್ಕೆ ನನಗೂ ಸಮಾಧಾನ ಆಗೋಲ್ಲ, ಮತ್ತೊಬ್ರಿಗೆ ಯಾರಿಗೆ ಖರ್ಚು ಮಾಡೋಕ್ಕೆ ಅವ್ರಿಗೂ ಸಮಾಧಾನ ಆಗೋಲ್ಲ. ಈಗ ನಾವು ಸಮಯಕ್ಕೆ ಅನುಗುಣವಾಗಿ ಈ ಎಲ್ಲಿ ಎಲ್ಲಿ ಖರ್ಚು ಮಾಡಬೇಕು ಅದನ್ನು ಯಥೇಚ್ಛವಾಗಿ ಖರ್ಚನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಆ ಖರ್ಚು ಹೇಗಿರಬೇಕು, ಮತ್ತೊಬ್ಬರಿಗೆ ಹಿತಾಗಬೇಕು, ತನಗೂ ಹಿತಾಗಬೇಕು, ಸಮಾಜಕ್ಕೂ ಹಿತಾಗಬೇಕು. ಖರ್ಚು ನಮ್ಮ ಹತ್ರ ದುಡ್ಡದ ಅಂತ ತಿಳ್ಕೊಂಡು ಉಳಿಕೆ ಮಾಡೋದು ಅಷ್ಟೇ ಒಂದು ಆತಂಕಕಾರಿ ಇದೆ, ಮತ್ತು ಖರ್ಚು ಮಾಡೋದು ಅಷ್ಟೇ ಆತಂಕಕಾರಿ. ಅದು ಹಿತಮಿತವಾಗಿರಬೇಕು ಯಾವುದಾಗಲಿ, ಅದು ಉಳಿಕೆ ಇರಲಿ ಅಥವಾ ಬಳಕೆ ಇರಲಿ ಅಥವಾ ನಮ್ಗೆ ಗಳಿಸೋ ಇರಲಿ, ನಮ್ಗೆ ಹಿತಮಿತವಾಗಿರಬೇಕು. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಬಸವಣ್ಣವ್ರು ಹೇಳಿದಂಥ ಸತ್ಯ ಶುದ್ಧ ಕಾಯಕದಲ್ಲಿ ನಾವಿದ್ದರೆ, ಮತ್ತು ದಾಸೋಹವನ್ನು ಈ ಒಂದು ಪರಿಕಲ್ಪನೆಯೊಳಗೆ ನಮ್ಮ ಜೀವನವನ್ನು ಹಿರಿಯ ನಾಗರಿಕರಾಗಲಿ, ಯುವಕರಾಗಲಿ ಅಥವಾ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಈ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡ್ರೆ, ಈಗೇನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿರಿ, ಉಳಿತಾಯ ಮಾಡಲಿಕ್ಕೆ ಏನೇ ತೊಂದರೆ, ಯಾರಿಗೆ ಏನು ಬೇಕಷ್ಟು ಯೋಜನೆಗಳಿದಾವೆ, ಬ್ಯಾಂಕ್ಗಳಿದಾವೆ, ಮತ್ತು ಬೇರೆ ಬೇರೆ ಅವಕಾಶಗಳಿದಾವೆ. ಅವಕಾಶಗಳು ಹೇಗಿದಾವೆ, ದುಡ್ಡು ಕಳ್ಕೊಂಥ ಅವಕಾಶಗಳು ಹೆಚ್ಚಾಗಲಿಕ್ಕಿವೆ. ಈಗ ಈ ಸೈಬರ್ ಕ್ರೈಮ್ದಲ್ಲಿ ಈಗ ಹಣ ಕಳ್ಕೋದನ್ನು ಬ್ಯಾಂಕ್ನಲ್ಲಿನೂ ಸಹಿತ ಹಣ ಇಟ್ಟರೆ ಅದು ಸುರಕ್ಷತೆ ಐತಂತಕ್ಕಂಥದ್ದು ಇಲ್ಲ. ದಾಸೋಹಿಗಳಾದರೆ ಏನಾಕಿದ್ರೆ ಅಂಥದ್ದು ಏನು ಇದಾಗಿರ್ಬೋದು, ನಾ ದಾಸೋಹ ಮಾಡ್ಯಾನಂತ ಸಮಾಧಾನ ಬರ್ತದೆ. ಇಟ್ಟು ಚಿಂತೆ ಮಾಡೋಕ್ಕಿಂತನೂ ಅದನ್ನು ಹೆಚ್ಚು ಸದುಪಯೋಗ ಮಾಡುವುದು ಒಳ್ಳೆಯದು.
1: ಸರ್, ಇನ್ನೊಂದು ಅಂದರೆ ಹಿರಿಯ ನಾಗರಿಕರು ತಮ್ಮ ಒಂದು ಸಂಧ್ಯಾ ಸಮಯದಲ್ಲಿ ಯಾವ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಅವರು ಸುಗಮವಾಗಿ ತಮ್ಮ ಮುಂದಿನ ಜೀವನವನ್ನು ನಡೆಸ್ಕೊಂಡು ಹೋಗಬಹುದು ಅಂತ, ಯಾವ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ಸರ್?
0: ಹಿರಿಯ ನಾಗರಿಕರಿಗೆ ಅವರಿಗೆ ಈ ಒಂದು ದೃಷ್ಟಿಯಿಂದ ಈ ಹಳ್ಳಿಗಾಡಿನಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವ್ರಿಗೆ ಯಾವ ಹವ್ಯಾಸಗಳನ್ನು ಬೆಳೆಸ್ಕೋಬೋದು? ಯಾಕಂದ್ರೆ ನಿತ್ಯ ಅವರಿಗೆ ಏನದವೆ, ಒಂದಿಲ್ಲ ಒಂದು ಕೆಲಸ ಇರ್ತದೆ. ಅವ್ರಿಗೆ ಹೊಲಕ್ಕೆ ಹೋಗ್ತಾರೆ, ದನಗಳು ಮೇಯಿಸ್ಲಿಕ್ಕೆ ಹೋಗ್ತಾರೆ, ದನಗಳು ನೋಡ್ಲಿಕ್ಕೆ ಹೋಗ್ತಾರೆ, ಅಥವಾ ಯಾರೋ ಒಬ್ಬರು ಯಾವುದೋ ಒಂದು ಕೆಲಸ, ಹಬ್ಬ ಹರಿದಿನ ಇವೆಲ್ಲ ಅದರಲ್ಲಿ ಅವರು ತಲ್ಲೀನರಾಗಿರ್ತಾರೆ ಅಥವಾ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಈ ಶಾರದಲ್ಲಿರ್ತಕ್ಕಂಥ ನಾವೇನು ಹಿರಿಯ ನಾಗರಿಕರಿದ್ದೀವಲ್ಲ, ಇವರಿಗೆ ಸಮಯದ ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಮಯ ಸದುಪಯೋಗ ಮಾಡ್ಕೋಬೇಕಾದ್ರೆ ಹವ್ಯಾಸಗಳು ಬೇಕಾಗ್ತವೆ. ಮತ್ತು ಶಹರ ರಸ್ತೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿರ್ತವೆ, ಅದು ಸಂಗೀತ ಇರಬಹುದು ಅಥವಾ ಯಾವುದೋ ಒಂದು ರಾಜಕೀಯ ಸಭೆ ಇರಬಹುದು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಸಾಹಿತ್ಯ ಕಾರ್ಯಕ್ರಮಗಳು ಇರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರು ಪ್ರಯತ್ನ ಮಾಡಿರಿ. ಒಂದು ಇದೊಂದು ಹವ್ಯಾಸನ್ನು ಬೆಳೆಸ್ಕೋಬಹುದು. ಅದರ ಜೊತೆಗೆ ಸಮಾಜ ಕಾರ್ಯದಲ್ಲಿ ಅವ್ರು ತೊಡಸ್ಕೊಂಡ್ರೆ ಏನಾಗುತ್ತೆ, ಅವ್ರಿಗೆ ಸಮಯದ ಅಭಾವದ ಪ್ರಶ್ನೆಯನ್ನು ಬರುವುದಿಲ್ಲ. ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ, ಹೋಗ್ತಾರೆ, ಅಲ್ಲಿ ಆ ಒಂದು ಸಾಮಾಜಿಕವಾಗಿ ಏನೋ ಅದು ಅವರು ಹೆಚ್ಚೆತ್ತು ಆ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ನಡೀತದೆ. ಸಾಹಿತ್ಯಿಕವಾಗಿ ಮಾಡಬಹುದು, ಈಗ ನಾವು ಇಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಅದರ ಜೊತೆಗೆ ಅವರು ಭಾಳಷ್ಟು ಶ್ರೀಮಂತರಿದ್ದರೆ ಜನಹಿತ ಕಾರ್ಯಕ್ರಮಗಳನ್ನು ಅವರ ಚಟುವಟಿಕೆಗಳನ್ನು ಅವರು ರೂಪಿಸ್ಬೋದು. ಈಗ ಸಂಘ ಸಂಸ್ಥೆಗಳನ್ನು ಮಾಡ್ಬೋದು, ಭಾಳ ಸಂಘ ಸಂಸ್ಥೆಗಳದಾವೆ. ಆ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಬೇಕು ಅವರು. ಅದು ಹಣ ಗಳಿಕೆ ಇದ್ದಂಥ ಸಂಸ್ಥೆಗಳಿಗಿಂತ ಸಾಮಾಜಿಕವಾಗಿ ಮತ್ತು ಇಂಥ ಚಿಂತನ ಪರವಾದಂಥ ಚಟುವಟಿಕೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಈಗ ಸಾಹಿತ್ಯ ಪರಿಷತ್ ಅದ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತದೆ, ಮತ್ತು ಯಾವ್ಯಾವ ಸಮ್ಮೇಳನ ಮಾಡ್ತಾರೆ, ಮತ್ತು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳದಾವೆ, ಜನರಿಗೆ ಸಹಾಯ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳದಾವೆ. ಈಗ ನನಗೆ ಅನಿಸ್ಮಟ್ಟಿಗೆ ಸರ್ಕಾರದಲ್ಲಿ ಹಿರಿಯ ನಾಗರಿಕರು ಭಾಳಷ್ಟು ಯೋಜನೆಗಳಲ್ಲಿ ಅವರು ತೊಡಸ್ಕೋಬಹುದು. ಆ ಒಂದು ಯೋಜನೆಗಳಲ್ಲಿ ಭಾಗವಹಿಸಿದ್ರೆ ಅವರ ಅನುಭವನು ಉಪಯೋಗ ಆಗ್ತದೆ. ಅಂಥ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು. ಸಾಕಷ್ಟು ಅವಕಾಶಗಳಿದಾವೆ. ಈಗೇನು ಅವಕಾಶಗಳು ಕೊರತೆ ಏನಿಲ್ಲ. ಹವ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಹಿರಿಯ ನಾಗರಿಕ ಸಾಕಷ್ಟು ಅನುಕೂಲಗಳಿದಾವೆ, ಅವಕಾಶಗಳಿದಾವೆ. ಆದರೆ ಅವ್ರಿಗೆ ಗೊತ್ತಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ, ನಾನೊಬ್ಬ ಅಧಿಕಾರಿ ಇದ್ದೆ ಅಥವಾ ಯಾವುದೋ ಸ್ಥಾನಮಾನದಲ್ಲಿದ್ದೆ, ಜನರು ಕೂಡಿ ಬರ್ತಿಲ್ಲ ಅವರು. ಕೆಲವು ಮಂದಿ ಅಂಥವರಿಗೆ ಸ್ವಲ್ಪ ಯಾವುದೋ ಹವ್ಯಾಸ ಇರೋದಿಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥವರು ಸಹಿತ ಆ ಒಂದು ಬಿರುದು ಭಾವಲಿ ಅಥವಾ ನಾನು ಒಂದು ಪದವಿ ಒಳಗಿದ್ದೆ ಅಥವಾ ನಾನು ದೊಡ್ಡ ಹುದ್ದೆ ಒಳಗಿದ್ದೆ ಅವನ್ನೆಲ್ಲ ಮರೆತು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂಥೇಳಿ ಮೊದಲೇ ಹವ್ಯಾಸ ಅದನ್ನು ಬೆಳೆಸ್ಕೋಬೇಕು. ನಾನು ಸಾಮಾನ್ಯ ಮನುಷ್ಯ, ನಾನು ಒಬ್ಬ ಎಲ್ಲರೂ ಕೂಡಿ ವ್ಯರ್ಥ ಬಾಳತಕ್ಕಂಥ ಒಬ್ಬ ಸಂಘಜೀವಿ ಅಂತಕ್ಕಂಥ ಒಂದು ದೊಡ್ಡ ಹವ್ಯಾಸ ಇದು. ಅದನ್ನು ಬೆಳೆಸ್ಕೊಂಡ್ರೆ ಅವ್ರಿಗೇನಾಗ್ತದೆ, ಈಗೇನು ಇದ್ದಿರ್ತದಲ್ಲ, ಜನರು ಕೂಡಿ ಬೆರೆಯೋದು, ಮನೆಯವ್ರ ಕೂಡಿ ಬೆರಲಿಕ್ಕೆ ಆಗೋಲ್ಲ, ಹೊರಗಿನವ್ರಿಗೂ ಕೂಡಿನೂ ಬೆರಲಿಕ್ಕೆ ಆಗೋಲ್ಲ. ಅವರಿಗೆ ಆ ಒಂದು ಸ್ಥಿತಿಗತಿಯಿಂದ ಅವರು ಸಂಘಜೀವಿ ಆಗ್ಬೋದು ಅಥವಾ ಮನೆಯವ್ರ ಕೂಡಿನ ಒಂದು ಹವ್ಯಾಸ ಮನೆಯೊಳಗನ ಒಂದು ಹವ್ಯಾಸ ಬೆಳೆಸ್ಕೋಬೋದು. ಯಾವುದೋ ಒಂದು ಚಟುವಟಿಕೆ ಮಾಡೋದು, ಗಾಢ ಇದಾವತ್ತು ಕೈತೋಟ ಮಾಡಬಹುದು, ಇಂಥವೆಲ್ಲ ಹವ್ಯಾಸ ಬೇಕಾದ ಸಾಕಷ್ಟು ಹವ್ಯಾಸಗಳದಾವೆ. ಈಗ ಬರೀ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಅವರು ಬೆಳಗಾವಿ ಜಿಲ್ಲಾದ್ದು ಏನು ಮಾಹಿತಿ ಅದ ಸಂಗ್ರಹ ಮಾಡ್ಕೋತ ಕೂತ್ರು ಅವ್ರ ಆಯುಷ್ಯನ ಕಳೆದು. ಅಂಥ ಒಂದು ಇಂಥ ವಿಧಾಯಕ ಕೆಲಸಗಳು ಅದರಲ್ಲಿ ಅಂಥ ಹವ್ಯಾಸಗಳನ್ನು ಅವ್ರು ಬೆಳೆಸ್ಕೋಬೋದು.
1: ಖಂಡಿತ ಸರ್. ಈಗ ತಾವು ಹಿರಿಯ ನಾಗರಿಕರಿಗಾಗಿ ವೃದ್ಧರ ಬದುಕಿನ ನೋವು ನಲುವಿನ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕದ ಸಂಪಾದನೆಯನ್ನ ಕೂಡ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
0: ಭೌತರವಾಗಿ ನಾವು ಈ ಪುಸ್ತಕನ ನಾವು ಹಿರಿಯ ನಾಗರಿಕರ ಹಿತಚಿಂತನೆ ಯಾರ ಹೊಣೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದು ಆರ್ ಆರ್ ಸವದತ್ತಿ ಅಂತೇಳಿ ನಮ್ಮ ಗೆಳೆಯರವರು. ಅವರು ಹಿರಿಯ ನಾಗರಿಕರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು, ಮತ್ತು ಹಿರಿಯ ನಾಗರಿಕರ ಬಗ್ಗೆ ಏನಾದ್ರು ಅವರು ಹಿರಿಯ ನಾಗರಿಕರಿಗೆ ಏನಾದ್ರು ಅವರು ಇದ್ದಂಥ ಅನುಕೂಲತೆಗಳೇನು, ಕಾನೂನುಗಳೇನು, ಇವನ್ನೆಲ್ಲ ತಿಳಿಸ್ಬೇಕು. ಅವರ ನೋವು ನದಿಗಳಲ್ಲಿ ನಾವು ಎಲ್ಲ ಅವರಿಗೆ ಒಂದು ಪುಸ್ತಕ ರೂಪ ಲಿಖಿತ ರೂಪದಲ್ಲಿ ಪುಸ್ತಕ ಮಾಡತಕ್ಕಂಥ ಒಂದು ಯೋಜನೆಯನ್ನು ಅವರು ಹಾಕೊಂಡ್ರು. ಅದಕ್ಕೆ ನಾನು ಅವ್ರ ಕೂಡ ಕೈ ಜೋಡಿಸಿದೆ. ಆ ಪುಸ್ತಕದಲ್ಲಿ ಬಂದಂಥ ಕೆಲವು ವಿಷಯಗಳು, ಹಿರಿಯ ನಾಗರಿಕರು ಭಾಳಷ್ಟು ಯಾತನೆಗಳನ್ನು ಅನುಭವಿಸಿದ್ದಾರೆ ತಮ್ಮ ಅನುಭವ, ಅದು ಸುದ್ದಿ ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿತ್ತು ಅಥವಾ ಮತ್ತೆಲ್ಲಿ ಬಂದಿತ್ತು, ಇವನ್ನೆಲ್ಲ ಸಂಗ್ರಹ ಮಾಡಿ ನಾವು ಒಂದು ಪುಸ್ತಕ ಮಾಡಿದ್ವಿ. ಆ ಪುಸ್ತಕವನ್ನು ಮಾಡಿದ ನಂತರ ಭಾಳಷ್ಟು ಜನ ಅದನ್ನು ಕೊಂಡು ಓದಿದ್ದಾರೆ. ನಾವು ಕೊಟ್ಟೇವೆ ಅವರಿಗೆ, ಹಾಗೆ ಉಚಿತವಾಗಿ ಓದ್ರಿ ಅಂತೇಳಿ ಕೊಟ್ಟೇವೆ. ಆ ಓದಿದಂಥ ಪುಸ್ತಕದ ಅನುಭವಗಳ ಮೇಲೆ ಕೆಲವು ಜನರು ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನಮಗೆಲ್ಲ ಹೇಳಿದ್ದಾರೆ. ಅವರು ಇದು ಹೊಣೆ ನಮ್ಮದು ಐತಿ, ಹೊಣೆ ಮತ್ತೊಬ್ಬರ ಮೇಲೆ ಹಾಕೋದು ಬೇಡ, ಹಿರಿಯ ನಾಗರಿಕರ ಹಿತಚಿಂತನೆ ನಮ್ಮ ಚಿಂತನೆ ನಾವು ಮಾಡ್ಕೋಬೇಕು, ಮತ್ತು ಆದಷ್ಟು ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ವೃದ್ಧಾಪ್ಯದಲ್ಲಿ ಏನಾಗ್ತದೆ, ಜನ ಏನು ಮಾಡ್ತಾರೆ, ಭಾಳ ನಂಬಿಕೆಯನ್ನು ಹುಡಿಸ್ತಾರೆ, ನಂಬಿಕೆ ಹುಡಿಸಿ ಮೋಸ ಮಾಡ್ತಕ್ಕಂಥ ಸಂಗತಿಗಳಿದಾವೆ. ನನಗೊಂದು ಈ ಪುಸ್ತಕ ಬರೆದಾಗ ಪುಸ್ತಕವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬರು ನಮ್ಮ ಗೆಳೆಯರು ಹೇಳಿರೋರು, ಅವರು ಒಬ್ಬ ದೊಡ್ಡ ವೈದ್ಯಾಧಿಕಾರಿ ಆಗಿದ್ದರು, ಅವರು ವೃದ್ಧಾಪ್ಯ ಬಂತು, ಅವರು ಮಕ್ಕಳು ಭಾಳ ದೊಡ್ಡ ದೊಡ್ಡ ಒಂದು ಹುದ್ದೆ ಒಳಗಿದ್ದರು. ಅವರು ಬಾಂಬೆಯಲ್ಲಿ ದೊಡ್ಡ ಹುದ್ದೆ ಅಂದರೆ ಅವರಿಗೆ ಮತ್ತೊಂದು ಒಂದು ವಿಮಾನ ಏನಾದರೂ ಸಿಗಲಿಲ್ಲ ಅಂದರೆ ಮತ್ತೊಂದು ವಿಮಾನ ಸ್ಟ್ಯಾಂಡ್ ಬೈ ವಿಮಾನ ಅಂಥ ಒಂದು ಹುದ್ದೆ ಒಳಗಿದ್ದರು ಅವರೆಲ್ಲ. ಅವರು ಒಂದು ಅವರ ತಂದೆ ತಾಯಿಗಳು ಒಂದು ಹಳ್ಳಿ ಒಳಗಿದ್ದರು, ಅವ್ರು ದೊಡ್ಡ ವಾಡೆ ಇತ್ತಂತ. ಅದನ್ನು ಅವ್ರು ಇಬ್ಬರು ಮಂದಿ ಅವ್ರದ್ದು ಮಕ್ಕಳು ಆ ವಾಡೆ ಮಾರ್ಲಿಕ್ಕೆ ಹಚ್ಚಿರಂಥವ್ರು. ನಮಗೆ ನಾವು ನಿಮ್ಮನ್ನೆಲ್ಲ ಸಾಕಿಸ್ತೀವಿ ಸಲ್ಲಿಸ್ತೀವಿ ಅಂತೇಳಿ ತಿಳ್ಕೊಂಡು ಅದು ಅವರು ನಂಬಿಕೆ ಮಾಡಿ ಏನು ಮಾಡಿದರು, ಆ ವಾಡೆಯನ್ನು ಮಾರು ಅಂತ ಅವರು ನಿಜವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರೋದಂತ ಭಾಳ ಜನ ಭೇಟಿ ಹಾಕಿದ್ರು ಅವರಿಗೆ. ಅದು ನಂಬಿಕೆ ಮೇಲೆ ಮಾರಿದ ನಂತರ ಏನಾಯಿತು ಅವರಿಗೆ, ಅವರಿಗೆ ಹೋದ ನಂತರ ಅವರು ಯಾರೋ ಒಬ್ಬರು ನೋಡ್ಕೊಳ್ಳಿಲ್ಲ ಅವ್ರನ್ನ. ಲಾಸ್ಟಕ್ಕೆ ಅವರು ವೃದ್ಧಾಶ್ರಮಕ್ಕನ ಮರಿ ಹೋಗ್ತಕ್ಕಂಥ ಒಂದು ಸಂಗತಿ ಬಂತಂತೆ. ಆ ಸಂಗತಿ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯೂ ಹಣ ಕೇಳ್ತಾರಲ್ಲ, ಅದಕ್ಕೆ ಅವರು ಆ ವೈದ್ಯರು ಏನು ಮಾಡಿದ್ರು, ತಮ್ಮ ಹೆಂಡತಿಯದಲ್ಲಿದ್ದಂಥ ಬಂಗಾರ ಇವು ಏನಿದೆ ಉಡಿವೆ ತೊಡುಗೆ ಇದ್ದಿರ್ತಾವಲ್ಲ ಅವನ್ನೆಲ್ಲ ಮಾರಿ ಅದೊಂದು ವೃದ್ಧಾಶ್ರಮ ಸೇರಂತೆ. ಆ ವೃದ್ಧಾಶ್ರಮ ಸೇರಿದಾಗ ಆ ಸುತ್ತಮುತ್ತ ಊರವರು ಭಾಳ ಮಂದಿ ಹೋದ್ರಂತ ಅವ್ರ ಹತ್ರ ಅಲ್ಲಿ ನೋಡಲಿಕ್ಕೆ ಮಾಡಲಿಕ್ಕೆ. ಅಲ್ಲಿ ಮ್ಯಾನೇಜರ್ ಕೇರ್ ಅಂತಾರೆ, ಇವ್ರು ಏನಿದ್ದರು ರೀ ಇಷ್ಟು ಮಂದಿ ಬರ್ಲಿಕ್ಕೆ ನೀವು, ಇಂಥ ವ್ಯಕ್ತಿ ಇಲ್ಲಿ ಹೆಂಗೆ ಬಂದರು ಇವರು, ಇಲ್ಲ ರೀ ಅವ್ರದ್ದು ಶ್ರೀಮಂತಿಕೆ ಅಥವಾ ಅವ್ರದ್ದು ಹಿನ್ನೆಲೆ ಎಲ್ಲ ನೋಡಿದ್ರೆ ಅವ್ರು ನಿಜವಾಗಿಯೂ ಅವ್ರನ್ನ ನಾವು ಈ ಸ್ಥಿತಿ ಒಳಗೆ ನೋಡ್ತಕ್ಕಂಥದ್ದು ನಮಗೆ ನಿಜವಾಗಿ ಭಾಳ ಖೇದಕರವಾದಂಥ ಸಂಗತಿ. ಇಂಥ ವಿಚಾರಗಳು ಸಹಿತ ಈ ಪುಸ್ತಕದಿಂದ ನಮ್ಗೆ ಗೊತ್ತಾದವು. ಇಂಥ ವಿಚಾರಗಳು ಸಹಿತ ಇಂಥ ಮೋಸಗಾರರು ಇದ್ದಿರ್ತಾರೆ. ಮತ್ತು ಬಾಂಬೆ ಒಳಗೆ ಒಬ್ಬರು ತಾಯಿ ಆಕೆ ಹೆಸರಲ್ಲಿ ಇತ್ತಂಥ ಒಂದು ಮನೆ, ಅವ್ರ ಮಗ ಏನು ಮಾಡ್ತಾನೆ ಅಂದ್ರೆ ಅದನ್ನು ತನ್ನ ಹೆಸರಲ್ಲಿ ಮಾಡ್ಕೊತಾನೆ. ಅವರ ತಾಯಿ ಎಲ್ಲೋ ಯಾವುದೋ ಒಂದು ಊರಿಗೆ ಹೋಗಿರ್ತಾಳೆ, ಬಂದು ನೋಡ್ತಾರೆ ಆ ಕೀಲಿ ಹಾಕಿದ್ದಿತ್ತದ, ಯಾಕೆ ಹಾಕಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ. ಮುಂದೆ ಅವರು ಬಂದ ಬಳಿಕ ಇದು ನಿಮ್ಮ ಮನೆಯೆಲ್ಲ ಆದಿಲ್ಲ ಅಂತ ಹೇಳ್ತಿರ್ತಕ್ಕಂಥ ಒಂದು ಸಂಗತಿಯನ್ನು ಎಲ್ಲ ಗೊತ್ತಾಗ್ತದೆ ಅವರಿಗೆ. ಅವಾಗ ಅವರು ಹೋರಾಟ ಮಾಡಿ ಆ ಮನೆಯನ್ನು ತಮ್ಮದು ಮಾಡ್ಕೋಬೇಕಾಗಿತ್ತು. ಇಂಥ ಭಾಳ ಸಂಗತಿಗಳು ಈ ಪುಸ್ತಕ ಮಾಡೋದ್ರಿಂದ ನಮ್ಗೆ ಗೊತ್ತಾದದ್ದು. ಈಗ ನಾವು ಮತ್ತೊಂದು ಪುಸ್ತಕ ಮಾಡ್ತಾ ಇದ್ದೇವೆ ನಿಜವಾಗಿ, ಅದು ಸಂಪಾದನೆ ಗ್ರಂಥ ಮಾಡ್ತಾ ಇದ್ದೀವಿ. ಅದು ಇವೆಲ್ಲ ಈ ಮಾಧ್ಯಮದಲ್ಲಿ ಬಂದಂಥ ಈ ಪುಸ್ತಕದಲ್ಲಿ ನಾವು ಹಾಕಿವಿ. ಮಾಧ್ಯಮದಲ್ಲಿ ಬಂದು ಅಥವಾ ನಾನು ಹಿರಿಯ ನಾಗರಿಕನಾಗಿ ನಾವು ಏನು ನೀವು ಕೇಳಿರಲ್ಲ ಈಗ ನಿಮ್ಮ ನೋವು ನವಲಿಗಳು ಏನದವ ಅಥವಾ ಹಿರಿಯ ನಾಗರಿಕರ ಬಗ್ಗೆ ವಿಚಾರ ಅವ್ರ ಮಹತ್ವ ಏನು ಇದನ್ನೆಲ್ಲ ಕೇಳಿ. ಇದೆಲ್ಲ ನಾವು ಊಹಾಪೋಹೆ ಮಾಡಿ ಬರೆಯೋದು ಬೇಡ, ವಾಸ್ತವತೆ ನಿಜವಾದಂಥ ಹಿರಿಯ ನಾಗರಿಕನ ಹಬ್ಬಗಳನ್ನು ದಾಖಲಾತಿ ಮಾಡಿಸೋದಾಗಿ ನಾವು ಈ ಒಂದು ಸ್ವಂತ ಒಂದು 70-75 ಜನರ ಸ್ವಂತ ಅನುಭವಗಳು ಅವರ ಸ್ವ ಅನುಭವಗಳನ್ನು ದಾಖಲಾತಿ ಮಾಡ್ತಕ್ಕಂಥ ಒಂದು ಸಂಪಾದನೆ ಗ್ರಂಥ ಮಾಡಬೇಕಂತ ವಿಚಾರದೆ. ಅದು ಈಗಾಗಲೇ ನಾವು ಒಂದು 20 ಜನರದ ಸ್ವ ಅನುಭವಗಳನ್ನು ನಾವು ಸಂಗ್ರಹ ಮಾಡೀವಿ. ಮುಂದೆ ಅದೆಲ್ಲ ಒಂದು 70-75 ಮಂದಿ ಆಯ್ತು ಒಂದು ಪುಸ್ತಕ ಮಾಡಬಹುದು.
1: ಸರ್, ಈಗ ತಾವು ತಮ್ಮ ಸಂಧ್ಯಾ ಸಮಯವನ್ನು ಯಾವ ರೀತಿ ಕಳೀತಾ ಇದ್ದೀರಾ ಅಂತ?
0: ಮೊದಲೇದಾಗಿ ನಾನು ಈ ಸರ್ಕಾರಿ ನೌಕರಿ ಸೇರಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಒಂದು ಭಾಳಷ್ಟು ನಾನು ಒಕ್ಕಲ್ತನ ಮಾಡಬೇಕು ಅಥವಾ ಜನರ ಕೂಡ ಇರಬೇಕಂತಕ್ಕಂಥ ಒಂದು ವಿಚಾರ ಭಾಳ ಇತ್ತು ನನಗೆ. ನಾನು ಯುವಕನಾಗಿದ್ದಾಗ ಅಥವಾ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿದಾಗ ಅದರ ಅನುಕೂಲ ಆಗಲಿಲ್ಲ ನನಗೆ, ಯಾಕಂದರೆ ನಾನು ನೌಕರಿಗೆ ಬರಬೇಕಾಯಿತು. ನೌಕರಿ ಬಂದ ನಂತರವೂ ಸಹಿತ ನಾನು ನೌಕರಿ ಬಿಡಬೇಕಂತೇಳಿ ಎಲ್ ಎಲ್ ಬಿ ಮಾಡಿದೆ ನಾನು. ಅವಾಗೂ ಯಾವುದೋ ಒಂದು ಕಾರಣದಿಂದ ನಾನು ವಕೀಲಿಕೆನೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ನೌಕರಿ ಮಾಡೋದಕ್ಕೆ ಭಾಳಷ್ಟು ನಾನು ಒಂದು ಪರಿಧಿ ಒಳಗಿದ್ದಂಗೆ ಅನಿಸ್ತಿತ್ತು ನನಗೆ. ಅಂದರೆ ಒಂದು ಯಾವುದೋ ಒಂದು ಸ್ವಾತಂತ್ರ್ಯವನ್ನು ಸ್ವಲ್ಪ ಹಿಡಿತದಲ್ಲಿ ಅಂತ ಅಂಕುಶದಲ್ಲಿದ್ದಂಥ ಒಂದು ವಾತಾವರಣದಲ್ಲಿ ಇತ್ತು. ನನಗೇನು ಸಾಧ್ಯ ಆಯಿತು ಅದನ್ನೆಲ್ಲ ಮಾಡಿದೆ. ಅದು ನಾನು ಯಾವಾಗ ನಂದು ನಿವೃತ್ತಿ ಆಯ್ತಲ್ಲ ನನಗೆ ಉತ್ತರವಾಗಿ ನನಗೊಂದು ದೊಡ್ಡ ಸ್ವಾತಂತ್ರ್ಯ ಸಿಕ್ಕಂಗೆ ಅನಿಸ್ತು. ಮತ್ತು ಇಲ್ಲಿವರೆಗೆ ನನಗೆ ಸಮಯದ ಏನಪ್ಪ ಯಾವಾಗ ಏನು ಕಳಿಬೇಕು ಅಥವಾ ಸಮಯ ಹೋಗೋಲ್ಲ ಅಂತಕ್ಕಂಥ ಒಂದು ಏನು ಅಂಥ ಒಂದು
1: ಸಮಸ್ಯೆ
0: ಸನ್ನಿವೇಶ ಪರಿಸರ ನನಗೇನು ಬಂದಿಲ್ಲ. ಆದರೆ ಯಾಕೆ ಬಂದಿಲ್ಲ ಅಂತಂದರೆ ನಾವೆಲ್ಲ ಜನರ ಕೂಡ ಇದ್ದವರು. ನಾನು ನೌಕರಿ ಒಳಗಿದ್ದಾಗೂ ಸಹಿತ ಜನರು ಕೂಡ ಇದ್ದೆ. ಅವಾಗೂ ನಾವು ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಮಾಡಿದ್ವಿ. ನಾವು ಬಿಜಾಪುರದಲ್ಲಿ ಒಂದು ಬಯಲು ಸೀಮೆ ಸಾಹಿತ್ಯ ವೇದಿಕೆ ಅಂತೇಳಿ ಮಾಡಿದ್ವಿ. ನಂತರ ಅಲ್ಲೊಂದು ಸಾಮಾಜಿಕವಾಗಿ ಆಗ್ತಕ್ಕಂಥ ಒಂದು ಸಂಸ್ಥೆನ ಮಾಡಿದ್ವಿ, ಎರಡು ಮಾಡಿದ್ವಿ. ನಂತರ ಇಲ್ಲಿ ಬೆಳಗಾವಿಗೆ ಬಂದಾಗ ಭೌತರವಾಗಿ ಇಲ್ಲಿ ಒಂದು ಸಾಹಿತ್ಯಿಕ ವಾತಾವರಣದಲ್ಲಿ ಅಥವಾ ಒಂದು ಏನೋ ಒಂದು ಕೊರತೆ ಇದ್ದಂಗೆ ಕಾಣಿದ್ ನನಗೆ. ಅವಾಗ ನಾವು ಸಮಾನ ಮನಸ್ಕರು ಕೂಡಿ ಹೊಂಬೆಳಕು ಸಾಂಸ್ಕೃತಿಕ ಸಂಘ ಅಂತೇಳಿ ಮಾಡಿದ್ವಿ. ಅದು ಈಗ 25 ವರ್ಷ ಆಗ್ತಾಯಿದೆ. ಅದು ಅದನ್ನೂ ನಡೆಸ್ಕೊತಾ ಬಂದೇವೆ ನಾವು. ಅದರ ಜೊತೆ ಜೊತೆಗೆ ನಾನು ಇಲ್ಲಿ ಭಾಳಷ್ಟು ಸಂಸ್ಥೆಗಳಿದಾವೆ, ಸಾಹಿತ್ಯಿಕವಾಗಿದ್ದವು, ಆರ್ಥಿಕ. ನಾವು ಜನಪರ ಸೇವಾ ಸಂಸ್ಥೆಗಳು ಮಾಡಿದ್ವಿ. ಜನಪರ ಸೇವಾ ಸಂಸ್ಥೆಯಿಂದ ಭೌತರವಾಗಿ ನನಗೆ ಶಿಮಟಿಗೆ ಭಾಳ ಜನರಿಗೆ ಕಾನೂನು ಸಲಹೆಗಳನ್ನು ಮಾಡಿದ್ವಿ, ಕಾನೂನು ಮಾರ್ಗದರ್ಶನ ಮಾಡಿದ್ವಿ. ಅದರ ಜೊತೆಗೆ ನಾವು ಇದು ರೈಟ್ ಟು ಇನ್ಫಾರ್ಮೇಷನ್ ಅಂತೇಳಿ ಮಾಹಿತಿ ಹಕ್ಕು ಕಾಯ್ದೆ ಅಂತೇಳಿ ಒಂದು ಅದು ಕ್ರಾಂತಿಕಾರಕವಾದಂಥ ಒಂದು ಕಾನೂನು ಬಂತು. ಆ ಕಾನೂನದ ಪುಸ್ತಕ ಮಾಡಿದೆ ನಾನು. ಅದು ಭೌತರವಾಗಿ 8,000 ಅಂದರೆ 10,000 ಹೆಚ್ಚು ಪ್ರತಿಗಳನ್ನು ಮಾಡೇವೆ ನಾವು. ಅದು ಜನರಿಗೆ ತಿಳಿಸೋಣ. ಆ ಒಂದು ಕೆಲಸದಲ್ಲಿ ನಾನು ನಿವೃತ್ತಿ ಆದಬಳಿಕಾದಷ್ಟು ಇದು ಮಾಹಿತಿ ಹಕ್ಕಿನ ಬಗ್ಗೆ ಜನರಿಗೆ ಮಾರ್ಗದರ್ಶನ ಮಾಡುವುದು, ಅವರಿಗೆ ಪುಸ್ತಕಗಳನ್ನು ಓದಿಸ್ಕೋದು, ಸಾಹಿತ್ಯವನ್ನು ಓದಿಸ್ಕೋದು ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದು ಕಾನೂನು ಬಂತು, ಅದು ಜನಪರವಾದಂಥ ಕಾನೂನು, ಸಕಾಲ ಕಾನೂನು ಅಂತೇಳಿ. ಅದನ್ನು ನಾವು ಒಂದೇ ಏಕಕಾಲಕ್ಕೆ 3,000 ನಾವು ಅದನ್ನು ಮುದ್ರಣ ಮಾಡಿದ್ವಿ. ಆ ಕಾಲಕ್ಕೆ ಅದನ್ನು 3,000 ಹೇಗೆ ಅದನ್ನು ಇದು ಮಾಡಬೇಕಂತಕ್ಕಂಥ ನಮಗೂ ಚಿಂತೆ ಆಯಿತು. ಯಾಕೆ ಸ್ವಂತ ರೊಕ್ಕ ಹಾಕಿ ಮಾಡಿದ್ವಿ ನಾವು, ನಮ್ಮ ಅವರ ಸೌಲಭ್ಯ ಅಂತ ತಿಳ್ಕೊಂಡು. ಶರಣ್ಯ ರಜನೀಶನ್ ಅವರು ಸೆಕ್ರೆಟರಿ ಇದ್ದರು, ಅವರು ಈಗ ಇದ್ದಾರೆ, ಈಗ ಮುಖ್ಯ ಕಾರ್ಯದರ್ಶಿ ಇದ್ದಾರೆ. ಅವರು ನಮ್ಗೆ ಭಾಳಷ್ಟು ಸಹಾಯ ಮಾಡ್ಯಾರೆ ನಿಜವಾಗಿ. ಅವರು ಎಲ್ಲ ತಾಲೂಕುಗಳಿಗೆ, ಈ ರಾಜ್ಯದ ಎಲ್ಲ ತಾಲೂಕುಗಳಿಗೆ, ತಹಸೀಲ್ದಾರ್ ಆಫೀಸ್ಗಳಿಗೆ ಆ ಪುಸ್ತಕನ ಸರಬರಾಜು ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ರು ಅವರು. ಅದರ ಜೊತೆಗೆ ಈ ನಾವು ಮಾಹಿತಿ ಹಕ್ಕಿನ ಕಾನೂನು ಸಹಿತ ನಾವು ಮಾಡಿದಾಗ ನಾವೇನು ಅವ್ರಿಗೇನು ನಾವು ಹೋಗಿ ವಿನಂತಿ ಮಾಡ್ಕೊಂಡು ನಮ್ಮ ಪುಸ್ತಕ ತೋರಿ ಅಥವಾ ನಮ್ಮ ಪುಸ್ತಕ ಮಾಡಿರಿ ಅಂತೇಳಿ ನಾವೇನು ಅವ್ರಿಗೇನು ಅರ್ಜಿನೂ ಹಾಕಿಲ್ಲ, ಏನಿಲ್ಲ. ಸ್ವಂತ ಅವರು ನೋಡ್ಕೊಂಡು ನಮ್ಮ ಸರ್ಕಾರಕ್ಕೆ ತುಂಬ ಚಲೋ ಪುಸ್ತಕ ಆಗಿದೆ ಇದು, ಎಲ್ಲ ಕಡೆಗೆ ಹೋಗ್ತಕ್ಕಂಥ ಒಂದು ವಿಚಾರದಿಂದ ಸಕಾಲ ಕಾನೂನು ಈ ಇಡೀ ರಾಜ್ಯಕ್ಕೆ ಅವರು ಸರಬರಾಜು ಮಾಡಿದ್ರು. ಅದ್ರ ಜೊತೆಗೆ ನಾವು ಈ ಮಾಹಿತಿ ಹಕ್ಕು ಕಾಯ್ದೆ ಕಾನೂನು ಸಹಿತ ಅವರೊಂದು 300 ಕಾಪಿ, 300 ಪ್ರತಿಗಳನ್ನು ಅವ್ರು ಸ್ವಂತ ತೊಗೊಂಡ್ರು. ನೀವೇನು ವಿಚಾರ ಮಾಡೋಕೆ ಹೋಗ್ಬಿಟ್ರಿ, ನೀವು ಕೊಡೋದಷ್ಟು ಮಾಡಿರಿ, ದುಡ್ಡು ನಾನು ಕೊಡ್ತೀನಿ ಅಂತೇಳಿ ಅಂತ ಎಲ್ಲ ಅವರೆಲ್ಲ ಇಂಥವ್ರೆಲ್ಲ ಇದರಿಂದ ನಮಗೇನಾದಾಗ ಯಾವುದು ಈ ಸಮಯದ ಕೊರತೆ ಅಥವಾ ಸಮಯ ಹೇಗೆ ಕಳಿಬೇಕು ಅಥವಾ ಏನು ಮಾಡಬೇಕು ಇಂಥ ಭಾಳಷ್ಟು ಜನರು ನನ್ನಗೂಡಿ ಇರೋದರಿಂದ ಸಮಾಜದ ಅವರ ಬೆಂಬಲದಿಂದ ಇವೆಲ್ಲ ನನಗೇನು ಇದು ಈ ನಿವೃತ್ತಿ ಅನ್ನೋದು ನಿವೃತ್ತಿ ಅನಿಸಿಲ್ಲ ನಮಗೇನು. ನಾವು ಮೊದಲೇ ಹಂಗೆ ಇದ್ದೀವಿ ಹಂಗೆ ಇದ್ದೀವಿ. ನಾನು ಇವತ್ತನ ನಮ್ಮ ಊರಿಂದ ಒಂದು ಒಬ್ಬರು ನನಗೆ ದೂರವಾಣಿ ಮಾಡಿದಾಗ, ನಾನು ಮೊದಲೇ ಹಂಗಿದ್ದೆ ಹಂಗೆ ಇದ್ದೀನಿ ನಾನು, ಈಗಾದ್ರೂ ನಾನು ನಡ್ಕೋತಾ ಹೋಗ್ತೀನಿ. ನಾವು ಆವಾಗಿಂದ ಏನು ಒಂದು ಜೀವನ ಇತ್ತಲ್ಲ, ನಿವೃತ್ತಿ ಆದ್ರೂ ಅದೇ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ.
1: ಅಂದ್ರೆ ದರಾ ಬೇಂದ್ರೆ ಅವರು ಹೇಳುವಂತೆ ಮುಪ್ಪು ಅನ್ನುವುದು ಅರಳು ಮರಳಲ್ಲ, ಮರಳಿ ಅರಳುವುದು ಅಂತ ತಾವು ಹೇಳ್ತೀರಾ?
0: ಅಂದರೆ ಇಲ್ಲ, ಅದು ಕವಿ ಸಮಯದಲ್ಲಿ ಬರ್ತಕ್ಕಂಥ ಮಾತುಗಳು. ಇದು ಜೀವನ ಅರಳೋದು ಇಲ್ಲ, ಮರಳೋದು ಇಲ್ಲ. ಈ ಜೀವನಕ್ಕೆ ಒಂದು ದೃಷ್ಟಿಕೋನ ಇದೆ. ನಮ್ಮ ಜೀವನ ಇರಲಿ, ನಿಮ್ಮ ಜೀವನ ಇರಲಿ, ಅಥವಾ ಎಲ್ಲ ಜೀವಿಗಳ ಜೀವನ ಒಂದು ಕ್ರಮಬದ್ಧವಾಗಿನೇ ಇದೆ. ಇದು ಅರಳ್ತೈತೆ ಅಂತೇಳಿ ನಾವು ಹತ್ತೇವೆ, ಅದು ಅರಳೇ ಇದ್ದಿರ್ತದೆ, ಅದು ಮತ್ತೇನು ಅರಳ್ತದೆ, ಅದು ಹಾಗೇನು ಇರುವುದಿಲ್ಲ. ಇದು ಜೀವನ ಒಂದು ಕ್ರಮಬದ್ಧವಾಗಿನೇ ಇದೆ. ಇದನ್ನು ಯಾರು ಅಳಿಸಬೇಕಾಗಿಲ್ಲ ಅಥವಾ ನಂದಿಸಬೇಕನ್ನೂ ಆಗಿಲ್ಲ. ಇದಕ್ಕೊಂದು ಕ್ರಮಬದ್ಧತೆ ಇರುವುದರಿಂದ ಆಯಾ ಕಾಲಕ್ಕೆ ಏನೇನು ಆಗ್ತದೆ ಆಗ್ತದೆ. ಈಗ ನಮಗೆ ಅಂತ್ಯ ಬರ್ತದೆ, ಅದು ಅಂತ್ಯ ಅಂತೇಳಿ ನಾವು ಹತ್ತೀವಿ, ಅದು ಅಂತ್ಯ ಇರುವುದೇ ಇಲ್ಲದ. ಅಥವಾ ನಾವು ಈಗ ಹುಟ್ಟೇವಿತೀವಿ, ಹುಟ್ಟಿದ್ದೂ ಹಂಗೂ ಅನ್ಲಿಕ್ಕೆ ಬರುವುದಿಲ್ಲ. ಇದು ಕ್ರಮ, ಇದು ಸೃಷ್ಟಿ ನಿಯಮ. ಇದು ಆ ಸೃಷ್ಟಿ ನಿಯಮದಲ್ಲಿ ಅರಳೋದು ಮರಳೋದು ಇದೆಲ್ಲ ಸಾಮಾನ್ಯ ಇದೆ. ಇದು ಬಹುತರವಾಗಿ ನನಗೆ ಅನ್ಸಿಬಿಟ್ಟಿಗೆ ಅವರು ಕವಿ ಸಮಯದಲ್ಲಿ ಹೇಳ್ತಾರೆ ಹಂಗೆ ಅರಳ್ತೀವಿ ಬಿಡ್ತೀವಿ. ಕವಿ ಸಮಯ ಅನ್ನೋದು ಅದು ಅದ್ಭುತವಾದಂಥದ್ದು, ಅಲ್ಲಿ ಪೂರ್ಣ ಸ್ವಾತಂತ್ರ್ಯ ಇದೆ. ಅದು ನಿರ್ಜೀವನ ಜೀವ ಮಾಡಬಹುದು, ಜೀವದ ನಿರ್ಜೀವ ಮಾಡಬಹುದು. ಇದಕ್ಕೆ ಕವಿ ಸಮಯ ಹೇಳ್ತಾರೆ. ಕವಿ ಸಮಯ ಕವಿ ಎಲ್ಲರಿಗೆ ತೊಣಗಿ ಕಾನೂನಿಗೆ ಮೀರಿದಂಥ ಒಂದು ವಿಷಯಗಳನ್ನು ಹೇಳ್ಬೋದು. ಕವಿ ಸಮಯ ಅದು ದರಾ ಬೇಂದ್ರೆಯವರು ಹೇಳಿದ್ದು ಅರಳಿದ್ದು ಅದ ಮರಳೋದು ಇದ್ದೇ ಇದೆ. ಈ ಜೀವನ ಸೃಷ್ಟಿ ಕ್ರಮದಲ್ಲಿ ಹೆಂಗೆ ಇದ್ದಿರ್ತದೆ ಹಂಗೆ ಹೋಗ್ಬೇಕಾಗ್ತದೆ ನಾವು ಬೋತರು.
1: ಖಂಡಿತ ಸರ್. ಕೇಳಿ ವೇಣು ಧ್ವನಿಯ ಮೂಲಕ ನಿಮ್ಮ ಸಮವಯಸ್ಕರರಿಗೆ ಹಾಗೆ ಸಮ ಮನಸ್ಕರರಿಗೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
0: ಈ ವೇಣು ಧ್ವನಿ ಆಗಲಿ ಅಥವಾ ಯಾವುದೋ ಒಂದು ಈ ಸಾರ್ವಜನಿಕವಾಗಿ ಇವೆಲ್ಲ ಕ್ಷೇತ್ರದಲ್ಲಿ ಇವು ಮಾರ್ಗದರ್ಶನ ಮಾಡ್ತಾವೆ. ಈ ವೇಣು ಧ್ವನಿ ಇರಲಿ, ಅದು ಸರ್ಕಾರದ್ದು ಇರಲಿ, ಅಥವಾ ಸರ್ಕಾರೇತರದಂಥ ಕೆಲವು ಯಾವುದೇ ಸಂಸ್ಥೆ ಇರಲಿ, ಅದು ಜನರಿಗೆ ಹಿತ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಆ ಒಳ್ಳೆಯದನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಒಳ್ಳೆಯದನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಸಂಸ್ಥೆಗಳದ್ದು. ಹಂಗೆ ವೇಣುಧ್ವನಿಯದೊಂದು ಬೆಳಗಾವದಲ್ಲಿ ಬಂದದ್ದು. ಇದು ಒಳ್ಳೆಯ ಒಂದು ಬೆಳವಣಿಗೆಯೂ ನಮ್ಮಂಥವ್ರಿಗೆ ಅಥವಾ ಯಾರಿಗೆ ನಾವು ಈಗ ಎಲ್ಲೆಲ್ಲಿ ಹೋಗಬೇಕಾಗ್ತದೆ, ಇದೊಂದು ನಮ್ಮದೊಂದು ವಿಚಾರಗಳನ್ನು ಹೇಳಲಿಕ್ಕೆ ಒಂದು ದೊಡ್ಡ ವೇದಿಕೆ ಇದ್ದಂಗೆ ಇವೆಲ್ಲ. ಆ ವೇದಿಕೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ತಮ್ಮ ವಿಚಾರಗಳನ್ನು ಹೇಳೋದ್ರಿಂದ ಯಾರಿಗೋ ಎಲ್ಲೇ ಇದ್ದವರಿಗೆ ಅದು ಒಂದು ಪ್ರೇರಣೆ ಆಗಬಹುದು, ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಹಿಂಗೆ ನಾನು ಸುಧಾರಣೆ ಆಗಬೇಕು ಅಥವಾ ಪರಿವರ್ತನೆ ಆಗ್ತಂತ. ಇದು ವೇಣು ಧ್ವನಿ ಆ ದೃಷ್ಟಿಕೋನದಿಂದ ಒಂದು ಮಹತ್ವದ ಸಂಸ್ಥೆ ಅಂತೇಳಿ ನನ್ನ ಭಾವನೆ. ಇದರದ್ದು ಉಪಯೋಗ ಎಲ್ಲರೂ ಮಾಡ್ಕೋಬೇಕು, ಯುವಕರು ಮಾಡ್ಕೋಬೇಕು, ಕಲಾಕಾರರು ಮಾಡ್ಕೋಬೇಕು, ಸಾಹಿತಿಗಳು ಮಾಡ್ಕೋಬೇಕು. ಅದರ ಜೊತೆಗೆ ಶ್ರಮಜೀವಿಗಳನ್ನು ನಾವು ಕರೆಸಬೇಕು. ಶ್ರಮಜೀವನ ಜೀವನ ಏನದಲ್ಲ ಅದು ನಿಜವಾದಂಥ ಜೀವನ. ರೈತನೇ ದೊಡ್ಡ, ನಾನು ಭಾಳ ಸರಿ ಇದು ಎಲ್ಲ ಕಡೆಗೆ ಹೇಳೀನಿ, ರೈತನಂಥ ಸಾಹಿತಿ ಅಥವಾ ಕವಿ ಯಾರೂ ಇಲ್ಲ. ಆತನಲ್ಲಿ ಎಲ್ಲ ಇದೆ. ಯಾವುದೇ ಒಂದು ಹಣ್ಣು ಇತ್ತೀವಿ ನಾವು ಹೋಗಿ, ಆ ಹಣ್ಣು ಬೆಳೆದವರು ಯಾರು ರೈತರು, ಅದು ತಿಂದರೆ ಆನಂದ ಆಗ, ಸಾಹಿತ್ಯನೂ ಆನಂದ ಕೊಡ್ತಕ್ಕಂಥ ಅದು ಒಂದು ರೈತನ ಅಂತ ಅವ್ರ ರೈತರನ್ನು ಕರೆಸ್ಬೇಕು ನಾವು. ಈ ಎಲ್ಲ ಅನುಭವಗಳು ಅಂದರೆ ಅದರಲ್ಲಿ ಈ ಶ್ರಮಜೀವಿಗಳು ಯಾರಾದರಲ್ಲ ಅವರ ಅನುಭವಗಳನ್ನು ಹೆಚ್ಚು ಬಿತ್ತರಿಸಬೇಕು ನಾವು. ಈ ವಿಚಾರಗಳಿಗೆ ತಾನು ಶ್ರಮ ಜೀವನದ ಅನುಭವ ಏನದ ಇದು 12ನೇ ಶತಮಾನದಲ್ಲಿ ಯಾಕೆ ಇಲ್ಲಿವರೆಗೆ ಇನ್ನೂ ಅಜರಾಮರವಾಗಿರ್ತಕ್ಕಂಥ ಸಂಗತಿಗಳು ಅಥವಾ ಮೌಲ್ಯಗಳು ವಚನ ಸಾಹಿತ್ಯಗಳಿಗೆ ಯಾಕೆ ಅದಾವೆ ಅಂದರೆ ಅವರು ಎಲ್ಲ ಶ್ರಮಜೀವಿಗಳು. ಅವರೇನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಥವಾ ಯಾವುದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿದ್ದವರಲ್ಲ ಅವರು. ಅವರು ಯಾವುದೇ ಹುದ್ದೆಯನ್ನು ಎಲ್ಲ ಬಿಟ್ಕೊಂಡು ಶ್ರಮಜೀವಿಗಳಾದರು ಅವರು. ಸತ್ಯ ಶುದ್ಧ ಕಾಯಕ ಅಂಥವ್ರ ವಿಚಾರಗಳು ಅವು ಭಾಳ ಮೌಲಿಕವಾಗಿರ್ತವೆ. ಅಂಥವ್ರ ವಿಚಾರಗಳನ್ನು ಈ ವೇಣುಧ್ವನಿ ಹೆಚ್ಚು ಪ್ರಚಾರ ಮಾಡಲಿ ಅಂತೇಳಿ ನಂದೊಂದು ವಿನಂತಿ ಅಷ್ಟೆ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದ.

Yes, yes, yes. Shubhodaya, Shubhodaya, Pritiya, Snehitra, Namaskar, Namaskar, Namaskar. Kerala Idram, Enu Dhoni, Idu 90.4 FM, KLE Ganasu. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದು ಭಾಗವಹಿಸಿ ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಿಮಗೆ ಬೇಕಾದ ಗೀತೆಗಳ ಕಾರ್ಯಕ್ರಮ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಯಾರು ನಾರ್ಮಲ್ ರೇಡಿಯೋ ಕೇಳ್ತಾ ಇದ್ದಾರೋ ಅವರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು, ಏಕೆಂದರೆ ನೆಟ್ವರ್ಕ್ನಲ್ಲಿ ಡೌನ್. ಬಟ್ ಎಸ್, ಅದರ ಕೆಲಸ ನಡೀತಾ ಇದೆ. ಹಾಗೆ ಆ್ಯಪ್ನಲ್ಲಿ ಕೇಳ್ತಾ ಇರೋ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಯಾರ್ಯಾರು ಎಲ್ಲರೂ ಇನ್ ಜನರಲ್ ವೇಣು ದುನಿಯನ್ನು ಕೇಳ್ತಾ ಇದ್ದೀರೋ ಎಲ್ಲರಿಗೂ ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಮಾತಾಡ್ತಾ ಮಾತಾಡ್ತಾ ವರ್ಷದ ಎಷ್ಟನೇ ತಿಂಗಳು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಎಸ್, ಆತ್ಮೀಯ ಸ್ನೇಹಿತರೆ, ಮಾತಾಡ್ತಾ ಮಾತಾಡ್ತಾ ನಾವು ಕಾರ್ಯಕ್ರಮದ ಅಂದರೆ ವರ್ಷದ 10ನೇ ತಿಂಗಳಿನ ಮೊದಲನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ದಿಸ್ ಇಸ್ ಶುಭ ಗುರುವಾರ, ಅಕ್ಟೋಬರ್ 1, 2026. ನಿಮ್ಮೊಂದಿಗೆ ನಾವು ನಿಮಗೆ ಬೇಕಾದ ಗೀತೆಗಳು, ನಿಯಮ ಒಂದೇ, ಭಕ್ತಿ ಗೀತೆಗಳು, ದೇವ್ರ ಗೀತೆಗಳು ಮಾತ್ರ ಪ್ರಸಾರ ಆಗುವುದಿಲ್ಲ. ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಸೊ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಸ್ನೇಹಿತರ ಕಾಯ್ದಾ ಇದ್ದೇನೆ ನಾನು. ಹಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ. ತಮ್ಮ ತಾಳ್ಮೆಯನ್ನು ಇಟ್ಕೊಂಡು ಪ್ರೀತಿಯಿಂದ ವೇಣುಧ್ವನಿಯನ್ನು ಕೇಳ್ತಾ ಇದ್ದೀರಾ, ಅದಕ್ಕೆ ಎಸ್. ಏನೇ ಬರಲಿ ನೀವು ನನಗೆ ಮಾತ್ರ ಬಿಡುವುದಿಲ್ಲ. ಸೊ ರಾಜಶ್ರೀಯವರು ಜೈ ಶ್ರೀರಾಮ್, ಜೈ ಜಿನ್ನೇಂದ್ರ ಅಂತ ಹೇಳಿದ್ದಾರೆ. ಎಸ್, ಇವತ್ತು ಅಕ್ಟೋಬರ್ 1, ರಾಜಶ್ರೀಯವರೇ 10ನೇ ತಿಂಗಳಿನ ಮೊದಲನೇ ದಿನ. ಸೊ ನನಗೆ ಯಾಕೋ ಬಹಳ ದಿನ ಆಯಿತು ಈ ಹಾಡು ಕೇಳಬೇಕು ಅಂತ ಆಸೆ. ವಿಚ್ ಈಸ್ ಮುದುಡಿದ ತಾವರೆ ಅರಳಿದೆ. ಎಸ್, ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಈ ಗೀತೆಯೊಂದಿಗೆ ಪ್ರಾರಂಭ ಮಾಡಿ. ಯಾಕೋ ಗೊತ್ತಿಲ್ಲ ಈ ಹಾಡು ಕೇಳೋ ಆಸೆ. ಅರಳಿದೆ ಅರಳಿದೆ ಕೇಳಿ ಮಜಾ ಮಾಡಿ.

0: யாரோ யோனோ, யாரோ யோனோ, யாரோ யோனோ.
1: ಅಲ್ಲೋಪ್ಪ, ನೀವು ಬಂದಿ ಅಂದ್ರೆ ಒಂದು ಮ್ಯೂಸಿಕ್ ಇದ್ರೆ ಮಸ್ತ್ ಅನ್ಸೋದಪ್ಪ.
2: ಅದಿರಲಿ, ನೀವು ಬಂದಿದ್ದೀರಾ, ನಿಮ್ಮ ಮ್ಯೂಸಿಕ್.
1: ಏ ಇರಲಿ ಬಿಡ, ಅದು ನನ್ನ ಧ್ವನಿಲೇ ಗೊತ್ತಾಗ್ತದೆ. ಸ್ನೇಹಿತರೆ, ನಾನು ಯಾರ ಗೊತ್ತಿರ್ಬೋದಲ್ಲ ನಿಮಗೆ, ಯಾರು ಏನೂ ಹೇಳವಲ್ಲಕ್ಕೋ ಮಂಜು.
2: ರೀ, ಇದು ನೀವು ಫೋನ್ ಮೇಲೆ ಇದ್ದೀರೇನು ರೀ? ಮೈಕ್ ರೀಪ್ಪ, ಇದು ರೇಡಿಯೋ.
1: ಹಾಂ ಹಂಗಲ್ಲ ಸ್ನೇಹಿತರೆ, ನಾನು ರೀಪ್ಪ ಆರಾಮರಾಜು. ಹೆಂಗಿದ್ದೀರಪ್ಪ?
2: ಅಲ್ಲ ನೀವೇನು ಒಮ್ಮೆ?
1: ಏನಿಲ್ಲ ಮಂಜು, ಅದಾ ನಿನ್ನೆ ಜೋರು ಮಳೆ ಬಂತು. ಏನು ಹೇಳೋದಪ್ಪ, ಎಲ್ಲ ತ್ರಾಸಾಗ್ತದಂದ್ರೆ ನನಗೆ ಅಂತ ದಿನ ಹೇಳ್ತಾ ಇದ್ದೀಯಲ್ಲಪ್ಪ ಮಂಜು. ಒಂದು ದಿನ ಮುಂಚೆ
2: ನಾನು ಏನು ಹೇಳ್ತಾ ಇದ್ದೆ?
1: ಏ ಅದ ಏ ಪರಿಸರದಲ್ಲಿ ಏನಾದರೂ ಬದಲಾವಣೆ ಆದರೆ ಪೈಲ ನುಕ್ಸಾನ ರೈತರಿಗೆ ಆಗ್ತದ ಅಂತ.
2: ಓ ಅದ, ಏನಾಯ್ತು ಅದಕ್ಕೆ?
1: ಆತು ಮಂಜು, ಮತ್ತೆ ಏನು ಹೇಳೋದ?
2: ಹೌದಾ? ಸೊ ಸ್ನೇಹಿತರೆ, ನಿನ್ನೆ ಜೋರು ಧಾರಾಕಾರ ಮಳೆ ಬಂತು. ನನಗೆ ಗೊತ್ತಿತ್ತು ಬಿಡಿ, ಏನಾದರೂ ಆಗ್ತದೆ, ನನಗೆ ಆರಾಮರಾಜು ಬರ್ತಾನಂದು ಗೊತ್ತಿದ್ರಿಗಿಲ್ಲ.
1: ಏನಿಲ್ಲ, ಈಗ ಒಂದು ನಮ್ಮ

0: ಸ್ನೇಹಿತರಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಅಂತ ಕೇಳಕ್ಕೆ ಬಂದೇನೆ ನೋಡಪ್ಪ.
1: ಏನು ಹೇಳ್ರಿ ರಿಕ್ವೆಸ್ಟ್?
0: ಒಳ್ಳೆ ಮಳೆ ಬೇಕು ಮಂಜು, ಆದರೆ ಈ ರೀತಿ ಮಳೆ ಆದ್ರೆ ತ್ರಾಸ ಐತಿ ಒಪ್ಪ.
1: ಆದರೆ ಜೋರು ಬಂತಲ್ಲ.
0: ಜೋರ ಏನು ಜೋರು ಬಂದದ ಅವ್ವ?
1: ಆಯ್ತು ಬಿಡ್ರಿ, ಆರಾಮರಾಜು ಬಂದಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಕನಸಲು ನೀನೆ ಮನಸಲು ನೀನೆ ಗೀತೆಯೊಂದಿಗೆ ಚಿತ್ರ ಅವರು ಭಾಗವಹಿಸಿದ್ದಾರೆ. ಎಸ್, ನಮ್ಮ ಚಿತ್ರ ಅವರು ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತಾ ಮಹಾಂತೇಶ್ ನಗರದಿಂದ, ಸಾರಿ ಶಿವ ಬಸವನಗರದ ಚಿತ್ರ ರಾಕೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಇದಾದ ತಕ್ಷಣ ನನಗೆ ಫೇವ್ರೇಟ್ ಗೀತೆನ ಅವ್ರಿಗೂ ಗೊತ್ತು, ಶೋಭಾ ಡಬ್ಲಿ ಅವರು. ಏನಮ್ಮಿ ಏನಮ್ಮಿ ಈ ಗೀತೆ? ನನಗೋಸ್ಕರ, ಏಕೆಂದರೆ ಅದರಾಗ ಒಂದು ಲೈನ್ ಇದೆ, ಕಾಲುಂಗ್ರ ಹಾಕ್ಲೇ ನಮ್ಮಿ. ಈ ಗೀತೆಯಲ್ಲಿರೋ ಈ ಲೈನು ನನಗೆ ಭಾಳ ಇಷ್ಟ, ಕಾಲುಂಗ್ರ ಹಾಕ್ಲೇ ನಮ್ಮಿ. ಆ ವಿಜಯ್ ಪ್ರಕಾಶ್ ಸರ್ ಏನು ಹಾಡ್ಯಾರ್ರಿ? ಮುಟ್ಟಿ ನೋಡು ಅನ್ನೋ ಒಂದು ಗೀತೆ ರಾಮಲಕ್ಷ್ಮಣ ಚಿತ್ರದ್ದು, ಸಾಯ್ಮನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ನಮ್ಮ ಚಂದ್ರಕಾಂತ್ ಬಡಗಾಮಿಯವರು, ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ನನ್ನವಳು ನನ್ನೆದೆಯ ಈ ಒಂದು ಗೀತೆಯೊಂದಿಗೆ ಅದ ಹಾಡಿರ್ಬೋದಲ್ರಿ, ನನ್ನವಳು ನನ್ನೆದೆಯ ಹಿಂಗೆ ಏನೋ ಹಾಡೈತ್ರಿ, ನಾನು ಕೇಳಿರ್ಬೋದು. ಅದ ಓಕೆ.
0: ಏ ಮಂಜು ಏನೋ ನೀ ಇವತ್ತು ಯಾಕೆ ಹಳೆಯ ಹಾಡುಗಳಿಗೆಲ್ಲ ತೊಗೊಂಡು ಮಂಜಿ?
1: ಏನಿಲ್ಲ, ಹಿಂಗೆ ಮೂಡ್ ಬಂತೆವ್ವ ನನಗೆ. ಸೊ ನಡ್ರಿ, ಈ ರಾಧೆ ಜೀವ ಈ ಗೀತೆಯೊಂದಿಗೆ ಪದ್ಮ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಅಮೆರಿಕಾ ಅಮೆರಿಕಾ 2 ಚಿತ್ರದ ಗೀತೆ ರಾಜಶ್ರೀ ಅವರು ಭಾಗವಹಿಸಿದ್ದಾರೆ. ಅವರ ಪ್ರೀತಿಯ ತಾಯಿ ಚಂದ್ರವ್ವ ಅವರಿಗೋಸ್ಕರ ನಮ್ಮ ವಿಜಯಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ಹಾಡು ಅಮ್ಮ ನೀನು ನಕ್ಕರೆ. ಮುಂದೇನೈತ್ರಿ?
0: ಅದೇ ಅಮ್ಮ ನೀನು ನಕ್ಕರೆ, ಇಡ್ಲಿ ವಡ ದೋಸೆ
1: ರೀ, ಹಾಲು ಸಕ್ಕರೆ. ಸೊ ಆತ್ಮೀಯರೇ, ಈ ಕಾರ್ಯಕ್ರಮದ ಈ ಹಾಡು ನಮ್ಮ ವಿಜಯಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವರ ಪ್ರೀತಿಯ ತಾಯಿಗೋಸ್ಕರ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಬೇಕಾದ ಉತ್ತಮ ಗೀತೆಗಳು ಫ್ರಾಮ್ ನಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ಗೀತೆಗಳು. ನಿಯಮ ಮಾತ್ರ ಪಾಲಿಸಿ, ದೇವ್ರದ್ದು ಭಕ್ತಿ ಗೀತೆಗಳು ಇರಲಾರದೆ ಒಳ್ಳೊಳ್ಳೆ ರೊಮ್ಯಾಂಟಿಕ್ ಗೀತೆ, ಅರ್ಥಪೂರ್ಣ ಗೀತೆ. ಯಾರೋ ಮೆಸೇಜ್ ಮಾಡ್ಯಾರ ನೋಡ್ರಿ ನಿಮಗೆ. ಹಲೋ ಹಲೋ, ಆರಾಮರಾಜು ಊರೇ ಹೇಗಿದ್ದೀರಾ? ಯಾಕೋ ಸಿಟ್ನಾಗ ಬಂದು.
0: ಏ ಸಿಟ್ ಅಂತಿಲ್ಲ, ಸ್ವಲ್ಪ ಬೇಜಾರ. ಈ ನಾವು ಮಾಡೋದು ಈ ನಮ್ಮ ಮಂಜು ಕರೆಕ್ಟ್ ಹೇಳ್ಯಾರ್ರಿ ರಾಜೇಶ್ರೀ ಅವರೇ, ಏನಾದರೂ ಹಿಂಗೆ ಪರಿಸರದಲ್ಲಿ ಬದಲಾವಣೆ ಆದರೆ ರೈತರಿಗೆ ತ್ರಾಸು. ನಿನ್ನೆ ಏನ್ರಿಪ್ಪ ಅದು ಮಳಿ?
1: ನಿಜ ಬಿಡಿ. ಸೊ ಆತ್ಮೀಯರೇ, ನಮ್ಮ ಪ್ರೀತಿ ಆರಾಮರಾಜು ಬಂದಿದ್ದಾರೆ. ಸೊ ಮತ್ತೆ ಯಾರೇ ನೀನು? ಹಲೋ, ವೆರಿ ಗುಡ್ ಮಾರ್ನಿಂಗ್, ಇಬ್ಬರಿಗೂ ಬೆಳಗಿನ ಶುಭೋದಯ ಅಂತ ವಿನೋದ್ ಅವ್ರು ಮೆಸೇಜ್ ಮಾಡ್ಯಾರ ನೋಡ್ರಿ.
0: ಏಪ್ಪ ವಿನೋದ್ ಅವ್ರೆ, ನಮಸ್ಕಾರ ರೀ ಅಪ್ಪ, ನನಗಂತ ಮೆಸೇಜ್ ಮಾಡಕತ್ತಾರೋ ಎಲ್ಲರೂ?
1: ನೋಡ್ರಲ್ಲ, ಮತ್ತು ನೀವು ಬಂದಿರಂದರೆ ಪ್ರೀತಿಯಿಂದ ಮೆಸೇಜ್ ಮಾಡವ್ರಲ್ರಿಪ್ಪ.
0: ಏ ನನಗಂತೂ ತ್ಯಾಗೆ, ನಾನು ನಂದು ಒಂದು ಗೋಳು ಹೇಳಕ್ಕೆ ಬಂದಿದ್ದೀನಿ ರೀ ಸ್ನೇಹಿತರೆ. ಒಳ್ಳೆ ಮಳೆ ಬರಲಿ, ಆದರೆ ನಮ್ಮ ಕೈಯಾಗಿಲ್ಲಿ ಇದೆಲ್ಲ ಮಾತುಗಳು ಹೇಳೋದಟ್ಟ. ತ್ರಾಸಾಗುವಂಥ ಮಳೆ ಬರಬಾರ್ದಂತ ಬೀಳ್ಕೊಳ್ರಿಪ್ಪ. ಏಕೆಂದರೆ ಮಂಜು ಹೇಳ್ತಾನಲ್ರಿ, ನಾನು ನಂಬ್ತೇನೆ ಹಾಗೇನಿಲ್ಲ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ.
1: ಇದು ಸತ್ಯ ರೀ, ಈ ಥರ ಡೌಟ್ ಇಲ್ಲ, 100% ಡೌಟ್ ಇಲ್ಲ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಅದು ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದರೆ ಅದರಲ್ಲಿ ಇನ್ನೂ ಡಬಲ್ ಬಲವಿದೆ.
0: ಏ ಮಂಜು ಸತ್ಯವಾದ ಮಾತು ಮಂಜು.
1: ನಿಜ, ಬನ್ನಿ. ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಶ್ರೀಕಾಂತ್ ಅವರು, ವಿರಹ ನೂರು ನೂರು ತರಹ. ಓಕೆ ಶ್ರೀಕಾಂತ್ ಅವರೇ, ಮೇಲ್ ಹಾಡು ಬೇಕಾ? ಇದರಲ್ಲಿ ಮೇಲೂ ಇದೆಯಾ ನೋಡ್ತೇನೆ ಒಂದು ನಿಮಿಷ. ನಿಮಗೋಸ್ಕರ ಹಾಡು, ಪಾಪ ಅವರು ಆಫೀಸಿಗೆ ಹೋಗೋಗಿಂತ ಮುಂಚೆ ಬೇಕು ಅಂತ ಕೇಳ್ಕೋತಾರೆ. ವಿರಹ ವಿರಹ ನೂರು ನೂರು ತರಹ, ಇದು ಪಿ ಸುಶೀಲ ಅವರ ಧ್ವನಿಯಲ್ಲಿ ಇದೆ. ಒಂದು ನಿಮಿಷ ಚೆಕ್ ಮಾಡಿದ್ದೇನೆ. ವಿರಹ ನೂರು ನೂರು ತರಹ, ವಿರಹ ಇಲ್ಲರಿ, ಇದುವರೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಅಂತ ಇದೆ, ನೋಡೋಣ. ಬಟ್ ಎಸ್, ಈ ಗೀತೆ ನಿಮಗೋಸ್ಕರ ಬರ್ತಾ ಇದೆ. ನಮ್ಮ ಪ್ರೀತಿಯ ಯಾರು? ಶ್ರೀಕಾಂತ್ ಅವರು. ಆಫೀಸ್ಗೆ ಹೋಗೋಗಿಂತ ಮುಂಚೆ ಬೇಕು ಅವರಿಗೆ ಹಾಡು. ಆರಾಮರಾಜು, ಮಾಸ್ ಲಕ್ಷ್ಮಿ ಅವರನ್ನು.
0: ಏ ಅಕ್ಕಿಗೆ ಯಾರು ನೆನಪು ಮಾಡ್ಯಾರ ಅಕ್ಕಿಂತ?
1: ಒಂದು ನಿಮಿಷ, ಶೋಭಾ ಡೌಲಿ ಅವರು ರೀ, ನಮ್ಮವ್ರು ರೀ ಇವ್ರು.
0: ಏ ಶೋಭಾ ಅವರೇ, ಅಕ್ಕಿ ಇರಲಿ ಬಿಡ, ನಾ ಇದ್ದಾಗ ಯಾಕೆ ಬರೋದು ಬೇಡ.
1: ಯಾಕ್ರಿಪ್ಪ?
0: ಎಲ್ಲ ಇರ್ತಾವ ಮಂಜು, ಮಜುವೆ ಮಾಡ್ಕೊಂಡು ನೋಡಿ ನಿಂಗೆ ಗೊತ್ತಾಗ್ತದೆ.
1: ಹಾಂ ಇರಲಿ, ಬರ್ತಾ ಇದೆ ಶ್ರೀಕಾಂತ್ ಅವರ ಗೀತೆ ಕೇಳಿ ನೋಡಮ್ಮ. ಮದುವೆ ಅಂದ್ರೆ ಬಾಯಿ ಮುಟ್ಕೊಂಡು ನೋಡಿ.

ಪಾಪ ಈ ಹುಡುಗ ಎಷ್ಟು ಹುಡುಕಾಡಿದ ಶ್ರೀಕಾಂತ್ ಅವರೇ, ನಿಮಗದ ಮೇಲ್ ಆವಾಜ ಸಿಗಲ್ಲ ಇಲ್ಲಪ್ಪ ಇವನಿಗೆ. ನಾನು ಟ್ರೈ ಮಾಡಿದ್ನಿ ವಿರಹ ನೂರು ನೂರು ತರಹ. ಈ ಗೀತೆ ಶ್ರೀಕಾಂತ್ ಅವರಿಗೆ ಆಫೀಸಿಗೆ ಹೋಗೋಕ್ಕಿಂತ ಮುನ್ನ ಕೇಳಬೇಕು ಅಂತ ಆಸೆ ಇತ್ತು ಅವರಿಗೆ, ಹಾಗೆ ಮೇಲ್ ವಾಯ್ಸ್ನಲ್ಲಿ ಸಿಗಲಿಲ್ಲ. ಕ್ಷಮಿಸಿ, ನೀವು ನನಗೆ ಗಾಡ್ ಬ್ಲೆಸ್ ಯು ಮಂಜುನಾಥ್, ಯು ಆರ್ ಫ್ಯಾಂಟಾಸ್ಟಿಕ್ ಆರ್ ಜಿ ಆಫ್ ಬೆಳಗಾವಿ. ಇದು ನಿಮ್ಮ ಪ್ರೀತಿ ಶಾಶ್ವತವಾಗಿ ನನ್ನ ಮೇಲಿದೆ. ಇದುದ್ದು ಗಮ್ಮಂಡ್ರಿ ನನಗೆ ಇವರೇ ಶ್ರೀಕಾಂತ್ ಅವರೇ. ನಾನು ಹೇಳಿದ್ನಲ್ಲ ಅಹಂ, ನನಗೆ ಜೀವನದಲ್ಲಿ ಬೇರೆ ಥರದ ಅದು ನಿಮ್ಮೆಲ್ಲರ ಆಶೀರ್ವಾದದ ಒಂದು ಘಮಂಡಿದೆ. ಚೆನ್ನಾಗಿರೋ ಒಂದು ಘಮಂಡಿದು ಎಲ್ಲರಿಗೂ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾ ಯುಗದಲ್ಲಿ ನನಗಿಷ್ಟು ಫಾಲೋವರ್, ಇಷ್ಟು ಲೈಕ್, ಈ ವಿಡಿಯೋ ಇಷ್ಟು ವ್ಯೂಸು ಅನ್ನೋ ಅಹಂನಲ್ಲಿರೋ ಈ ಕಾಲದಲ್ಲಿ ಇನ್ನೊಬ್ಬರ

ಆಶೀರ್ವಾದ ತಗೊಳ್ಳೋದು ಅಂದರೆ ಬಹಳ ಅಪರೂಪವಾಗಿದೆ. ತಂದೆ ತಾಯಿ ಮಕ್ಕಳಿಗೆ ಒತ್ತಾಯ ಮಾಡಬೇಕು, ಓಯ್ ಬಂದಾರ ನೋಡಿ ಹಿರಿಯರು ಕಾಲು ಹಿಡಿ ಆಶೀರ್ವಾದ ತಗೋ. ಏನು ಮಾಡೋದು, ಮೊದಲೆಲ್ಲ ಆತ್ಮೀಯ ಸ್ನೇಹಿತರೆ ಚೆನ್ನಾಗಿ ಬಗ್ಗಿ ಕಾಲು ಪಾದ ಸ್ಪರ್ಶವನ್ನು ಮಾಡ್ತಿದ್ವಿ, ಹೌದಲ್ವಾ? ಈಗ ಬೇರೆ ಕಡೆನೇ ಹಿಡಿತಾರೆ ರೀ, ಲೈಟಾಗಿ ಬಗ್ತಾರ, ಗೊತ್ತಾಯ್ತಲ್ಲ. ಏನು ವಿಚಿತ್ರ ಆಗಿದೆ, ನಾನು ಸಿನಿಮಾ ರಂಗದ ಎಲ್ಲ ದೊಡ್ಡ ನಟರು ಹಿರಿಯ ನಟರನ್ನು ಕಾಲು ಹಿಡಿಯೋದು ಕರೆಕ್ಟಾಗಿ ಹಿಡಿಯೋದೇ ಇಲ್ಲ. ವೈಯಕ್ತಿಕವಾಗಿ ನನಗೆ ಆ ವಿಷಯದಲ್ಲಿ ಶಾರುಖ್ ಖಾನ್ ಬಹಳ ಇಷ್ಟ. ಅವರು ಅಮಿತಾಬ್ ಬಚ್ಚನ್ ಇರಲಿ, ಅವರಿಗೆ ಭೇಟಿಯಾದಾಗ ಕರೆಕ್ಟಾಗಿ ಕಾಲು ಸ್ಪರ್ಶ ಮಾಡಿ ಬರ್ತಾರೆ ರೀ. ಅದ ಒಬ್ಬ ಹಾಸ್ಯ ಕಲಾವಿದರಾದ ಕಪಿಲ್ ಶರ್ಮಾ ಅವರು ನೋಡ್ಬೇಕ್ರಿ, ಒಂದು ಕೈಲೇ ಎಲ್ಲೋ ಬೇರೆ ಕಡೆನ ಹಿಡಿತಾರೆ ರೀ. ಇದೇನು ರೀ ವಿಚಿತ್ರ, ಹೊಸ ಟ್ರೆಂಡ್ ಬಂದೈತ್ರಿ, ಮೊಣಕಾಲು ಮಠ ಹಿಡಿತಾರೆ. ಅದ್ರಗಿದ ಚಲೋ ಹಿಡಿಯೋದೇ ಬೇಡ, ನಮಸ್ಕಾರ ಮಾಡಿ ಎರಡು ಕೈಲೆ ಜೋಡಿಸಿ ಸ್ವಲ್ಪ ಬಗ್ಗಿ, ಅದೂ ಒಂದು ಉತ್ತಮವಾದ ವಿಷಯ. ಕಾಲು ಹಿಡಿಲಿಕ್ಕೆ ನಿಮಗೆ ಒಂದು ಸ್ವಲ್ಪ ಏನಂತಾರೆ ನಾಚಿಕೆ ಬರುತ್ತೋ ಅಥವಾ ಏನು ಗೊತ್ತಿಲ್ಲ, ಟ್ರೆಂಡ್ ಅಂತ್ರಿಪ್ಪ, ದಿಸ್ ಇಸ್ ನಾಟ್ ದ ವೇ. ಇನ್ನೂ ನೀವು ವಿಚಾರ ಮಾಡಿದರೆ, ಏನೋ ನಾನು ಒಂದು ಓದಿದ್ದೆ, ಕಾಲು ಹಿಡಿಯೋದು ಆ ಥರದ್ದು ಒಂದು ಕರೆಕ್ಟಾದ ಯೋಗದ ಒಂದು ಆಸನನೇ ಇದೆ, ಕರೆಕ್ಟಾಗಿ ಅದು ಹೋಗಿ ಅಲ್ಲಿ ತಲೆ ಬೀಳಬೇಕು ನಮ್ಮ ಕಾಲಲ್ಲಿ, ಅಷ್ಟೆಲ್ಲ ಬೇಡ. ಜನ್ರಲಿ ಹೋಗಿ ಎರಡು ಕೈಲೇ ಹೋಗಿ ಟಚ್ ಮಾಡಿ ಆ ಪಾದಗಳನ್ನು. ಸೊ ಸ್ನೇಹಿತರೆ, ಈ ಪಾದದ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಗುರು ವಾರ, ಗುರುವಿನ ವಾರ. ನೀವು ನಂಬೋ ಗುರುಗಳು, ಆ ಗುರುಗಳ ಪಾದ, ಆ ಗುರುಗಳ ಪಾದನೇ ನಮ್ಮ ಗುರಿಯಾಗಿರಬೇಕು, ಆ ಗುರುಗಳ ಪಾದದ ಮೇಲೇ ನಮ್ಮ ಧ್ಯಾನವಿರಬೇಕು. ಈಗ ಉದಾಹರಣೆಗೆ ನನ್ನ ಒಬ್ಬರು ಪರಿಚಯವರು ಇದ್ದಾರೆ, ಅವರ ಮುಖಾಂತರ ನನಗೆ ಭೇಟಿಯಾದರು, ಪರಿಚಯವಾದರು, ಸಿದ್ಧಾರೂಢ ಸ್ವಾಮೀಜಿಯವರು. ಸಿದ್ಧಾರೂಢ ಸ್ವಾಮೀಜಿಯವರು ಕೂತ್ಕೊಂಡಿರುವ ಆ ಒಂದು ದೃಶ್ಯ ನಿಮ್ಗೆ ಯಾರು ನೋಡಿದ್ದೀರಿ ಅಂದರೆ ಗೊತ್ತಾಗುತ್ತೆ, ಅವರು ಕಾಲು ಮುಂದೆ ಮಾಡಿದ್ದಾರೆ. ದ್ಯಾಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್ ನಿಮಗೆ ಮುಕ್ತಿ, ಮೋಕ್ಷ, ಮನ ನೆಮ್ಮದಿ, ಶಾಂತಿ ಗುರುವಿನ ಪಾದದಲ್ಲಿಯೇ ಸಿಗುತ್ತೆ. ನೀವು ನಂಬೋ ಯಾವುದೇ ಗುರು ನೋಡಿ, ನಾನು ನಂಬೋ ಶಿರಡಿ ಸಾಯಿಬಾಬಾ ಕಾಲು ಮ್ಯಾಲೆ ಮಾಡಿ ಅದ್ರ ಮೇಲೆ ಕಾಲಿಟ್ಟು ಎರಡು ಬೆರಳುಗಳು ಹಿಂಗೆ ಸ್ಪ್ರೆಡ್ ಮಾಡಿದ್ದಾರೆ, ಅದರ ಅರ್ಥ ಶ್ರೀ ಸಾಯಿ ಸಚ್ಚರಿತ್ರದಲ್ಲಿಯೂ ಬರೆದಿದ್ದಾರೆ. ನಿನಗೆ ನೆಮ್ಮದಿ ಬೇಕು, ನಿನಗೆ ಮುಕ್ತಿ ಬೇಕು, ನಿನಗೆ ಮೋಕ್ಷ ಬೇಕು, ಪಾದದ ಮೇಲೆ ಫೋಕಸ್ ಮಾಡು. ಇಷ್ಟೇ, ನೀವು ನಂಬೋ ಯಾವುದೇ ಗುರು ಇರಲಿ, ಅವರ ಪಾದದ ಮೇಲೆ ನಿಮ್ಮ ಗಮನ ಇರಲಿ. ಎಷ್ಟು ಚಂದ ಹೇಳ್ತಾನೋ ನನಗೆ ನಾನೇ ಹೇಳ್ಕೊಳ್ಳೋದಾ. ಸೊ ಕಾರ್ಯಕ್ರಮದ ಮುಂದಿನ ಹಾಡು ಪ್ರಸಾರ ಮಾಡ್ತಾ ಇದ್ದೇನೆ, ಕನಸಲು ನೀನೇ ಮನಸಲು ನೀನೇ. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪ್ರೀತಿಯ ಚಿತ್ರ ರಾಕೇಶ್ ಅವರು. ಬನ್ನಿ, ಈ ಗೀತೆ ಆದ ತಕ್ಷಣ ಶೋಭಾ ಅವರೇ ನಿಮ್ಮ ಗೀತೆ, ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ, ವಿನೋದ್ ಅವರು ಏನೇ ಆಗಲಿ, ಈ ಗೀತೆ ಅಜಯ್ ಚಿತ್ರದ ಕರ್ನಾಟಕದ ರತ್ನ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನ್ನ ಅಪ್ಪು ಸರ್ ಅವರ ಅಭಿನಯಿಸಿರುವ ಚಿತ್ರದ ಹಾಡು. ಸೊ ಸ್ನೇಹಿತರೆ, ಲೈನ್ ಅಪ್ ಹೀಗಿವೆ: ಕನಸಲು ನೀನೇ ಬಾಯ್, ಚಿತ್ರ ರಾಕೇಶ್, ತದನಂತರ ಶೋಭಾ ಅವ್ರದ್ದು, ತದನಂತರ ಸೈಮನ್ ಅವ್ರದ್ದು, ತದನಂತರ ಚಂದ್ರಕಾಂತ್ ಬಡಗಾವಿ, ತದನಂತರ ಪದ್ಮ ಅವರು, ತದನಂತರ ರಾಜಶ್ರೀ ಅವರು, ತದನಂತರ ಚಂದ್ರವ್ವ ಅವ್ರಿಗೋಸ್ಕರ ವಿಜಯಲಕ್ಷ್ಮಿ ಅವರು, ತದನಂತರ ವಿನೋದ್ ಅವರು. ಬನ್ನಿ ಭಾಗವಹಿಸಿ, ಇದು ನಿಮ್ಮೊಂದಿಗೆ ನಾವು ನಿಮಗೆ ಬೇಕಾದ ಗೀತೆಗಳ ಕಾರ್ಯಕ್ರಮ. ನಿಯಮ ಒಂದೇ, ಭಕ್ತಿ ಗೀತೆ, ದೇವರ ಗೀತೆ ಇಲ್ಲದೆ ಒಳ್ಳೊಳ್ಳೆ ಗೀತೆ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಮುತ್ತು ನೋಡಿ ಮುಟ್ಟಿ ನೋಡಿ, ಕ್ಷಮಿಸಿ, ಸೈಮನ್ ಅವರು ರಿಕ್ವೆಸ್ಟ್ ಮಾಡಿರುವ ಸುಮಧುರವಾದ ಗೀತೆ. ಹಾಗೆ ಸೈಮನ್ ಅವರು ವಿರಹ ನೂರು ನೂರು ತರಹ ಮೇಲ್ ವಾಯ್ಸ್ ಇಲ್ಲ, ಟೆನ್ಷನ್ ತಗೋಬೇಡಿ ಅಂತ ತಿಳಿಸಿದರು. ಥ್ಯಾಂಕ್ ಯು ಸೈಮನ್ ಅವರೇ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಿಮಗೆ ಬೇಕಾದ ಒಳ್ಳೆಯ ಗೀತೆಗಳು, ಅದಕ್ಕೆ ತಕ್ಕಂತೆ ರಿಕ್ವೆಸ್ಟ್ ನೀವು ಮಾಡಿದ್ರಿ, ಹೌಸ್ಫುಲ್ ಆಯಿತು. ಎಸ್, ಬಹಳ ಶೀಘ್ರದಲ್ಲಿ ಹೌಸ್ಫುಲ್ ಆಗಿದೆ ನನ್ನ ವೇಣು ದುನಿಯಾ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ವಾಯ್ಸ್ ಕಮ್ಮಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಯಾರು, ರಾಜೇಶ್ ಅವರು. ಎಸ್, ವಾಯ್ಸ್ ಕಮ್ಮಿ ಬರೋ ಕಾರಣ ಇದೆ, ಅದಕ್ಕೆ ಕಾರಣ ಸ್ವಲ್ಪ ರಿಪೇರ್ ನಡೆದಿದೆ, ಬರುತ್ತೆ, ಡೋಂಟ್ ವರಿ. ಅಡ್ವೊಕೇಟ್ ಬ್ರಹ್ಮಿಳ ಹಂಪನ್ ಅವರವರು, ಗುಡ್ ಮಾರ್ನಿಂಗ್ ಮಂಜುನಾಥ ಆ್ಯಂಡ್ ಆರಾಮರಾಜು. ನೋಡ್ರಿ, ನಿಮ್ಗೆ ಆರಾಮರಾಜು ಗುಡ್ ಮಾರ್ನಿಂಗ್ ಅನ್ನತ್ತಾರ ನೋಡ್ರಿಪ್ಪ. ಏನಾದ್ರಿಪ್ಪ?
1: ಅಲ್ಲ, ಗುಡ್ ಮಾರ್ನಿಂಗ್ ಅನ್ನೋದಾ ಶುಭೋದಯ ಅನ್ನೋದಾ ಕನ್ಫ್ಯೂಸ್ ಆಯ್ತು.
0: ಆಯ್ತು. ಸೊ ಅವರಿಗೆ ಫೇವ್ರೇಟ್ ಹಾಡು ಯಾವುದದು? ಹಾಂ, ವಿರಹ ನೂರು ನೂರು ತರಹ ನಿಮಗೂ ಇಷ್ಟವಾಯ್ತಾ? ಒಳ್ಳೇದಾಯಿತು. ಕೋರ್ಟಿಗೆ ಹೋಗ್ತಾ ಕಾರ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಮೈ ಫೇವ್ರೇಟ್ ಅಪ್ಪಾಜಿ ಯಾರ್ರೇ? ಕನಸಲ್ಲೂ ನೀನೇ ಮನಸ್ಸಲ್ಲೂ ನೀನೇ, ನಮ್ಮ ಅನಂತನಾಗ್ ಸರ್ ಅಲ್ವಾ? ಆಲ್ ರೈಟ್ ರಾಜೇಶ್ ಅವರೇ, ಎಂಜಾಯ್ ಮಾಡಿ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು, ನಿಮಗೆ ಬೇಕಾದ ಸುಮಧುರವಾದ ಗೀತೆಗಳ ಕಾರ್ಯಕ್ರಮ ಹೌಸ್ಫುಲ್ ಆಗಿದೆ. ಆತ್ಮೀಯರೇ, ಒಳ್ಳೊಳ್ಳೆ ಗೀತೆಗಳ ಲೈನಪ್ ಇವೆ. ಲೈನಪ್ ಹೇಗಿವೆ ಕೇಳಿ. ಸೈಮನ್ ಅವರೇ, ನಿಮ್ಮ ಹಾಡು ಮುಟ್ಟಿ ನೋಡು, ತದನಂತರ ಚಂದ್ರಕಾಂತ್ ಬಡಗಾವಿಯವರ ನನ್ನವಳು ನನ್ನೆದೆಯ. ನನಗೆ ಯಾಕ್ರಿ ಹಂಗ ಬರಾಗತ್ತದ? ನನ್ನವಳು ನನ್ನೆದೆಯ ಹಂಗ ಐತೇನೋ ಅದ. ಈ ರಾಧೆ ಜೀವ ಈ ಗೀತೆ ಪದ್ಮಾವರದು. ಈ ಧರೆಯ ಮೇಲೆ ಈ ಗೀತೆ ಫಸ್ಟ್ ಟೈಮ್ ಪ್ರಸಾರವಾಗ್ತಾ ಇದೆ, ಅಮೆರಿಕಾ ಅಮೆರಿಕಾ 2 ಚಿತ್ರದ್ದು. ರಾಜಶ್ರೀಯವರು, ಅಮ್ಮ ನೀನು ನಕ್ಕರೆ ಈ ಗೀತೆ ಚಂದ್ರವ್ವ ಅಂದರೆ ವಿಜಯಲಕ್ಷ್ಮಿಯವರ ಪ್ರೀತಿಯ ತಾಯಿಗೋಸ್ಕರ, ಚಂದ್ರವ್ವ ಅವ್ರಿಗೋಸ್ಕರ. ಏನೇ ಆಗಲಿ, ಈ ಗೀತೆ ವಿನೋದ್ ಅವ್ರದ್ದು, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಮಹೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಮಂಜು ಸರ್, ನಿಮಗೆ ಅಪ್ಪು ಸರ್ ಅಂದರೆ ಪ್ರಾಣ? ಇಲ್ಲ, ಪ್ರಾಣ ಅಲ್ಲ, ಅವರು ಉಸಿರು, ಆತ್ಮ ಎಲ್ಲನೂ. ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅಪ್ಪು ಸರ್ ಬಗ್ಗೆ. ಯಾವತ್ತಾದರೂ ಹಿಂಗೆ ಏನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಬಂದರೆ ಒಂದು ಹನಿ ಕಣ್ಣಲ್ಲಿ ನೀರು ಬಂದು ಒಂದು ಪ್ರಶ್ನೆ ದೇವರಿಗೆ, ಯಾಕೆ ಅಂತ ಕೇಳುತ್ತೇನೆ ನಾನು. ಯಾಕೆ ಇಷ್ಟು ಜಲ್ದಿ ಈ ವ್ಯಕ್ತಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುವುದೇ ಇಲ್ಲ. ಬಟ್ ನನ್ನ ಗುರಿ ಈ ಜೀವನದಲ್ಲಿ ಅಪ್ಪು ಸರ್ ಥರ 0.1% ಆದ್ರೂ ಸಾಕು. ಅವ್ರ ಥರ ಸಹಾಯ, ಅವ್ರ ಥರ ನಗುಮುಖ. ನಾನು ಇವತ್ತಿಗೆ ಒಂದು ಒಳ್ಳೆಯ ಅಭ್ಯಾಸವನ್ನು ಅಳವಡಿಸ್ಕೊಂಡಿದ್ದೇನೆ, ವಿಚ್ ಇಸ್ ಯಾರಿಗೂ ಕರೆ ಮಾಡಿದರೆ ಮೊಬೈಲ್ ಮುಖಾಂತರ ಫಸ್ಟ್ ಕೇಳೋ ಪ್ರಶ್ನೆ ನಾನು ಕರೆ ಮಾಡಿದರೆ, ಹಲೋ ನಮಸ್ಕಾರ ಮಾತನಾಡಬಹುದಾ? ಇಷ್ಟೇ. ಯಾಕೆ ಈ ಒಂದು ಗುಣ ಅಂದರೆ, ಅಪ್ಪು ಸರ್ ಅವರ ಒಂದು ರೆಕಾರ್ಡಿಂಗ್ ಇದೆ, ಅದರಲ್ಲಿ ಅವರು ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡಿಸ್ಲಿಕ್ಕೆ ಒಂದು ಹೋಟೆಲಿಗೆ ಕರೆ ಮಾಡ್ತಾರೆ. ಆ ಹೋಟೆಲ್ ವ್ಯಕ್ತಿಯೊಂದಿಗೆ ಮಾತನಾಡೋಕ್ಕಿಂತ ಮುಂಚೆ, ಹಲೋ ಚಂದ್ರು ಅಂತ ಏನೋ ಹೇಳ್ತಾರೆ, ಮಾತನಾಡ್ಬೋದಾ 2 ನಿಮಿಷ? ಏ ಮಾತನಾಡಿ ಬಾಸ್ ಅಂತ ಹೇಳ್ತಾರೆ. ಈ ಒಂದು ಗುಣ ನಾನು ಇಟ್ಕೊಂಡೇನೆ. ಸ್ವತಃ ನಮ್ಮ ತಾಯಿ ಜೊತೆನೂ ಹಿಂಗೆ ಮಾಡ್ತೇನೆ ನಾನು. ಮಮ್ಮಿ ಆಫ್ಕೋರ್ಸ್ ಕಾಲೇಜ್ನಲ್ಲಿ ಇರ್ತಾರೆ, ಅವ್ರಿಗೆ ನಾನು ಕೇಳ್ದೆ ಹಾಂ ಹಾಂ ಹೇಳು ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ಒಂದು ಗುಣ ನೀವು ಆದರೆ ಅಳವಡಿಸ್ಕೊಳ್ಳಿ. ಯಾರಿಗಾದರೂ ಕರೆ ಮಾಡಿದರೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿ. ಹಲೋ ಅಂತ ಹೇಳೋಗಿದ್ದ ನನಗೆ ಅನಿಸೋ ಮಟ್ಟ ನಮಸ್ಕಾರ ಈಸ್ ಗುಡ್. ಹಲೋ ಅನ್ನೋದು ಇಂಗ್ಲೀಷ್, ಅದು ಹೇಳ್ರಿ, ತಪ್ಪೇನಿಲ್ಲ. ಆದಷ್ಟು ನಮಸ್ಕಾರವನ್ನು ಬಳಸಿ. ನಮಸ್ಕಾರ ಅಂತ ಹೇಳಿ ಮಾತನಾಡ್ಬೋದಾ 2 ನಿಮಿಷ? ಅವತ್ತು ಅವರಿಗೆ ನೀವು ಕೊಡೋ ಮರ್ಯಾದೆ, ಅವರು ಬ್ಯುಸಿ ಇದ್ರೂ ತಿಳಿಸ್ತಾರೆ, ಇಲ್ಲದಿದ್ದರೆ ಹೇಳ್ತಾರೆ ಆಮೇಲೆ ಮಾಡೋಣ ಅಂತ. ನಾವು ಏನು ಮಾಡ್ಕೊಂಡೇವು ಗೊತ್ತಾ? ಇನ್ನೊಬ್ಬರು ನಮ್ಮ ಗೋಳು ಕೇಳಕ್ಕೆ, ಸಹಾಯ ಅವ್ರ ಕಡೆಯಿಂದ ತೊಗೊಳಕ್ಕೆ ಕುಂತಾರ್ರಿ. ಇದು ತಪ್ಪು. ಇನ್ನೊಬ್ಬರ ಸಮಯಕ್ಕೆ ನಾವು ಬೆಲೆ ಕೊಡಲೇಬೇಕು ಜೀವನದಲ್ಲಿ. ಅದಕ್ಕೆ ನಾನು ಹೇಳೋದು, ಬಹು ಮೌಲ್ಯ ಸಮಯ. ನೆನಪಿರಲಿ ಈ ಒಂದು ಮಾತು ನಿಮಗೂ ಕೂಡ. ಅಪ್ಪು ಸರ್ ವಿಷಯದ ಬಗ್ಗೆ ಹಿಂಗೆ ಮಾತಾಡಕ್ಕೆ ಹೋದ್ರೆ ಬಹಳಷ್ಟು ಇದೆ. ಪೂಜಾ ಅವರೇ, ಜಾಕಿ ಜಾಕಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಬಹಳ ಇಷ್ಟವಾದಾಗಿದೆ. ನನಗೆ ಅಂದರೆ ಬೇಸಿಕಲಿ ಆ ವ್ಯಕ್ತಿನೇ ಇಷ್ಟ. ಅವ್ರು ಹಂಗೆ ಆಗಬೇಕಂತ ಒಂದು ಬಹಳ ಒಂದು ಗುರಿ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೇನೆ ನಾನು ನಮ್ಮ ಜೀವನದಲ್ಲಿ. ಸೊ ಧನ್ಯವಾದ ಅದಕ್ಕೆ.

ಸೊ ನಮ್ಮ ಪ್ರಕಾಶ್ ಪತ್ತಾರ್ ಅವರು ಏನು ಹೇಳ್ತಾರೆ, ಅಕ್ಟೋಬರ್ ತಿಂಗಳಿನ 1ನೇ ತಾರೀಕು ಶುಭ ಗುರುವಾರದ ಬೆಳಗಿನ ಶುಭೋದಯಗಳು ಮಂಜುನಾಥ್ ಸರ್. ನೋಡ್ರಿ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾರೆ. ನಾಳೆಯ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಾತ್ಮ ಗಾಂಧಿ ಎಸ್ ಜಯಂತಿ ಶುಭಾಶಯಗಳು. ಹಾಗೆಯೇ ಮೊನ್ನೆ ದಿವಸ ಆರೋಗ್ಯ ಸಲಹೆಯ ಹೃದಯ ಕಾಯಿಲೆಗೆ ಬಗ್ಗೆ ಚೆನ್ನಾಗಿ ಮೂಡಿ ಬಂದಿತ್ತು. ಪ್ರಕಾಶ್ ಪತ್ತಾರ್ ಅವರೇ, ದಯವಿಟ್ಟು ಇಂಥ ಲೈವ್ನಲ್ಲಿ ನೀವು ಕೂಡ ಭಾಗವಹಿಸಿ ಪ್ರಶ್ನೆ ಕೇಳ್ರಿಪ್ಪ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಆದ ಕಾರಣ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೀವನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಮಂಜುನಾಥ್ ಸರ್. ಜೈ ಜೈ ರಾಮ ಕೃಷ್ಣ ಹರಿ ಅಂತ ಮೆಸೇಜ್ ಮಾಡಿದ್ದಾರೆ. ಪ್ರಕಾಶ್ ಪತ್ತಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಮೆಸೇಜ್. ನಿಮಗೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಆತ್ಮೀಯರೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇ ಇಷ್ಟು, ಬಂದು ಭಾಗವಹಿಸಿರಿಪ್ಪ. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಭಾಗವಹಿಸ್ತೀರಾ, KLE ಹೆಲ್ತ್ ಗೈಡ್ ಯಾವುದೇ ವಿಷಯ ಇರಲಿ, ದಯವಿಟ್ಟು ತಾವು ಬಂದು ಭಾಗವಹಿಸಿ, ತಾವು ಬಂದು ಅದರಲ್ಲಿ ಭಾಗವಹಿಸಿ. ಇದರಿಂದ ಆತ್ಮೀಯರೇ ಎಷ್ಟೋ ಬಾರಿ ಹೇಳೇನು ನಾನು, ಮತ್ತೆ ಮತ್ತೆ ಹೇಳ್ತೇನೆ, ನೀವು ಕೇಳ್ತಿರೋ ಪ್ರಶ್ನೆ ಉತ್ತರ ಸಿಗುತ್ತೆ. ನಾನು ರೆಡಿ ಮಾಡಿಟ್ಟಿರ್ತೇನೆ ಪ್ರಶ್ನೆಗಳು, ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನನಗೆ ಬೇಕು ನಿಮ್ಮ ಕಡೆಯಿಂದ. ಈಗ ನಮ್ಮ ಚಿತ್ರ ಅವರು ಏನು ಪ್ರಶ್ನೆ ಕೇಳಿದ್ರು, ಐ ವಾಸ್ ಸೋ ಪ್ರೌಡ್ ಆಫ್ ಚಿತ್ರ ಅವರು, ನಮ್ಮ ಶಿವಬಸವನಗರದ ಚಿತ್ರ ಅವರು ವಾಸ್ ವೆರಿ ಹ್ಯಾಪಿ. ಆ ಪ್ರಶ್ನೆಯಿಂದ 3-4 ನಿಮಿಷದ ಒಂದು ಉತ್ತಮ ಉತ್ತರವನ್ನು ಕೊಟ್ಟರು. ಆ ಉತ್ತರದಿಂದ ಎಷ್ಟೋ ಜನರಿಗೆ ಸಹಾಯ ಆಗಿತ್ತಲ್ವಾ. ಅದಕ್ಕೆ ಕಾರಣ ಯಾರಾದರೂ, ನಮ್ಮ ಚಿತ್ರ ಅವರು. ಹೆಸರು ತಗೊಳ್ಳಾರದೆ ಒಮ್ಮೆ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದೇ ಒಂದು ಕಾರ್ಯಕ್ರಮವನ್ನು ಕೇಳಿ ಜೀವ ಉಳಿಸ್ಕೊಂಡಿರೋ ವ್ಯಕ್ತಿನೂ ಇದ್ದಾರೆ ರೀ. ಅದಕ್ಕೆ ಕಾರಣ ನಾನು ಒಂದು ಏನೋ ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆ ಮುಖಾಂತರ ಒಂದು ಉತ್ತರ ಸಿಕ್ಕಿತ್ತು, ಆ ಉತ್ತರದ ಮುಖಾಂತರ ಅವರು ಹಾಗೆ ಫಾಲೋ ಮಾಡಿದರು ಆ್ಯಂಡ್ ಅವರ ಜೀವ ಉಳಿಸ್ಕೊಂಡ್ರು. ಯಾವ ರೋಗ ಯಾರ ವಿಷಯ ಏನೂ ಹೇಳೋದಿಲ್ಲ, ಅರ್ಥ ಮಾಡಿಕೊಳ್ಳಿ ಯಾವ ರೀತಿ ಶಕ್ತಿ ಇರುತ್ತೆ ಒಂದು ಪ್ರಶ್ನೆಯಲ್ಲಿ. ಪ್ರಶ್ನೆಯ ಒಂದು ಶಕ್ತಿ ಬಹಳ ಇದೆ. ಉತ್ತಮ ಪ್ರಶ್ನೆಗೆ ಉತ್ತಮ ಉತ್ತರ ಸಿಕ್ಕೇ ಸಿಗುತ್ತೆ. ಸೊ ಆ ಉತ್ತಮ ಪ್ರಶ್ನೆ ಕೇಳೋ ಒಂದು ಕಾರಣ ನೀವಾಗಿ ನೋಡಿ. ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ KLE ಹೆಲ್ತ್ ಗೈಡ್ನಲ್ಲಿ ನಾನು ಕೂಡ ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡಿರ್ತೇನೆ, ಕೇಳ್ತಿರ್ತೇನೆ. ಬಟ್ ದ ಪಾಯಿಂಟ್ ಈಸ್, ಐ ವಾಂಟ್ ಯು ಗೈಸ್, ನೀವೆಲ್ಲರೂ ಬಂದು ಭಾಗವಹಿಸಿರಿ. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಮತ್ತೆ ಅವ್ರು ಮೆಸೇಜ್ ಮಾಡಿ, ಶುಭೋದಯ ಮಂಜಣ್ಣ ಅಂತ್ರಿ. ಮಂಜಣ್ಣ ಹೇಗಿದ್ದೀರಾ, ಎಲ್ಲರೂ ಕಾಣದಂತೆ ಮಾಯವಾದನು ನಮ್ಮ ಶಿವ. ಈಹೇ ಯಾರಿದು, ನಮ್ಮ ಸಂಜಯ್ ಅಂಗಡಿ ಅಲ್ವಾ. ಆಲ್ ರೈಟ್ ಸಂಜಯ್ ಅಂಗಡಿ ಅವರೇ, ಅಪ್ಪು ಸರ್ ಅವರ ಈ ಗೀತೆ ಕಾಣದಂತೆ ಮಾಯವಾದನು ಪ್ರಸಾರ ಮಾಡುತ್ತೇನೆ ನಿಮಗೆ. ಅಪ್ಪಾಜಿ ಯಾವಾಗ ಭೇಟಿಯಾಗುವುದು, ಜೀವನದಲ್ಲಿ ಒಂದು ಸಲ ಭೇಟಿಯಾಗಬೇಕು. ಆಗೋಣ, ಜಿನೇಂದ್ರ ದೇವರದು ರಾಮ ದೇವರದು ಆಶೀರ್ವಾದ ಇದ್ದರೆ ಅನಂತ್ನಾಗ್ ಸರಿಗೂ ಭೇಟಿಯಾಗೋಣ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಮಂಜುಳಾ ಅವರ ಗೀತೆ ಭಾಳ ಸೂಪರ್ ಆಗಿದೆ ಅಂತ ರಾಜೇಶ್ ಅವರು ಮೆಸೇಜ್ ಮಾಡ್ಯಾರ್ರಿ.
1: ಏ ಹಾಡು ಅಂದ್ರೆ ಹಾಡು ನೋಡಪ್ಪ ಬೆಂಚು, ಹಳೆ ಹಾಡು ಮಜಾನ ಬೇರೆ ಅಲ್ಲ.
0: ಖರೆ ಬಿಡಿ, ನಮ್ಮ ಸೈಮನ್ ಸರ್ ಅವರ ಗೀತೆಗಳ ಸೆಲೆಕ್ಷನ್ ಮಾತ್ರ ಸೂಪರ್ ರೀ ಸೈಮನ್ ಸರ್, ಥ್ಯಾಂಕ್ ಯು ಸೋ ಮಚ್ ಗೀತೆಗಳಿಗೆ. ಆತ್ಮೀಯರೇ, ಹೌಸ್ಫುಲ್ ಆಗಿದೆ ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳ ಲೈನಪ್ ಇವೆ, ಆರಾಮ್ಸೆ ಕೇಳಿ. ಮುಂದಿನ ಗೀತೆ ಚಂದ್ರಕಾಂತ್ ಬಡಗಾವಿ, ತದನಂತರ ಪದ್ಮ ಅವರು, ತದನಂತರ ರಾಜಶ್ರೀ ಅವರು, ತದನಂತರ ನಮ್ಮ ವಿಜಯಲಕ್ಷ್ಮಿ ಅವರು, ತದನಂತರ ವಿನೋದ್ ಅವರು, ಅದಾದ ತಕ್ಷಣ ನಮ್ಮ ಮಹೇಶ್ ಅವರು ಸಂತೋಷಕ್ಕೆ ಈ ಗೀತೆಯೊಂದಿಗೆ ಬಂದಿದ್ದಾರೆ, ಅದಾದ ತಕ್ಷಣ ಪೂಜಾ ಅವರು, ಅದಾದ ತಕ್ಷಣ ಆನಂದ ಆನಂದ ಜೀವನ ಚೈತ್ರ ಚಿತ್ರದು ಪ್ರಕಾಶ್ ಪತ್ತಾರ್ ಅವರು, ತದನಂತರ ನಮ್ಮ ಸಂಜಯ್ ಅಂಗಡಿ ಅವರ ಗೀತೆ ಕಾಣದಂತೆ ಮಾಯವಾದನು, ತದನಂತರ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪ್ರಸಾರ ಮಾಡಿ ಮಂಜುನಾಥ್ ಅವರೇ ನಿಮ್ಮ ಧ್ವನಿ ಕೇಳಿದರೆ ನಮಗೆ ಸಂತೋಷ ಅಂತ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಅದಾದ ತಕ್ಷಣ ಎಲ್ಲಿರುವೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಕ್ಷತ ಅವರು, ತದನಂತರ ಬೆಂಕಿಯಲ್ಲಿ ತಂಪು ಕಂಡೆನು ಅನ್ನೋ ಒಂದು ಗೀತೆಯೊಂದಿಗೆ ಸಂತೋಷ್ ಅವರು ಭಾಗವಹಿಸಿದ್ದಾರೆ. ಮಂಜುನಾಥ್ ಅವರೇ, ನಿಮ್ಮ ವಿಚಾರ ನಿಜವಾಗ್ಲೂ ಸತ್ಯ, ನನಗೆ ಗೊತ್ತಾಗಂಗಿಲ್ಲರಿ ಯಾವ ವಿಚಾರ, ಸ್ವಲ್ಪ ತಿಳಿಸಿ ನನಗೆ ಸಂತೋಷ್ ಅವರೇ. ಭಾಳಷ್ಟು ವಿಚಾರಗಳನ್ನು ಹೇಳಿರ್ತೇನೆ, ನನಗೆ ನೆನಪಾಗಿರುವುದಿಲ್ಲ. ತದನಂತರ ಯಾವನಿ ಗೊತ್ತು ಅಪ್ಪು ಸರ್ ಅಂದರೆ ನನಗೂ ಪಂಚಪ್ರಾಣ ಅಂತ ಕೃತಿಗೆ ಅವರು ತಿಳಿಸಿದ್ದಾರೆ, ಆ ಒಂದು ಗೀತೆ ಪರಮಾತ್ಮ ಚಿತ್ರದ್ದು. ತದನಂತರ ಮಂದಾರ ಪುಷ್ಪವು ನೀನು ರಂಗನಾಯಕಿ ಚಿತ್ರದ್ದು ಚಂದನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಬರ್ತಾ ಇದೆ ಯಾರಿವನು ಈ ಮನ್ಮಥನು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಅವರು. ಮಂಜುನಾಥ್ ಅವರೇ, ನೀರಿನ ಬಗ್ಗೆ ನೀವು ನಿನ್ನೆ ಹೇಳಿದ್ರಿ, ಇವತ್ತು ಮುಂಜಾನೆ ಒಂದು ಕೊಡ ನೀರನ್ನು ತಗೊಂಡು ಬಂದಿದ್ದೇವೆ, ದೇವರ ದಯೆಯಿಂದ ನಮ್ಮ ಮನೆಯಲ್ಲಿ ಏನು ಬೋರ್ವೆಲ್ ಇದೆ, ಆದ್ರೂ ನೀವು ಹೇಳಿದ್ರಲ್ಲ ನಾವು ತೊಗೊಂಡು ಬಂದ್ವಿ, ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಕೊಡ ನೀರನ್ನು ತೊಗೊಂಡು ಬಂದ್ವಿ ಅಂತ ಹೇಳಿದ್ದಾರೆ. ಅದರೊಂದಿಗೆ ಉತ್ತಮ ವ್ಯಾಯಾಮನೂ ಆಯಿತು, ಆ್ಯಂಡ್ ನೀರಿನ ಮೇಲೆ ಒಂದು ಬೆಲೆನೂ ಬಂತು ನಮಗೆ. ಈ ಒಂದು ನೀರಿನ ಮೇಲೆ ನೀವು ಮಾತನಾಡಿದ್ದಕ್ಕೆ ಧನ್ಯವಾದ. ಆಲ್ ರೈಟ್ ರಾಜೇಶ್ವರಿ ಅವರೇ, ನನ್ನ ಒಂದು ರಿಕ್ವೆಸ್ಟು, ಇದನ್ನು ನೆನಪಿಟ್ಕೊಳ್ಳಿ, ನೀರನ್ನು ಬಹಳ ಬಹಳ ಬಹಳ ಜಾಗ್ರತೆಯಾಗಿ ಖರ್ಚು ಮಾಡಿ, ಆ್ಯಂಡ್ ನೀರಿನ ಬೆಲೆ ನಿಮಗೆ ಜೀವನದಲ್ಲಿ ಗೊತ್ತಾಗಬೇಕು ಅಂದರೆ ಒಂದು ಕೊಡ ನೀರನ್ನು ತುಂಬಿಕೊಂಡು ಬನ್ನಿ. ನಿಮ್ಮ ಮನೆಯಿಂದ ಸಮೀಪ ಏನಾದರೂ ಬೋರ್ ಇದ್ದರೆ ಒಂದು ಕೊಡ ನೀರನ್ನು ತುಂಬಿಕೊಂಡು ಬನ್ನಿ, ಅವಾಗ ಅದರ ಬೆಲೆ ಗೊತ್ತಾಗುತ್ತೆ. ಯಾರ ಮನೆಯಲ್ಲಿ ಬೋರು, ಮನೆಯಲ್ಲಿ ನಳ ಎಲ್ಲ ಇದೆ ಅವ್ರಿಗೆ ಹೇಳ್ತಾ ಇದ್ದೇನೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಭಾಳಷ್ಟು ಜನ ಇದ್ದಾರೆ ಈ ನೀರಿನ ಸಮಸ್ಯೆಗೆ ಬಿದ್ದಿದ್ದಾರೆ. ಅಂಥ ಸಂದರ್ಭದಲ್ಲಿ ಮಳೆ ರಾಯನ ಕೃಪೆ ಕಮ್ಮಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಈ ಮಳೆ ರಾಯನ ಕೃಪೆ ಕಮ್ಮಿ ಆದಾಗ ಯಾರ ಕಡೆ ನೀರಿರುವುದಿಲ್ಲ ಅವರಿಗೆ ಗೊತ್ತು ನೀರಿನ ಬೆಲೆ, ಯಾರಿಗೆ ನೀರಿನ ಬೆಲೆ ಗೊತ್ತಿರೋದಿಲ್ಲ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈಗ ನೋಡಿರಿ ರಾಜೇಶ್ವರಿ ಅವರು, ಆರು ಕೂಡ ನೀರು ತುಂಬಿ ವ್ಯಾಯಾಮ ಆಯ್ತು ಅನ್ನೋ ಥರ, ಇಟ್ಸ್ ಅ ವೆರಿ ಗುಡ್ ವ್ಯಾಯಾಮ, ಒಳ್ಳೆಯದಾಗಲಿ. ಆರು ಕೂಡ ನೀರನ್ನು ಇವತ್ತಿನ ದಿನ ನೀವು ಖರ್ಚು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಬಹಳ ಜಾಗ್ರತೆಯಿಂದ ನೀರನ್ನು ಖರ್ಚು ಮಾಡ್ತೀರಾ. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಗೀತೆಗಳು ಸೂಪರಾಗಿ ಬರ್ತಾ ಇದೆ. ಎಸ್, ಶುಭ ಪಾಟೀಲ್ ಅವರು ಶುಭ ಗುರುವಾರ, ಗುಡ್ ಮಾರ್ನಿಂಗ್ ಅಂತ ತಿಳಿಸಿದ್ದಾರೆ. ಶುಭ ಗುರುವಾರ ಶುಭ ಪಾಟೀಲ್ ಅವರೇ, ಒಳ್ಳೊಳ್ಳೆ ಗೀತೆಗಳು, ಹಾಡನ್ನು ಕೇಳಿ ಮಜಾ ಮಾಡಿ.

ವೆಂಕಿಯಲ್ಲಿ ತಂಬು ಕಂಡೆನು ಎಸ್ ಬಿ ಬಿ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ, ಇದು ಮೇನು ಧ್ವನಿ 90.4 FM KLE ಕನಸು. ಉತ್ತಮ ಗೀತೆಗಳ ಲೈನಪ್ಪು, ಮುಂದಿನ ಗೀತೆ ಯಾವನಿಗೊತ್ತು. ಅದಾದ ತಕ್ಷಣ ಮಂದಾರ ಪುಷ್ಪವು ನೀನು ಕಾರ್ಯಕ್ರಮದ ಈ ಕೊನೆ ಎರಡು ಗೀತೆಯೊಂದಿಗೆ ಮುಗಿಸ್ತಾ ಇದ್ದಾನೆ ಇವತ್ತಿನ ನಿಮ್ಮೊಂದಿಗೆ. ನಾವು ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳನ್ನು, ಸೊ ಸ್ನೇಹಿತರೆ ಮನ ಮೆಚ್ಚಿದ ಹುಡುಗಿ ಚಿತ್ರದ್ದು ಈ ಗೀತೆ ಈಗ ಪ್ರಸಾರವಾಗ್ತಾ ಇದೆ. ತದನಂತರ ಎರಡು ಗೀತೆಗಳು. ಇಲ್ಲಿಯವರೆಗೂ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದ ತಿಳಿಸುತ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಲಭ ಲಭವದೇ ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯ್ ಪಾಯಿ ದಿನ ಕೀ ಗಾವತೆರೆ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಕಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ, ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ಮ ಕಡೆ ಏನೇನಿದೆ? ತುತ್ತವನ್ನು ತಿನ್ನೋಕೆ, ಹೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಮಾಡಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನೌ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಮನೆಗೆ ಬಂದ ಸ್ವಂತ ತಂದೆ ತಾಯಿ ಮೇಲೆ ಒದರಣವ ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಅಥವಾ ನನ್ನ ಜೀವನ, ನಿಮ್ಮ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ವ್ಯಕ್ತಿತ್ವಗಳಿರುತ್ತೆ, ಮಾತನಾಡುವುದಷ್ಟೇ ಅಲ್ಲ ಅವರ ಬದುಕು ಒಂದು ಪಾಠವಾಗುತ್ತೆ, ಅವರ ನಡೆ ಒಂದು ದಾರಿ ತೋರಿಸುತ್ತೆ, ಅವರ ಅನುಭವಗಳು ಹಲವು ಕನಸುಗಳಿಗೆ ರೆಕ್ಕೆ ನೀಡುತ್ತೆ. ಇಂದಿನ ನಮ್ಮ ವಿಶೇಷ ಅತಿಥಿ ಕೂಡ ಅಂತಹದ್ದೇ ಪ್ರೇರಣಾದಾಯಕ ವ್ಯಕ್ತಿತ್ವ. ಸಾರ್ವಜನಿಕವಾಗಿ ಸುದೀರ್ಘ ಅನುಭವವನ್ನ ಹೊಂದಿರುವಂತಹ, ಸರಳ ಮತ್ತು ನಿಷ್ಠೆಗೆ ಹೆಸರಾದ, ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದಂತಹ ಶ್ರೀ ಎಂಜಿ ಹಿರೇಮಠ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
1: ನಮಸ್ಕಾರ. ಥ್ಯಾಂಕ್ ಯು
0: ಸರ್. ಇವಾಗ ಐಎಎಸ್ ಅಧಿಕಾರಿ ನಮ್ಮ ಮುಂದೆ ಕೂತಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ. ಸರ್, ತಮ್ಗೆ ಐಎಎಸ್ ಆಗೋದಕ್ಕೆ ಪ್ರೇರಣೆ ಏನು ಸರ್? ಬಾಲ್ಯದಲ್ಲಿ ಏನಾದ್ರೂ ಕನಸನ್ನ ಕಂಡಿದ್ರ?
1: ಖಂಡಿತವಾಗಿ. ಯಾಕಂದ್ರೆ ನಾನು ಮೂಲತಃ ಗ್ರಾಮೀಣ ಭಾಗದಿಂದ ಬಂದವನು, ಬೈಲುಂಗಲ್ ತಾಲೂಕಿನ ಗಂಗನಿಕೊಪ್ಪ ಗ್ರಾಮ, ಸಣ್ಣ ಗ್ರಾಮ. ಆಗಿನ ಸಮಯದಲ್ಲಿ ಸುಮಾರು 1,000 ಪಾಪ್ಯುಲೇಷನ್ ಇರುವಂತಹ ಸಣ್ಣ ಹಳ್ಳಿ. ಈಗ ಸುಮಾರು 2,000 ಜನಸಂಖ್ಯೆ ಇದೆ ನಮ್ಮೂರಲ್ಲಿ. ಆಗ ನಾನು ಬಾಲ್ಯದಲ್ಲಿ ಓದ್ತಿರ್ಬೇಕಾದ್ರೆ ನಾನು ನಮ್ಮ ಊರಿಗೆ ಈ ತಹಸೀಲ್ದಾರ್ಸು ಅಧಿಕಾರಿಗಳು ಏನು ಬರ್ತಿದ್ರು ಆ ಟೈಮಲ್ಲಿ ನಮಗೆ ಭಾಳ ಆಕರ್ಷಣೆ ಆಗ್ತಿತ್ತು. ಜನ ಎಲ್ಲ ಅವರ ಜೀಪಿನ ಸುತ್ತ ಕೂರ್ತಿದ್ರು, ಅವರು ಜನರ ಸೇವೆಗಳನ್ನು ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಅವರು ಒಂಥರ ನಮಗೆ ಸೆಲೆಬ್ರಿಟಿ ಥರ ಕಾಣಿಸ್ತಾ ಇದ್ರು. ಆಗಿನ ಸಮಯದಲ್ಲಿ ಅವರಿಗೆಲ್ಲ ತಹಸೀಲ್ದಾರ್ ಮಾಮಲೇದಾರ್ ಅಂತಿದ್ರು. ಸೊ ಆಗ ನನಗೆ ಏನಾಗ್ತಿತ್ತು, ಆ ಜೀಪಿನ ಹಿಂದುಗಡೆ ಎಲ್ಲ ನಾವು ಓಡ್ತಿದ್ವಿ ಅದನ್ನು ಜೀಪ್ ಮುಟ್ಟೋದಕ್ಕೆ ಸಣ್ಣ ಮಕ್ಕಳಿದ್ದಾಗ. ನಾನು ಕೂಡ ಈ ಥರ ಅಧಿಕಾರಿ ಯಾಕೆ ಆಗಬಾರ್ದು, ಈ ಥರ ಒಂದು ಸೇವೆಯನ್ನು ಮಾಡಬಾರ್ದು, ಆ ರೀತಿಯಾಗಿ ಅದೊಂದು ಕನಸಿತ್ತು. ಆ ರೀತಿಯಾಗಿ ನಮ್ಮ ಗುರುಗಳನ್ನು ಕೂಡ ನಾನು ವಿಚಾರಿಸ್ತಾ ಇದ್ದೆ, ನಾನು ಈ ಥರ ಆಗ್ಬೋದೇನೋ. ನಮ್ಮ ಪಾಲಕರನ್ನು ಕೂಡ ನಾನು ವಿಚಾರಿಸ್ತಿದ್ದೆ, ಆಗ್ಬೋದು ಅಂತಿದ್ರು ಅವರು. ಆ ರೀತಿಯಾದಂಥ ಪ್ರೇರಣೆಯನ್ನು ನಮಗೆ ಸಾಂದರ್ಭಿಕವಾಗಿ ಆ ಥರ ಸಿಕ್ತು, ಮತ್ತು ಆ ರೀತಿ ಒಂದು ಕನಸು ನನ್ನಲ್ಲಿ ಇತ್ತು.
0: ಸರ್, ಇವಾಗ ಐಎಎಸ್ ಒಂದು ತರಬೇತಿಯನ್ನು ಪಡೆಯುವಂತಹ ಒಂದು ಸಂದರ್ಭ ಯಾವ ರೀತಿ ಇತ್ತು ಸರ್? ಇವಾಗ ನೋಡಿದ್ರೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಈಗಿನ ಮಕ್ಕಳಿಗೆ.
1: ಹೌದು, ತರಬೇತಿ ನಾವು ಅದು ಪಡೆದೇನೆ ಇಲ್ಲ. ಯಾಕೆ ಹೇಳಬೇಕಂದ್ರೆ ನಮಗೆ ಕನಸಿತ್ತಷ್ಟೇ, ಏನು ಅಧಿಕಾರಿ ಆಗಬೇಕು, ಜನರ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥ ಆಸೆ ಇತ್ತು. ಇದು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ. ಯಾಕಂದರೆ ಯಾರಾದರೂ ಒಬ್ಬ ಅಧಿಕಾರಿ ಊರಿಗೆ ಬಂದರೆ ಅವರನ್ನು ಒಂದು ವಿಶೇಷ ರೀತಿಯಲ್ಲಿ ನೋಡುವಂಥ ಸಂದರ್ಭ ಅವರಿಗೆ ಒದಗಿ ಬರ್ತದೆ. ಆ ರೀತಿಯಾಗಿ ಇದ್ದಾಗ ನಾವು ನನ್ನ BSc ಇಲ್ಲೇ KLE RLS ಕಾಲೇಜಲ್ಲಿ ಆಯಿತು, ಮತ್ತು ನನ್ನ ಹೈಸ್ಕೂಲ್ ಕೂಡ KLE ಸಂಸ್ಥೆಯ ಪ್ರಪ್ರಥಮ ಇನ್ಸ್ಟಿಟ್ಯೂಟ್ ಜಿ ಹೈಸ್ಕೂಲಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮುಂದೆ BSc ಕೂಡ ನನಗೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಸೆಕೆಂಡ್ ರ್ಯಾಂಕ್ ಬಂತು, ಗೋಲ್ಡ್ ಮೆಡಲ್ ಬಂತು. ಅದಾದಮೇಲೆ ನಾನು MSc ಇನ್ನು ಕರ್ನಾಟಕ ಯೂನಿವರ್ಸಿಟಿಯಿಂದ MSc ಮಾಡಿದೆ. MSc ಆದಮೇಲೆ KLE ಕಾಲೇಜುಗಳಲ್ಲೇ ಹಾವೇರಿ ಮತ್ತು RLS ಬೆಳಗಾವಿ ಮತ್ತು PCJBN ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ ಅಲ್ಲೆಲ್ಲ ನಾನು ಲೆಕ್ಚರರ್ ಇನ್ ಫಿಸಿಕ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೇ ನಾನು ಈ ಎಕ್ಸಾಮ್ಗಳಿಗೆ ಬರಿತಾ ಇದ್ದೆ. ಅಲ್ಲಿ ಇರತಕ್ಕಂಥ ಗ್ರಂಥಾಲಯದ ಉಪಯೋಗನ ನಾನು ತೆಗೆದುಕೊಳ್ತಾ ಇದ್ದೆ, ಮತ್ತು ಲೆಕ್ಚರಿಂಗು ಮತ್ತು ಗ್ರಂಥಾಲಯದ ಉಪಯೋಗಗಳನ್ನು ಪಡೆದುಕೊಂಡು ನಾನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ 91 ಸೆಲೆಕ್ಷನ್ ಆಗಿದೆ. ಅದಾದಮೇಲೆ ಅಲ್ಲಿ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡಿ, ಸುಮಾರು 24 ಸೇವೆಯನ್ನು ಮಾಡಿ, ಬೇರೆ ಬೇರೆ ಊರುಗಳಲ್ಲಿ ಸೇವೆಗಳನ್ನು ಮಾಡಿ ಮಾಡಿ ಸರ್ಕಾರ ನನ್ನ ಕೆಲಸವನ್ನು ಗುರುತಿಸಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನನ್ನ ಕೆಲಸವನ್ನು ಗುರುತಿಸಿ ಸರ್ಕಾರಕ್ಕೆ ನನಗೆ IAS ಪ್ರಮೋಷನ್ ಕೊಡಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಸರ್ಕಾರಕ್ಕೆ ಮಾಡುತ್ತೆ. ಅಲ್ಲಿಂದ ನಮಗೆ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್, ಅಂದರೆ ರೆವೆನ್ಯೂದವರು IAS ಆಗಿ ಆಗ್ತಾರೆ, ಬೇರೆ ಬೇರೆ ಇಲಾಖೆಯವರು ಆಗೋದು ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಬೇರೆ ಬೇರೆ ಇಲಾಖೆಯಿಂದ 6 ಪೋಸ್ಟ್ ಇದ್ದವು. ಅದರಲ್ಲಿ 30 ಜನರನ್ನು ಶಾರ್ಟ್ಲಿಸ್ಟ್ ಮಾಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂಟರ್ವ್ಯೂ, ದೆಹಲಿನಲ್ಲಿ ಏನು ರೆಗ್ಯುಲರ್ IAS ಅವ್ರಿಗೆ ಏನು ಕಮಿಟಿ ಇರ್ತದೆ ಅಲ್ಲಿ ನಮಗೆ ಇಂಟರ್ವ್ಯೂ ಬಂತು. ಅಲ್ಲಿ ಇಂಟರ್ವ್ಯೂನು ಕೂಡ ನಾನು ಚೆನ್ನಾಗಿ ಮಾಡಿದೆ, ಸುಮಾರು 40 ಇಂಟರ್ವ್ಯೂ ಇತ್ತು, ಭಾಳ ಚೆನ್ನಾಗಿ ಮಾಡಿದೆ. ಮತ್ತು ನಾನು ಮಾಡಿದ ಕೆಲಸಗಳಿಂದ ಮತ್ತು ನಮ್ಮ ಇರುವಂಥ ರೆಕಾರ್ಡ್ಗಳಿಂದ ಮತ್ತು ಅಲ್ಲಿ ಮಾಡಿದ ನನ್ನ ಸಂದರ್ಶನದಿಂದ ಒಳ್ಳೆಯ ರೀತಿಯ ಮಾರ್ಕ್ ಕೂಡ ಬಂತು. ಅದರಿಂದ ನಾನು 2015 IAS ಆಗಿ ಪ್ರಮೋಷನ್ ಆಗಿದೆ. IAS ಆದಮೇಲೆ ನನಗೆ ಮೊಟ್ಟ ಮೊದಲಿಗೆ ಜಿಲ್ಲಾ ಪಂಚಾಯತ್ CEO ಆಗಿ ಬಾಗಲಕೋಟೆಯಲ್ಲಿ 1 ಮಾಡಿದೆ. ಅದಾದಮೇಲೆ 2 ಈಗ ಹುಬ್ಬಳ್ಳಿ ಧಾರವಾಡದ ಏನು BRTS ಇದೆಯಲ್ಲ, ಚಿಗರಿ ಬಸ್ ಏನಿದೆ, ಆ ಪ್ರೊಜೆಕ್ಟ್ಗೆ ನಾನು ಕೆಲಸ ಮಾಡಿದೆ. ಎರಡು ವರ್ಷ 16-18 ಮಾಡಿದೆ. ಅದನ್ನು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದಕ್ಕಾಗಿ ನನಗೆ ಆಗಿನ ವೈಸ್ ಪ್ರೆಸಿಡೆಂಟ್ ಆದಂತಹ ಶ್ರೀಮತಿ ವೆಂಕಯ್ಯ ನಾಯ್ಡು ಅವರು ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ 16-18. ಅದಾದ ನಂತರ 18-20 ನಾನು ಗದಗ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಗದಗ ಜಿಲ್ಲಾಧಿಕಾರಿ ಇದ್ದಾಗ ಸುಮಾರು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ ಒಂದೆರಡು ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಒಂದು ಬೇಟಿ ಬಚಾವ್ ಆ್ಯಂಡ್ ಬೇಟಿ ಪಡಾವ್ ಈ ಕಾರ್ಯಕ್ರಮ ಏನಿದೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮವನ್ನು ನಾವು ಬಹಳ ವಿಶಿಷ್ಟವಾಗಿ ಆ ಜಿಲ್ಲೆಯಲ್ಲಿ ಮಾಡಿದ್ವಿ. ಅಂದರೆ ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು ಅಂದರೆ ಯಾವ ರೀತಿ ಅಂದರೆ ಪ್ರಚಾರ ಮಾಡಿದ್ವಿ. ಅಂದರೆ ಒಬ್ಬ ಮಹಿಳೆ ಅಧಿಕಾರಿಯಾದಂಥವ್ರನ್ನ ಸನ್ಮಾನ ಮಾಡುವುದು ಅಥವಾ ಒಂದು ಮಹಿಳೆ ಬರೀ ಹೆಣ್ಣುಮಗಳಿಗೆ ಜನ್ಮ ಕೊಟ್ಟಿರುವಂಥವ್ರನ್ನ ಕರೆದು ಆನರ್ ಮಾಡುವುದು, ಹೆಣ್ಣುಮಕ್ಕಳ ಅವ್ರಿಗೆ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡೋದು, ಇಂಥ ಪ್ರೋಗ್ರಾಮ್ಗಳನ್ನು ಪ್ರಚಾರ ಅಂದರೆ ಯಾವುದೇ ರೀತಿಯ ತಾರತಮ್ಯ ಇರಬಾರ್ದು ಹೆಣ್ಣು ಗಂಡಿನಲ್ಲಿ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನು ನಾವು ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ. ಅದನ್ನು ಮಾಡೋದ್ರಿಂದ ನಮಗೆ 2 ವರ್ಷ 18-19 ಮತ್ತು 19-20 2 ವರ್ಷ ನನಗೆ ನ್ಯಾಷನಲ್ ಅವಾರ್ಡ್ ಬಂತು ಕೇಂದ್ರ ಸರ್ಕಾರದಿಂದ. ಆಗಿನ ಸಮಯದಲ್ಲಿ ಮೇಡಮ್ ಸ್ಮೃತಿ ಇರಾನಿಯವರು ಇದ್ದರು. ಆಗ ನಾನು ದೆಹಲಿಗೆ ಹೋಗಿ 2 ವರ್ಷ ಆ ಅವಾರ್ಡನ್ನು ನಾನು ಸ್ವೀಕರಿಸಿದ್ದೇನೆ. ಅದಲ್ಲದೆ ಇನ್ನೂ ಒಂದು ಕೆಲಸವನ್ನು ಮಾಡಿದೆ ನಾನು ಅಲ್ಲಿ ಗದಗದಲ್ಲಿ ಇದ್ದಾಗ. ಅಲ್ಲಿ ಒಂದು 34 ಎಕರೆ ಜಮೀನು ಹಾರ್ಟ್ ಆಫ್ ದಿ ಸಿಟಿಯೊಳಗೆ ಕೆಲವು ವ್ಯಾಪಾರಸ್ಥರು ಹಳೆಯ ವ್ಯಾಪಾರಸ್ಥರು ಅವ್ರಿಗೆ ಲೀಸ್ ಮೇಲೆ ಕೊಟ್ಟಂಥ ಜಮೀನಿತ್ತು 34 ಎಕರೆ. ಅದು ಲೀಸ್ ಪೀರಿಯಡ್ ಮುಗಿದು ಹೋಗಿ ಸುಮಾರು ವರ್ಷಗಳಾಗಿದ್ದು ಅದನ್ನು ಅವರು ಬಿಟ್ಟಲಿಲ್ಲ. ಅದನ್ನು ನಾವು 2019 ಅಲ್ಲಿ ಅಧಿಕಾರಿಗಳ ಸಹಯೋಗದೊಂದಿಗೆ ಮುನ್ಸಿಪಾಲ್ಟಿ ಆಫೀಸರ್ಸು ಎಲ್ಲ ಅಧಿಕಾರಿಗಳು ಪೌರ ಕಾರ್ಮಿಕರು ಎಲ್ಲರ ಸಹಾಯದಿಂದ ಅದನ್ನು ನಾವು ಸರ್ಕಾರಕ್ಕೆ ವಶಪಡಿಸ್ಕೊಂಡಿವಿ. ಅದು 34 ಎಕರೆ ಸುಮಾರು 700 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು, ಈಗ ಸುಮಾರು 1000 ಕೋಟಿ ಮೇಲೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು ಅಲ್ಲಿ ಹೋದಾಗ. ಅದನ್ನು ಮಾಡಿದ್ರಿಂದ ನನಗೆ ಆಗಿನ ಮುಖ್ಯಮಂತ್ರಿಗಳಂತ ಶ್ರೀಯುತ ಕುಮಾರಸ್ವಾಮಿ ಅವರು ಕರೆದು ನಮಗೆ ಸನ್ಮಾನ ಕೂಡ ಮಾಡಿದರು. ನಾವೇನು ಅಧಿಕಾರಿಗಳು ಭಾಗವಹಿಸಿದ್ದೀವಿ ಅದನ್ನು ಸರ್ಕಾರಕ್ಕೆ ಕೊಡಿಸಿದ್ದಕ್ಕಾಗಿ ಸುಮಾರು 11 ಅಧಿಕಾರಿಗಳಿಗೆ ನಮಗೆ ಅವಾರ್ಡ್ ಕೂಡ ಕೊಟ್ಟರು. ಇದೊಂದು ಗಣನೀಯವಾದಂಥ ಕೆಲಸವನ್ನು ಅಲ್ಲಿ ನಾನು ಮಾಡಿದ್ದೇನೆ. ಇವೆರಡು ಭಾಳ ಪ್ರಮುಖವಾದಂಥ ಕೆಲಸಗಳನ್ನು ನಾನು ಗದಗ ಜಿಲ್ಲಾಧಿಕಾರಿಯಾಗಿ ಮಾಡಿದೆ. ಆನಂತರ ನಾನು ಬೆಳಗಾವಿಗೆ 2020 ಬೆಳಗಾವಿಗೆ ಬಂದಿದ್ದೇನೆ. ಬೆಳಗಾವಿಗೆ ಜಿಲ್ಲಾಧಿಕಾರಿಯಾಗಿ ಬಂದೆ ಯಾಕಂದರೆ ನನಗೆ ಒಂದು ಕನಸಿತ್ತು, ಜಿಲ್ಲಾಧಿಕಾರಿ ಬೆಳಗಾವಿ ಆಗೋದು ಭಾಳ ಕಷ್ಟ ಯಾಕಂದರೆ ನಾನು ಬೆಳಗಾವಿ ಜಿಲ್ಲೆಯವನು. ಅದು ಸರ್ಕಾರ ಏನು ಗೈಡ್ಲೈನ್ಸ್ ಏನಿರ್ತೈತಿ ಅದೇ ಜಿಲ್ಲೆಯವರಿಗೆ ಸಾಮಾನ್ಯವಾಗಿ ಕೊಡೋದು ಕಷ್ಟ. ಸೊ ಹಾಗಿದ್ದಾಗ ಬಟ್ ಎಲ್ಲರೂ ಬಯಸ್ತಾ ಇದ್ದರು. ಪ್ರಮುಖವಾಗಿ ನಾನು ಶ್ರೀಯುತ ಸುರೇಶ್ ಅಂಗಡಿಯವ್ರನ್ನ ನೆನೆಸಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ, ಬನ್ನಿ ನಮ್ಮ ಜಿಲ್ಲೆಗೆ ನೀವು ಕೆಲಸಕ್ಕೆ ಬನ್ನಿ ನೀವು ಅಂತೇಳಿ ಭಾಳಷ್ಟು ಬೆಂಬಲವನ್ನು ಕೂಡ ಕೊಟ್ಟರು. ಆ ಟೈಮಲ್ಲಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಸೊ ಆ ರೀತಿ 2020 ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದೆ. ಭಾಳ ಖುಷಿಯಾಯಿತು ಯಾಕಂದರೆ ನಾನೇ ಓಡಾಡಿದ ಊರು, ಎಲ್ಲ ಗಲ್ಲಿಗಳಲ್ಲಿ ತಿರುಗಾಡಿದಂಥ ಊರು ಇಲ್ಲೇ. ನಾನು 8th ಹಿಡಿದು BSc ಫೈನಲ್ವರೆಗೆ 8 ವರ್ಷ, 1 ವರ್ಷ ಲೆಕ್ಚರು, 9 ವರ್ಷ ಇಲ್ಲೇ ಕಳೆದಿದ್ದೀನಿ ನಾನು. ಇಂಥ ಊರಲ್ಲೇನೇ ಜಿಲ್ಲಾಧಿಕಾರಿಯಾಗಿ ಬರೋದು ಭಾಳ ಖುಷಿ ಕೊಡ್ತೆ ನನಗೆ. ಭಾಳ ಖುಷಿಯಿಂದ ನಾನು ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿಯೂ ಕೂಡ ನನಗೆ ಭಾಳಷ್ಟು ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಸಿಕ್ತು. ಭಾಳ ಅದನ್ನು ಭಾಳ ನಾನು ಮುತುವರ್ಜಿಯಿಂದ ಬಹಳ ನಿಷ್ಠೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ಕೆಲವು ಏನೇನು ಕೆಲಸಗಳನ್ನು ಮಾಡಿದ್ದೀನಿ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ 3-4 ಕೆಲಸಗಳನ್ನು ಹೇಳೋಕ್ಕೆ ಬಯಸ್ತೇನೆ.
0: ಖಂಡಿತ ಸರ್.
1: ಒಂದು ಮುಖ್ಯವಾಗಿ ನಾನು ಬಂದಂಥ ಸಮಯದಲ್ಲಿ ಕೋವಿಡ್ ಇತ್ತು. ಕೋವಿಡ್ ಬಹಳ ಗಂಡಾಂತರವಾದಂಥ ಕೋವಿಡು. ಆ ಟೈಮಲ್ಲಿ ನಾವು ಬೆಳಗಾವಿಯಲ್ಲೆಲ್ಲ ಫುಲ್ಲು ಎಲ್ಲ ಕಡೆಯಿಂದ ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಎಲ್ಲ ಇಲ್ಲಿ ಬೆಳಗಾವಿಯಲ್ಲಿ ಬರ್ತಿದ್ರು. ಬಹಳಷ್ಟು ರಶ್ ಆಗ್ತಿತ್ತು, ಹಾಸ್ಪಿಟಲ್ ರಶ್ಗಳಾಗ್ತಿತ್ತು. ನಾನು ಬಂದ ತಕ್ಷಣ ಮಾಡಿದ್ದು ಒಂದು ಒಳ್ಳೆಯ ಕೆಲಸ ಏನು ಅಂದರೆ ಕೋವಿಡ್ ಕೇರ್ ಸೆಂಟರ್ಗಳನ್ನು ತಾಲೂಕು ವೈಸು ತೆಗೆದುಬಿಟ್ಟೆ. ಎಲ್ಲ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ ಹೇಳಿ ಮತ್ತು ತಹಸೀಲ್ದಾರ್ಗಳಿಗೆ ಹೇಳಿ ಕೋವಿಡ್ ಕೇರ್ ಸೆಂಟರ್ಸ್ ಆಟ್ ಆಲ್ ದ ತಾಲೂಕಾಸ್, ಎಲ್ಲೆಲ್ಲಿ ಕೋವಿಡ್ ಪೇಷಂಟ್ಸ್ ಇರ್ತಾರೋ ಅಲ್ಲೆಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಮತ್ತು ಸಿವಿಯರ್ ಆ್ಯಂಡ್ ಸೀರಿಯಸ್ ಕೇಸಸ್ ಮಾತ್ರ ಬೆಳಗಾವಿ ಹಾಸ್ಪಿಟ್ಲಿಗೆ ಬರಬೇಕು ಅನ್ನುವಂಥ ನಿರ್ಧಾರ ಮಾಡಿ ನಾವು ಡಿಸೆಂಟ್ರಲೈಸ್ ಮಾಡಿದ್ವಿ ಅದನ್ನು. ಸೊ ಅದರಿಂದ ಬಹಳಷ್ಟು ರಶ್ ಕಡಿಮೆ ಆಯಿತು ಆ್ಯಂಡ್ ಕೋವಿಡ್ ನಿಯಂತ್ರಣದಲ್ಲಿ ಬರೋದಕ್ಕೆ ಹೆಲ್ಪ್ ಆಯಿತು. ಮಾನ್ಯ ಪ್ರಧಾನಿಯವರ ಜನ್ಮದಿನ ಅವತ್ತು 17th ನಮಗೆ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದರು ಕೋವಿಡ್ ವ್ಯಾಕ್ಸಿನೇಷನ್ ಮಾಡುವಂಥದ್ದು. ಅವತ್ತು ನಾವು ಬಹಳಷ್ಟು ಎಲ್ಲ ಜಿಲ್ಲಾದ್ಯಂತ ಅದನ್ನು ವಾರ್ಫೂಟಲ್ಲಿ ತಗೊಂಡು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಹೆಲ್ತ್ ಆಫೀಸರ್ಸು ರೆವಿನ್ಯೂ ಆಫೀಸರ್ಸು ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಒಂದೇ ದಿನ ನಾವು 3 ಲಕ್ಷ ವ್ಯಾಕ್ಸಿನೇಷನ್ ಮಾಡಿ ಇಡೀ ಇಂಡಿಯಾಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ 2nd ಬರುವಂತೆ ಮಾಡಿದ್ವಿ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಬಹಳಷ್ಟು ನಮಗೆ ಹುರಿದುಂಬಿಸಿದರು ಆ ಟೈಮಲ್ಲಿ. ಇದು ಒಂದು. ಎರಡನೇದು, ಈ ಲಿಂಗರಾಜ್ ಕಾಲೇಜ್ ರೋಡ್ ಇದೆಯಲ್ಲ, ಕಾಲೇಜ್ ರೋಡ್ಗೆ ಶ್ರೀಯುತ ಕೋರೆಯವರು, ಪ್ರಭಾಕರ್ ಕೋರೆಯವರು ನನಗೆ ಒಂದು ಲೆಟರ್ ಕೊಟ್ಟಿದ್ದರು, ನೀವು ಅದನ್ನು ಕಾಲೇಜ್ ರೋಡ್ ಅಂತಿದೆ ಅದನ್ನು ಲಿಂಗರಾಜ್ ಹೆಸರಿಡ್ರಿ ಅಂತೇಳಿ. ನಾನು ಅಲ್ಲೇ ಓದಿದ್ದೇನಲ್ಲ RLS ಅಲ್ಲೇ, ನನಗೆ ಗೊತ್ತಾಯ್ತು ಅದು. ನಾನು ಅದನ್ನು ಅಚ್ಚುಕಟ್ಟಾಗಿ ಅಂದರೆ ನಾವು ಈ ಕಿತ್ತೂರ ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಬೋಗಾರವಿಸ್ವರೆಗೂ ಯಾವುದೂ ಕಾಲೇಜುಗಳಿಲ್ಲ, ಅದರ ದಾನ್ ಲಿಂಗರಾಜ್ ಕಾಲೇಜ್ ಆ್ಯಂಡ್ RLS ಕಾಲೇಜ್ ಅಲ್ವಾ. ಅದನ್ನು ನನಗೆ, ಮತ್ತು ಅವರು ಒಬ್ಬ ಎಜುಕೇಷನಿಸ್ಟ್ ಫಿಲಾಂಥ್ರಪಿಸ್ಟ್ ಯಾರು ಲಿಂಗರಾಜ್ ಅವರು, ಅದಕ್ಕೆ ಅದನ್ನು ಕಾನೂನುಬದ್ಧವಾಗಿ ನಾವು ಪೇಪರ್ ಪ್ರಕಟಣೆ ಮಾಡಿ ಆಕ್ಷೇಪಣೆಗಳೇನೂ ಇಲ್ಲ ಅಂತೇಳಿದ್ವಿ ಮಾಡಿ ಸರ್ಕಾರದಿಂದ ಅನುಮತಿ ಪಡೆದು ಅದಕ್ಕೆ ಲಿಂಗರಾಜ್ ಕಾಲೇಜ್ ರೋಡ್ ಅಂತ ಹೆಸರಿಟ್ವಿ. ಇದಕ್ಕೆ ನಾನು ಕ್ರೆಡಿಟು ಕೋರೆಯವರಿಗೆ ಕೊಡ್ತೀನಿ, ಯಾಕೆಂದರೆ ಅವರೇ ಇದನ್ನು ಮನವಿಯನ್ನು ಕೊಟ್ಟಿದ್ದರು ಅದಕ್ಕೆ, ಮತ್ತು ನಾವು ಕೂಡ ಸ್ಪಂದಿಸಿದ್ವಿ. ಅದೊಂದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ, ನಾನೇ ಕಲಿತ ಕಾಲೇಜಿನಿಂದ ಕ್ಯಾಂಪಸ್ನಿಂದ ಆ ಒಂದು ಹೆಸರಿಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಮತ್ತು ಮೂರನೇದಾಗಿ, ಬಹಳಷ್ಟು ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಲ್ಯಾಂಡ್ ಇರಲಿಲ್ಲ, ಅದು ಅಲ್ಲಿದ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ರಾಮಚಂದ್ರೇಗೌಡರು ಬಂದು ನನಗೆ ಹೇಳಿದರು, ಇಲ್ಲ ನೋಡಿ ನೀವು ಲ್ಯಾಂಡ್ ಕೊಡೋದ್ರಲ್ಲಿ ಭಾಳ ಡಿಲೇ ಆಗಿಬಿಟ್ಟಿದೆ, ನಿಮ್ಮ ಜಿಲ್ಲಾಡಳಿತದಿಂದ ಭಾಳ ಸ್ಪಂದನೆ ಮಾಡಿಲ್ಲ, ನೀವು ಹಿಂದೆ ಇದ್ದವ್ರಿಗೂ ಭಾಳ ಮನವಿ ಮಾಡಿದ್ವಿ ನಾವು, ನೀವು ಇಲ್ಲ ಅಂದರೆ ಅದು ಬೇರೆ ಜಿಲ್ಲೆಗೆ ಹೋಗ್ತದೆ ಯೂನಿವರ್ಸಿಟಿ, ನೀವು ಮಾಡಬೇಕಿದನ ಅಂಥೇಳಿ ಅವರು ಭಾಳ ಹೇಳಿದರು ನನಗೆ. ಭಾಳ ವೈಯಕ್ತಿಕವಾಗಿ ಬಂದು ಭೇಟಿಯಾಗಿ ಇದೊಂದು ಮಾಡಿಕೊಡಿ ಅಂಥೇಳಿ ಭಾಳ ರಿಕ್ವೆಸ್ಟ್ ಮಾಡಿದರು. ನಾನು ಭಾಳಷ್ಟು ಅಭಿಮಾನ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂದರೆ ನಮ್ಮ ಜಿಲ್ಲೆಯವರು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯವರು, ಮತ್ತು ಇದನ್ನು ಬಿಟ್ಟು ಬೇರೆ ಕಡೆ ಯಾಕೆ ಹೋಗಬೇಕು ಅದು ಅಂಥೇಳಿ ನಾನು ಇಮ್ಮಿಡಿಯೇಟ್ಲಿ ಈ ಹಿರೇಬಾಗೇವಡಿ ಹತ್ತಿರ 121 ಎಕರೆ ಜಮೀನೇನಿತ್ತು ಅದನ್ನು ಇಮ್ಮಿಡಿಯೇಟ್ಲಿ ಸರ್ವೆ ಮಾಡಿಸಿ ತಹಸೀಲ್ದಾರು ತಹಸೀಲ್ದಾರ್ಗಳಿಂದ ಎಲ್ಲ ರಿಪೋರ್ಟನ್ನು ಇಮ್ಮಿಡಿಯೇಟ್ಲಿ ತರಿಸಿ ನನ್ನ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಅದನ್ನು ಅನುಮೋದನೆ ಮಾಡೋದಕ್ಕೆ ಕಳಿಸ್ಕೊಟ್ಟಿರಿ ನಾನು. ಅಂದರೆ ಯಾವುದೇ ಗೊಂದಲ ಇರಬಾರ್ದು, ನಾವು ಕಳಿಸೋ ಇದರಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು. ಅಂದರೆ ವಾಯಾ ಮೀಡಿಯಾ ಬರೋದು ಮಾಡ್ಬೋದು ಅಂತ ಬರೋದು ಹಂಗಿಲ್ಲ, ಸ್ಪಷ್ಟವಾಗಿನ ಇದಕ್ಕೆ ಕೊಡಬೇಕು, ಇದು ಸೂಕ್ತ ಇದೆ, ಇಲ್ಲಿ ಆಗೋಕ್ಕೆ ಸಾಧ್ಯ ಇದೆ ಅಂತೇಳಿ ಬರೆದೇನು ಕಳಿಸಿದ್ದೇನಲ್ಲ. ನನ್ನ ಏನು ಸ್ಪಂದನೆ ಇತ್ತು, ನಂದೇನು ಸ್ಟೇಟ್ಮೆಂಟ್ ಇತ್ತು, ಅದ್ರದ್ದು ಬೇಸ್ ಮೇಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿ 121 ಎಕರೆ ಜಮೀನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸಂದಿತ್ತು. ಮತ್ತು ಈಗ ಅಲ್ಲಿ ಬಿಲ್ಡಿಂಗ್ ಕೂಡ ಬರ್ತಾ ಇದೆ, ತಾವೆಲ್ಲ ನೋಡ್ಬೋದು. ಹಿರೇಬಾಗೇವಡಿ ಹತ್ರ ದೊಡ್ಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗ್ತಿದೆ, ಕಾಗತಿಯಿಂದ ಅಲ್ಲಿಗೆ ಅದು ಶಿಫ್ಟ್ ಆಗ್ತದೆ, ಅದು ಒಂದು. ಆನಂತರ ಮತ್ತು ಈ ರೀತಿಯಾಗಿ ಹಲವಾರು ಕೆಲಸಗಳನ್ನು ನಾನು ಭಾಳ ಖುಷಿಯಿಂದ ಮಾಡಿದ್ದೀನಿ. ಮತ್ತು ಇದರಲ್ಲಿ ಫ್ಲಡ್ ನೆರೆ ಹಾವಳಿ ಆಗಿತ್ತು ಅವಾಗ 2019 ದೊಡ್ಡ ಪ್ರಮಾಣದ ನೆರೆ ಹಾವಳಿ ಆಗಿತ್ತು. ಅದರಲ್ಲಿ ಬಿಟ್ಟು ಹೋದ ಮನೆಗಳು ಅಂದರೆ ಬಹಳಷ್ಟು ಜನರಿಗೆ ದಾಖಲೆಗಳೇ ಇರಲಿಲ್ಲ, ಅಂಥವ್ರಿಗೆ ನಮ್ಮ ಕಚೇರಿಗೆಲ್ಲ ಅಳ್ಳಾಡ್ತಿದ್ರು ಅವರು, ಇಲ್ಲ ನನ್ನ ಕಡೆ ಮನೆ ಕೊಟ್ಟಿಲ್ಲ ಸರ್ಕಾರ ನಮಗೆ, ಯಾವುದರ ರೀತಿ ನಾವು ಸಹಾಯ ಮಾಡಿರಿ ಸಹಾಯ ಮಾಡಿರಿ ಅಂತೇಳಿ ಬರ್ತಿದ್ರು. ಅದು ಸರ್ಕಾರಕ್ಕೆ ಸಾಕಷ್ಟು ಸಾರಿ ನಾ ಹೇಳಿದರೂ ಕೆಲಸ ಆಗಿರಲಿಲ್ಲ. ಬಟ್ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅವರಿಗೆ ನಾನು ಹೇಳಿದೆ ಈ ಥರ ಮಾಡಬೇಕು ಅಂತ ವಿಧಾನಸೌಧ ಮೀಟಿಂಗಲ್ಲಿ, ಇಲ್ಲ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಬೆಳಗಾವಿ ಒಂದೇ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆನೂ ಎಲ್ಲ ಕೇಳ್ತಾರೆ ಅಂತ ಅಂದರು. ಆದರೆ ಇಲ್ಲ ಸರ್, ಭಾಳಷ್ಟು ನೆರೆ ಹಾಳೆ ಆಗ್ತದೆ ಬೆಳಗಾವಿಗೆ ಕೊಡಬೇಕು ಅಂತೆಲ್ಲ ಭಾಳ ರಿಕ್ವೆಸ್ಟ್ ಮಾಡಿದೆ. ಬಟ್ ಅವರು ನಾನು ಅವ್ರನ್ನ ಕಿತ್ತೂರವರೆಗೆ ಏನು CF ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ಹೋದಾಗ ಹೇಳಿದರು ಅವರು, ಜನರಲ್ ಆಗಿ ನಾ ಹಂಗೆ ಹೇಳಿದ್ದೇನಪ್ಪ ಬೆಳಗಾವಿಗೆ ಮಾಡೋಣ ಅಂತಂದರು. ಹಂಗೆ ಹೇಳಿ ನಮಗೆ ಸಪ್ರೇಟಾಗಿ 8,000 ಮನೆಗಳಿಗೆ 200 ಕೋಟಿ ರೂಪಾಯಿಯನ್ನು ಸ್ಪೆಷಲಿ ಬೆಳಗಾವಿಗೆ ಕೊಟ್ಟರು. ಆ ರೀತಿಯಾದಂಥ ಯಾರಿಗೆ ಮನೆಗಳು ಬಿಟ್ಟು ಹೋಗಿದ್ದಾವೆ ಅದನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ನಾವೆಲ್ಲರೂ ಸೇರಿ ಎಲ್ಲ ಜನರಿಗೆ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಭಾಳ ಎಲ್ಲ ಜನರ ಜೊತೆಯೂ ಕೂಡ ನಾವು ಭಾಳ ಅನುಣಿತೆಯಿಂದನೇ ಇದ್ದು, ಯಾರು ಕನ್ನಡ ಆಗಲಿ ಮಲ್ಲಿ ಮರಾಠಿ ಜನನೂ ಇದ್ದಾರೆ, ಕನ್ನಡ ಮರಾಠಿ ಇದೊಂಥರ ಕಾಸ್ಮೋಪಾಲಿಟನ್ ಸಿಟಿ ಇದ್ದಂಗೆ ಇದೆ. ಒಂದು ಕಡೆ ಗೋವಾ ಬಾರ್ಡರ್ ಇದೆ, ಒಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಇದೆ, ಕಾಸ್ಮೋಪಾಲಿಟನ್. ಆ ರೀತಿಯಾಗಿ ಇದೊಂದು ಭಾಳಷ್ಟು ಅನನ್ಯವಾಗಿ ನಾವು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು, ಆ ರೀತಿ ನಾವು ಮಾಡಿದ್ದೀವಿ.
0: ಖಂಡಿತ ಸರ್. ಸರಿ, ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಯಶಸ್ವಿ ಒಂದು ಕೆಲಸಗಳ ನಡುವೆ ಪ್ರಶಸ್ತಿ ಮತ್ತು ಒಂದು ಪ್ರಶಂಸೆಗಳಿಗೆ ಪಾತ್ರರಾಗಿದ್ದೀರಾ. ಈ ಒಂದು ಅವಧಿಯಲ್ಲಿ ನನಗೆ ಒಂದು ಜೀವನಕ್ಕೆ ಅತ್ಯಂತ ಕಠಿಣವಾದ ನಿರ್ಧಾರ ಅನಿಸಿದ್ದು ಯಾವುದಾದ್ರೂ ಇದೆಯಾ ಸರ್?
1: ಕಠಿಣ ಅಂತ ನನಗೆ ಅನಿಸಲೇ ಇಲ್ಲ ಯಾವುದು, ಯಾಕಂದರೆ ನಮ್ಮ ಜನ, ಯಾಕಂದರೆ ಏನೇ ಸಂದರ್ಭ ಬಂದರೂ ನಾನು ಮುನ್ನುಗ್ತಿದ್ದೆ. ಅಂದರೆ ಏನೇ ಸಂದರ್ಭ ಬಂದರೂ ಅದನ್ನು ಮಾತುಕತೆಯಿಂದ ನಾವು ಬಗೆಹರಿಸ್ಬೋದು. ಒಂದು ಸಾರಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಖಾನಾಪುರ ರೋಡ್ ಕಡೆ ಅದರ ವಿವಾದ ಆಗಿತ್ತು, ಮತ್ತು ಛತ್ರಪತಿ ಶಿವಾಜಿಯವರು ಸಂಗೊಳ್ಳಿ ರಾಯಣ್ಣದ್ದು ಸರ್ಕಲ್ಲು ಒಂದು ಸ್ವಲ್ಪ ವಿವಾದ ಆಗಿ ಸ್ವಲ್ಪ ಗಲಾಟೆ ಆಗುವ ಸಾಧ್ಯತೆಗಳು ಇದ್ದವು. ನಾನು ಹೋಗಿ ಅವ್ರ ಜೊತೆ ಎಲ್ಲ ನಾವು, ಯಾಕಂದರೆ ಇಬ್ಬರು ವೀರರು ಚೂರು ದೇಶಕ್ಕಾಗಿ ಮಡಿದವರು ನುಡಿದವರು ಇಬ್ಬರ ಬಗ್ಗೆನೂ ಎಲ್ಲರದ್ದೂ ಗೌರವ ಇದೆ. ಛತ್ರಪತಿ ಶಿವಾಜಿಯವ್ರ ಬಗ್ಗೆನೂ ಗೌರವ ಇದೆ, ಸಂಗೊಳ್ಳಿ ರಾಯಣ್ಣರ ಬಗ್ಗೆನೂ ಗೌರವ ಇದೆ. ಸೊ ಅದನ್ನು ನಾವು ಮಾತುಕತೆಯ ಮೂಲಕ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ನೆಲೆಸೋಕೂ ಅವಕಾಶ ಮಾಡಿಕೊಟ್ವಿ. ಅದೇ ರೀತಿ ಛತ್ರಪತಿ ಶಿವಾಜಿಯವರ ಸರ್ಕಲ್ ಅಂಥೇಳಿ ನೇಮಕ ಮಾಡೋದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಸೊ ಸಮತೋಲನವಾಗಿ ಇಬ್ಬರಿಗೂ ಕೂಡ ಸಂತೃಪ್ತಿ ಆಗುವಂಗೆ ನಾವು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಯಾಕಂದರೆ ಕಠಿಣ ನಿರ್ಧಾರ ಅಂದರೆ ಆ ಥರ ನನಗೇನು ಅನಿಸಲಿಲ್ಲ. ಯಾಕಂದರೆ ಐ ಯೂಸ್ ಟು ಟ್ರೀಟ್ ಪೀಪಲ್ ಲೈಕ್ ದಟ್. ನನಗೇನು ನಮ್ಮ ಜನ ನಮ್ಮ ಮಾತಾಡ್ಬೋದು ಬಿಡಿ, ಯಾರು ಬಂದರೂ ನಾವು ಮಾತಾಡ್ಬೋದು, ಮಾತಾಡಿ ಬಗೆಹರಿಸ್ಬೋದು ಅನ್ನೋವಂಥ ಭಾವನೆಯಿಂದ ನಾವು ಎಲ್ಲ ಕಡೆ ಕೆಲಸ ಮಾಡ್ತಿದ್ವಿ. ಬಟ್ ಅದರಲ್ಲಿ ಸಕ್ಸಸ್ಫುಲ್ಲೂ ಆಗ್ತಾಯಿದ್ವಿ.
0: ಸರ್, ಏನಾದರೂ ಒಂದು ಒತ್ತಡದ ಒಂದು ಪರಿಸ್ಥಿತಿ ಬಂದಾಗ ತಮ್ಮ ಮನಸ್ಸನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ರಿ ಅಂತ?
1: ಒತ್ತಡದ ಸಂದರ್ಭ ಬಂದಾಗ ಈಗ ನಾವೇನು ಮಾಡಬೇಕು ಅಂತಂದರೆ ಕೆಲಸದಲ್ಲೇನೆ ಮಗ್ನರಾಗಬೇಕು. ಅದೇ ಅದಕ್ಕೆ ಇದು ಯಾವುದೇ ಟೀಕೆಗಳಿಗೆ ಬೆಲೆ ಕೊಡದೆ ನಾವು ನಮ್ಮ ಕೆಲಸದಲ್ಲಿ ನಾವು ಮಗ್ನರಾದೆವು ಅಂದರೆ ಒತ್ತಡ ತಂತಾನೇ ಕಡಿಮೆ ಆಗ್ತದೆ. ನಾವು ಒತ್ತಡ ಬಂದಾಗ ಕೆಲಸ ಇಲ್ಲದೆ ಕೂಡಬಾರ್ದು. ಒತ್ತಡ ನಿರ್ವಹಣೆ ಹೇಗಂದರೆ ಕೆಲಸದಲ್ಲಿ ಭಾಗಿಯಾಗೋದು, ಅಂದರೆ ಅದು ಡೈವರ್ಟ್ ಮಾಡ್ತದೆ, ಒತ್ತಡವನ್ನು ಡೈವರ್ಟ್ ಮಾಡ್ತದೆ. ಯಾವ ಕೆಲಸದಲ್ಲಿ ನಮಗೆ ಒತ್ತಡ ಆಗ್ತದೆ, ಯಾವ ಕೆಲಸ ನಮ್ಮದು ಆಗಿಲ್ಲ ಅದನ್ನು ಜಾಸ್ತಿ ಮಾಡೋದು, ಅದನ್ನು ಪ್ರೋಗ್ರೆಸ್ ಮಾಡೋದು. ಹುರಿದುಂಬಿಸೋದ್ರಿಂದ ಭಾಳಷ್ಟು ಕೆಲಸಗಳು ಆಗ್ತವೆ. ಜಾಸ್ತಿ ಜನ ಹುರಿದುಂಬಿಸ ಅಂದರೆ ಸಿಬ್ಬಂದಿಗಳನ್ನು ನಾವು ಅಂದರೆ ಇಲ್ಲಿ ಏನಂದರೆ ಯಾವುದೇ ಒಂದು ಕೆಲಸ ನಮ್ಮದು, ನಮ್ಮದೀಗ ನಮ್ಮ ಮನೆ ಕೆಲಸ ಹೆಂಗೆ ಮಾಡಬೇಕು ಮಾಡ್ತೀವಿ ನಾವು ನಮ್ಮದು ಅಂತೇಳಿ ತಿಳ್ಕೊಂಡು ಮಾಡ್ತೀವಿ. ಹಂಗೆ ಸರ್ಕಾರದ ಕೆಲಸನೂ ನಮ್ಮದೇ ಅಂತೇಳಿ ತಿಳ್ಕೊಂಡು ಏನು ಮಾಡ್ತೀವಲ್ಲ, ಅದರಿಂದ ನಮಗೆ ವೆನ್ ಯು ಓನ್ ನಮ್ಮದೇ ಇದು ನಮ್ಮ ಕೆಲಸ ಇದು ಅಂತೇಳಿ ನಾವು ತಿಳ್ಕೊಂಡು ಮಾಡ್ತೀವಿ, ಆವಾಗ ಅದು ಸರಿ ಹೋಗ್ತದೆ, ಒತ್ತಡನೂ ಕಡಿಮೆ ಆಗ್ತದೆ, ಕೆಲಸನೂ ಸರಿ ಹೋಗ್ತದೆ. ನಾವು ಎಕ್ಸಾಮ್ಸ್ಗಳು ಇಲ್ಲಿ ಕಂಡಕ್ಟ್ ಮಾಡಬೇಕಾದ್ರೆ ಪಿ ಯು ಸಿ ಎಕ್ಸಾಮ್ಸು, ಎಸ್ ಎಲ್ ಸಿ ಎಕ್ಸಾಮ್ಸು, ಎಲ್ಲರಿಗೂ ನಾವು ಅದನ್ನೇ ಹೇಳ್ತಿದ್ವಿ. ಎಲ್ಲ ಟೀಚರ್ಸು ಅವರೆಲ್ಲ ಕಂಡಕ್ಟ್ ಎಕ್ಸಾಮ್ ಮಾಡೋಕ್ಕೆಲ್ಲ ಬರ್ತಿದ್ಲ, ಅವ್ರಿಗೆಲ್ಲ ತರಬೇತಿ ಕೊಡ್ತಾ ಇದ್ದಿಲ್ಲ. ಆವಾಗ ಅದನ್ನೇ ಹೇಳ್ತಿದ್ವಿ, ಯಾವುದೇ ಮಕ್ಕಳಿಗೆ ಪರ್ಮಿಷನ್ನ ಡಿನೈ ಮಾಡಬಾರ್ದು, ಅವರಿಗೆ ಆದಷ್ಟು ನಾವು ಸಹಕಾರ ಕೊಡಬೇಕು. ಯಾಕಂದರೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು, ಎಲ್ಲ ಕಡೆ ಕೋವಿಡ್ ಟೈಮ್ದಲ್ಲಿ ಮಕ್ಕಳಿಗೆ ವೆಹಿಕಲ್ಗಳು ಮುಟ್ಸೋಕ್ಕೆ ಅವರು ರೀಚ್ ಆಗೋದಕ್ಕೆ ಆಗ್ತಿರಲಿಲ್ಲ. ಅಂಥದ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಕೊಡಬೇಕಂತ ಕೇರಳದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು. ಒಂದು ಮಗುವಿಗೆ ಬೋಟಲ್ಲಿ ಹೋಗಬೇಕಾದ್ರೆ ಒಂದು ಕಾಲ್ ಮಾಡಿದರೆ 25 ಜನ ಸಣ್ಣ ಸಣ್ಣ ಬೋಟ್ ತೊಗೊಂಡು ಬಂದಿದ್ರಂತೆ. ಅಂದರೆ ಸಹಕಾರ ನೀವು ಕೊಡಬೇಕು ಅಂದರೆ ಮಕ್ಕಳಿಗೆ ಅವರು ಎಲ್ಲಿ ರೀಚ್ ಆಗಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಆ ರೀತಿ ಅವ್ರನ್ನ ರೀಚ್ ಮಾಡಿಸ್ಬೇಕು, ಯಾರದು ಹಿಂದೆ ಬೀಳಬಾರ್ದು, ಅವ್ರಿಗೆ ಎಂಥ ಸೇವೆ ಬೇಕಾಗಿದೆ ಅದನ್ನೆಲ್ಲ ನಾವು ವಹಿಸಿಕೊಡಬೇಕು. ವರ್ಷಿಡೀ ಓದಿರ್ತಾರೆ, ಆ ರೀತಿಯಾದಂಥ ನಾವು ಸೇವೆಗಳಿಗೆ ತೊಡಗಬೇಕು. ಹಂಗೆ ಮಾಡಿದರೆ ನಮಗೆ ಜನರಿಗೆ ಮೂಲ ಉದ್ದೇಶನೇ ನಮ್ಮದು ಜನರಿಗೆ ಸೇವೆ ಮಾಡೋದು, ಜನರಿಗೆ ಸೇವೆ ಮಾಡೋದನ್ನೇ ಸರ್ಕಾರದ ಕೆಲಸ. ಹಾಂ, ಅದಕ್ಕೆ ಎಲ್ಲ ಸೇವೆಗಳನ್ನು ನಾವು ಸಮರ್ಪಕವಾಗಿ ಮಾಡಬೇಕು ಮತ್ತು ಎಲ್ಲರಿಗೂ ರೀಚ್ ಆಗುವಂಗೆ ಮಾಡಬೇಕು. ಲಾಸ್ಟ್ ಮೈಲ್ ಅಂದರೆ ಈಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಿದೆ. ಮೊದಲೆಲ್ಲ ಏನಾಗ್ತಿತ್ತು, ಅದು ಕ್ಯಾಶ್ ಕೊಡೋದು, ಅದನ್ನು ಕೊಡೋದು, ಅವ್ರಿಗೆ ಮುಟ್ಟೋದು, ಇವ್ರಿಗೆ ಮುಟ್ಟೋದು, ಹಂಗೇನಿಲ್ಲ. ಈಗ ಆಧಾರು ಮತ್ತು ಅವರೆಲ್ಲ ಲಿಂಕ್ ಆಗಿದೆ, ಅವರು ಬ್ಯಾಂಕ್ ಅಕೌಂಟು ಡೈರೆಕ್ಟ್ ಅವ್ರ ಹೆಸರು ಆಧಾರ್ ಲಿಂಕ್ ಮಾಡಿ ಅವ್ರಿಗೆ ಅಕೌಂಟ್ಗೇನೆ ಜಮಾ ಆಗ್ತೈತೆ ದುಡ್ಡು. ಇಲ್ಲಿ ಈಗ ಯಾವುದೇ ದುಡ್ಡು ಡೀಲೇ ಆಗೋದಿಲ್ಲ, ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ಆ ರೀತಿಯಾದಂಥ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಹಳಷ್ಟು ಅನುಕೂಲ ಆಗಿದೆ. ಸರ್ಕಾರಿ ಸೇವೆಯಲ್ಲಿ ಈಗ ವಿಧವಾ ವೇತನ ಇರ್ಬೋದು, ಸೀನಿಯರ್ ಸಿಟಿಜನ್ಸ್ ವೇತನ ಇರ್ಬೋದು, ಎಲ್ಲ ಸಮರ್ಪಕವಾಗಿ ರೀಚ್ ಆಗ್ತದೆ.
0: ಸರ್, ಈಗ ನೈತಿಕತೆ ಮತ್ತು ಅಧಿಕಾರ ಅಂತ ಬಂದಾಗ ಇವೆರಡರ ನಡುವೆ ಸಮತೋಲನ ಸಾಧಿಸುವುದು ಎಷ್ಟು ಕಷ್ಟ ಆಗುತ್ತೆ ಅಂತ?
1: ಮಾರಲಿ ವಿ ಶುಡ್ ಬಿ ರೈಟ್ ಆಲ್ವೇಸ್, ಯಾವಾಗಲೂ ನೈತಿಕತೆಯಿಂದನೇ ಇರಬೇಕು. ಯಾಕಂದರೆ ಅದು ನಮ್ಮ ಕಂಡಕ್ಟ್, ನಮಗೆ ಸರ್ಕಾರಿ ನೌಕರಿಗೆ ಮೊದಲು ನಮ್ಮ ಕಂಡಕ್ಟ್ ಭಾಳ ಚೆನ್ನಾಗಿರ್ಬೇಕಂತ ಇರ್ತದೆ. ಅಧಿಕಾರ ಏನಿದೆ ಅದು ನಮ್ಮ ಸೇವೆಗೆ ಸಂಬಂಧಿತದ್ದು, ಅಧಿಕಾರವನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು. ಯು ಶುಡ್ ನಾಟ್ ಎಕ್ಸಿಬಿಟ್ ಯುವರ್ ನಾನು ಇದ್ದೀನಿ ಅದಿದ್ದೀನಿ ಅಂತ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ಅಧಿಕಾರ ಇದ್ದೇ ಇರ್ತದೆ, ಅಧಿಕಾರ ನೀವು ತೋರಿಸ್ಲಿಕ್ಕೆ ಹೋಗಬಾರ್ದು. ಅವನು ಅಧಿಕಾರ ನಿಮಗೆ ಗೌರವ ಕೊಟ್ಟೇ ಕೊಡ್ತಿರ್ತಾರೆ, ಬಟ್ ನಿಮ್ಮ ಅಧಿಕಾರ ಇರೋದೇ ಅದಕ್ಕೆ ಸೇವೆ ಮಾಡೋದಕ್ಕೆ. ನಮ್ಮ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾವು ಇದನ್ನೇ ಹೇಳ್ತಿದ್ದೆ, ನಮ್ಮ ತಹಸೀಲ್ದಾರ್ಸ್ಗಳಿಗೆ ಎಲ್ಲರಿಗೂ ಏನು ಹೇಳ್ತಿದ್ದೆ ಅಂದರೆ ನಿಮ್ಮ ಅಧಿಕಾರವನ್ನು ನೀವು ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರ ಇದ್ದೇ ಇದೆ, ಅದನ್ನು ನೀವು ಕೆಲಸ ಮಾಡೋದಷ್ಟೇ. ಈ ಒಬ್ಬ ತಾಲೂಕಾ ಅಧಿಕಾರಿ ಅವರ ತಾಲೂಕಾದಲ್ಲಿ ಬರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಬೇರೆ ಬೇರೆ ಅಧಿಕಾರಿಗಳು ಇವ್ರಿಗಿಂತ ಸ್ಯಾಲ್ರಿ ಜಾಸ್ತಿ ತೊಗೊಳ್ತಿರ್ಬೋದು, ಬಟ್ ತಾಲೂಕಾ ಮ್ಯಾಜಿಸ್ಟ್ರೇಟಿಗಿರುವಂಥ ಏನು ಡೆಕೋರಮ್ ಇದೆ, ಅದು ಮಹತ್ವ ಏನಿದೆ, ಅಷ್ಟು ಮಹತ್ವ ಬೇರೆ ಅಧಿಕಾರಿಗಳಿಗೆ ಇರೋದಿಲ್ಲ. ಯಾಕಂದರೆ ಫ್ಲ್ಯಾಗ್ ಹೋಸ್ಟಿಂಗ್ ಇರೋದು, ಏನು ಸರ್ಕಾರದ ಕೆಲಸಗಳು ಇಂಥವು ಏನಿದಾವ, ಕಾರ್ಯಕ್ರಮಗಳು ಇದಾವೆ, ಆಗಸ್ಟ್ 15 ಇರ್ಬೋದು, ಜನವರಿ 26 ಇರ್ಬೋದು. ನಿಮ್ಮನ್ನ ಎಲ್ಲಿಯಾದರೂ ಈ ಯಾರನ್ನಾದರೂ ಗೆಸ್ಟ್ ಕರಿಬೇಕಂದ್ರೆ ಮೊಟ್ಟ ಮೊದಲನೇ ನಿಮ್ಮನ್ನು ಕರೀತಾರಂತೆ. ಅಂದರೆ ಅಂತಹ ಒಂದು ಪದವಿಯಲ್ಲಿ ನೀವು ಇದ್ದೀರಿ ಅಂದರೆ ಯುವರ್ ಕಂಡಕ್ಟ್ ಶುಡ್ ಬಿ ಲೈಕ್ ದ್ಯಾಟ್ ಅಂತ. ಆ ರೀತಿಯಾದಂಥ ನಿಮ್ಮ ನಡವಳಿಕೆ ಇರಬೇಕು. ಅಧಿಕಾರ ಇದ್ದೇ ಇರ್ತೈತೆ, ಅದು ಅದನ್ನು ಯಾವಾಗಲೂ ಎಕ್ಸಿಬಿಟ್ ಮಾಡಬಾರ್ದು ಅಂತ ನನ್ನ ಯಾವಾಗಲೂ ನನ್ನ ನಿಲುವದೆ ಎಲ್ಲರಿಗೂ ಅದನ್ನು ಹೇಳ್ತಿದ್ದೆ. ನಾನು ಕೂಡ ಹಾಗೆ ಇದ್ದೆ, ಐ ನೆವರ್ ಎಕ್ಸಿಬಿಟ್ ಮೈ ನನ್ನ ಅಧಿಕಾರ ನಾನು ಯಾವಾಗಲೂ ಯಾರ ಮೇಲೂ ತೋರಿಸ್ಲಿಕ್ಕೆ ಹೋಗಿಲ್ಲ, ನಾನು ಕೂಲಾಗಿ ಕೆಲಸ ಮಾಡ್ತಿದ್ದೆ.
0: ನಿಜ ಸರ್. ಸರ್, ಇನ್ನು ಈ ಒಂದು ಯು ಪಿ ಎಸ್ ಸಿ ಆಗಿರ್ಬೋದು, ಐ ಎ ಎಸ್ ಪರೀಕ್ಷೆಗೆ ಇವಾಗ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ?
1: ಹಾಂ, ಓಕೆ. ಈಗ ಐ ಎ ಎಸ್ಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರತಿ ವರ್ಷ 20 ಲಕ್ಷ ಜನ ಕೊಡ್ತಾರೆ, ಆದರೆ ಸೆಲೆಕ್ಷನ್ ಆಗೋದು ಬರೀ 1,000 ಜನ. ಅಂದರೆ ಕಾಂಪಿಟೇಷನ್ ಯಾವ ಲೆಕ್ಕ ಇದೆ ನೋಡಿ, ಯಾವ ಮಟ್ಟದಲ್ಲಿ ಕಾಂಪಿಟೇಷನ್ ಇದೆ. ಯು ಪಿ ಎಸ್ ಸಿಲಿ 3 ಥರದ ಮಟ್ಟ ಇದೆ. ಒಂದು ಪ್ರಿಲಿಮಿನರಿ ಇದೆ, ಮೇನ್ ಇದೆ, ಆ್ಯಂಡ್ ಇಂಟರ್ವ್ಯೂ ಇದೆ. ಸೊ ಐ ಎ ಎಸ್ ಮಾಡಬೇಕಂತೇಳಿ ಏನು ನಾವು ಛಲ ಇಟ್ಕೊಳ್ತೀವಿ, ಅದನ್ನು ನಾವು ಬಹಳಷ್ಟು ಈಗ 2 ಥರ ಬರ್ತೈತಿ. ಒಂದು ಇಂಟೆಲಿಜೆಂಟ್ ಕೋಷಂಟ್ ಆ್ಯಂಡ್ ಎಮೋಷ್ನಲ್ ಕೋಷಂಟ್ ಅಂತ ಇರ್ತೈತಿ. ಬಹಳಷ್ಟು ಪೇರೆಂಟ್ಸ್ ಏನು ನೋಡ್ತಾರೆ, ನಮ್ಮ ಮಗನಿಗೆ ಐ ಕ್ಯೂ ಚೆನ್ನಾಗಿಲ್ಲ ಅದು ಅಂತಾರೆ. ಬಟ್ ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್. ನನ್ನ ಪ್ರಕಾರ ಎಮೋಷ್ನಲ್ ಕೋಷಂಟ್, ಎಮೋಷ್ನಲಿ ಶುಡ್ ಬಿ, ಅಂದರೆ ಅವನಿಗೆ ಆ ರೀತಿಯಾದಂಥ ಅರ್ಜ್ ಇರಬೇಕು. ಮನೆಯಲ್ಲಿ ಆ ಥರದ ವಾತಾವರಣ ಇರಬೇಕು, ಅಥವಾ ಸಮಾಜದಿಂದ ಅವಂಗೆ ಆಗಿರಬೇಕು, ಅಥವಾ ಅವನಿಗೆ ಯಾರಾದರೂ ಬೇಕಾದವರು ಅಣ್ಣ ತಮ್ಮ ತಂಗಿ ಯಾರಾದರೂ ತಂದೆ ತಾಯಿ ಅಥವಾ ಸೊಸೈಟಿ ಸಮಾಜ ಎಲ್ಲಿಂದಾದರೂ ಅವಂಗೆ ಒಂದು ಅದರ ಸುಳಿವು ಸಿಗಬೇಕು, ಅವನು ಪ್ರೇರಣೆ ಸಿಗಬೇಕು, ನಾನು ಆಗಬೇಕು ಅಂತೇಳಿ ಅವನ ತಲೆಯಲ್ಲಿ ಬರಬೇಕದು. ಹಂಗೆ ಬಂದಾಗ ಉಳಿದದ್ದು ಎಲ್ಲ ಗೌಣ ಆಗ್ತಾವೆ. ನಾ ಅಲ್ಲಿ ಓದಿದ್ದೀನಿ ಇಲ್ಲಿ ಓದಿದ್ದೀನಿ ನನಗೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅನ್ನೋದಿಲ್ಲೇ ಇಲ್ಲ. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ, ಇಟ್ ಈಸ್ ನಾಟ್ ರಿಕ್ವೈರ್ಡ್. ಇಂಗ್ಲೀಷ್ ಅಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ಏನಂದರೆ ಇಂಗ್ಲೀಷು ಒಂದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ. ಅಲ್ಲಿ ಇಂಗ್ಲೀಷ್ ನಿಮ್ಮದು ಪಾಸಿಂಗ್ ಮಾರ್ಕ್ ನೋಡ್ತಾರೆ ಅವರು. ದೇ ನೆವರ್ ಟೆಸ್ಟ್ ಯು ಆರ್ ಎ ಗೋಲ್ಡ್ ಮೆಡಲ್ ಇನ್ ಇಂಗ್ಲೀಷ್. ನೀವು 90 ಮಾರ್ಕ್ ತೊಗೊಂಡ್ರು ಆ ಮಾರ್ಕ್ಸನ್ನು ಅವರು ಕೌಂಟ್ ಮಾಡಲ್ಲ. ದೇ ವಿಲ್ ಓನ್ಲಿ ಕೌಂಟ್ ದ ಸಬ್ಜೆಕ್ಟ್ಸ್, ನಾಟ್ ದಿ ಲ್ಯಾಂಗ್ವೇಜಸ್. ಬಟ್ ಪಾಸ್ ಆಗಬೇಕು ಅದ್ರಾಗ, ಈ ಶುಡ್ ಪಾಸ್, 35% ನೀವು ತೊಗೊಳ್ಬೇಕು ಅಷ್ಟೇ ಅದ್ರಾಗ. ಅದಕ್ಕೆ ಇಂಗ್ಲೀಷ್ ಈಸ್ ನಾಟ್ ದ್ಯಾಟ್ ಮಚ್ ರಿಕ್ವೈರ್ಡ್. ಅಂದರೆ ಮಿನಿಮಮ್ ನಾಲೆಜ್ ಇರಬೇಕು, ಉಳಿದ ಸಬ್ಜೆಕ್ಟಲ್ಲಿ ನಾಲೆಜ್ ಇರಬೇಕು. ಮತ್ತು ಈ ರೆಗ್ಯುಲರ್ ಎಕ್ಸಾಮ್ಗೂ ಐ ಎ ಎಸ್ ಎಕ್ಸಾಮ್ಗೂ ಏನು ವ್ಯತ್ಯಾಸ ಅಂದರೆ, ಈಗ ಬೋರ್ಡ್ ಎಕ್ಸಾಮ್ಗಳು BA BSc BCom ಎಕ್ಸಾಮ್ಗಳು ಅಲ್ಲೆಲ್ಲ ಏನಾಗ್ತದೆ, 4-5 ವರ್ಷದ ಎಕ್ಸಾಮ್ ಪ್ರಿವಿಯಸ್ ಪೇಪರ್ಗಳು ನೋಡಿಬಿಟ್ರೆ ಅವೇ ಹೆಚ್ಚಾನೆಚ್ಚು 80% ರಿಪೀಟ್ ಆಗಿರ್ತಾವೆ. ಇಲ್ಲಿ ರಿಪೀಟ್ ಆಗೋದಿಲ್ಲ. ಇಲ್ಲಿ ವಾಟ್ ಈಸ್ ಇಲ್ಲಿ ರಿಪೀಟ್ ಆಗದೇ ಇದ್ದರೆ ಏನು ಕೇಳ್ತಾರೆ, ಮತ್ತು ಕನ್ಸೆಪ್ಟ್ ಕೇಳ್ತಾರೆ. ಸೊ ಕನ್ಸೆಪ್ಟ್ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗಿರ್ಬೇಕು, ಡೀಟೇಲಾಗಿ ಸ್ಟಡಿ ಮಾಡಬೇಕು. ಯಾವುದೇ ವಿಷಯ, ಸಂವಿಧಾನ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪ್ರತಿಯೊಂದರ ಬಗ್ಗೆನೂ ಕೂಡ ಆಳವಾದ ಓದೋದ್ರ ಹುಚ್ಚಿರ್ಬೇಕು ನೋಡ್ರಿ. ಅಂದರೆ ಎಷ್ಟು ಓದ್ತಾನೆ ಅಂದ ಅನಿವಾರ್ಯಕ್ಕೆ ಬಂದು ಹಂಗೆ ಓದಬೇಕು, ಆ ರೀತಿಯಾದಂಥ ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಡೆಡಿಕೇಶನ್ ಬೇಕು, ಡಿಸಿಪ್ಲಿನ್ ಬೇಕು. ಆಗದೇ ಇದ್ದರೆ ಡಿಪ್ರೆಷನ್ಗೆ ಹೋಗಬಾರ್ದು, ನಮಗೆ ಯಾವ್ದಾದ್ರು ಒಂದು ಹಗೆ ಆಗ್ತೈತಿ ಅನ್ನಿರ್ಬೇಕು. ನಾನು ಸಿವಿಲ್ ಸರ್ವಿಸ್ ಮೊದಲು ಟ್ರೈ ಮಾಡಿದೆ, ಮೇನ್ಸ್ವರೆಗೂ ಹೋದೆ, ಬಟ್ ಆಗಲಿಲ್ಲ. ಬಟ್ ಹಂಗಂತ ನಾನು ಬಿಡಲಿಲ್ಲ. KPSC ಇದೆ ಅಲ್ಲ, ಅದ್ರ ಮುಖಾಂತರನೂ ಮಾಡ್ಬೋದಲ್ಲ ನಾವು. ಅದಿಲ್ಲದ್ರೆ ಮತ್ತೊಂದು ಮಗದೊಂದು ನಮ್ಗೆ ಯಾವುದಾದ್ರೂ ಒಂದು ದೇವರು ಒದಗಿಸಿರ್ತಾನೆ. ಅದರ ಪ್ರಯತ್ನಗಳನ್ನು ಬಿಡಬಾರ್ದು. ಡೆಡಿಕೇಷನ್ನು ಭಾಳ, ಡಿಸಿಪ್ಲಿನ್ ಇರಬೇಕು. ಮತ್ತು ಫ್ಯಾಮಿಲಿ ಮೆಂಬರ್ಸು ಕೂಡ ಭಾಳ ಸಪೋರ್ಟ್ ಮಾಡಬೇಕು. ಅಂದರೆ ಒಂದೆರಡು ಸಲ ಆಗಲಿಲ್ಲ ಅಂದರೆ ಇವು ಏನಾಗೋದಿಲ್ಲ, ಸರಿ ಇಲ್ಲ, ಓದೋದಿಲ್ಲ, ಡಿಗ್ರೇಡ್ ಮಾಡೋದು ಅಂಥದ್ದು ಮಾಡಬಾರ್ದು. ಭಾಳಷ್ಟು ಅವನಿಗೆ ಇಲ್ಲ ಆಗ್ತೈತೆ ನಿಂದು ಮಾಡಿನೇನು ಆಗ್ತೈತೆ ಮುಂದಿನ ಸಲ ಆಗ್ತೈತೆ ಮುಂದಿನ ಸಲ ಆಗ್ತೈತೆ ಮಾಡು ಅಂತ ಈಗ ಹುರಿದುಂಬಿಸ್ಬೇಕು. ಆ ಥರದ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಮಗನಿಗೆ, ಮಗ ಅಥವಾ ಮಗಳಿಗೆ ಯಾರಿಗಾದರೂ ಕೂಡ. ಹಾಗೆ ಕ್ರಿಯೇಟ್ ಮಾಡೋದ್ರಿಂದ ಅವನಿಗೆ ಹುರುಪು ಬರಬೇಕು, ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಅವನ ಖಿನ್ನತೆಗೆ ಹೋಗಬಾರ್ದು. ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಪೇರೆಂಟ್ಸ್ಗಿದೆ. ಅಂಥ ಒಂದು ಕಂಡೂಜಿವ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಹಾಗಾದರೆ ಖಂಡಿತವಾಗಿಯೂ ಈಗ ಮಟೀರಿಯಲ್ ಸಾಕಷ್ಟು ಸಿಗುತ್ತೆ. ಮಟೀರಿಯಲ್ ಈಸ್ ಅವೈಲೇಬಲ್ ಆನ್ಲೈನ್, ಸಿಕ್ಕಾಪಟ್ಟೆ ಮಟೀರಿಯಲ್ ಇದೆ. ಈಗ ಐ ಎ ಎಸ್ಸು ಮತ್ತು KPSC ಎಲ್ಲ ಎಕ್ಸಾಮ್ಗಳು ಮಾಡೋಕ್ಕೆ ಸುಮಾರು ಸೆಂಟ್ರ್ಗಳಿದ್ದಾವೆ. ಸುಮಾರು ಆನ್ಲೈನ್, ಡೆಲ್ಲಿಗೇನೆ ಹೋಗ್ಬೇಕಂತ ಏನಿಲ್ಲ, ಈಗ ಆನ್ಲೈನಲ್ಲಿ ಲೈವ್ ಕ್ಲಾಸಸ್ ಇದ್ದಾವೆ. ಅವನ್ನೆಲ್ಲನೂ ಕೂಡ ಅವರು ತೆಗೆದುಕೊಂಡು ಇಲ್ಲೇನೆ ಪ್ರಿಪೇರ್ ಮಾಡಬೇಕು, ಅಥವಾ ಇಲ್ಲಿ ಒಂದು ಸ್ಟಡಿ ಸರ್ಕಲಲ್ಲಿ ಹೋಗಿ ಕೂತ್ಕೊಂಡು ಆ ಎನ್ವೈರ್ಮೆಂಟ್ ಬರೋ ಸಲುವಾಗಿ ಡಿಸ್ಕಷನ್ಸು ಆ ಥರ ಮಾಡೋದು, ಆ ಟೆಸ್ಟ್ಗಳನ್ನು ಮಾಡೋದು, ಆ ಥರ ಡೆವಲಪ್ ಮಾಡಿಕೊಂಡ್ರೆ ಒಂದಿಲ್ಲ. ಬಿಕಾಸ್ 6 ಚಾನ್ಸಸ್ ಇದಾವೆ ಯು ಪಿ ಎಸ್ ಸಿಗೆ ಆಗೋದಕ್ಕೆ, 6 ಚಾನ್ಸ್ ಇದಾವೆ. 32 ವಯಸ್ಸಿದೆ ಗರಿಷ್ಠ ವಯಸ್ಸು ಅದಕ್ಕೆ ಜನರಲ್ ಮೆರಿಟಿಗೆ. ಸೊ ಆ ರೀತಿ ಇದ್ದಾಗ ಮೊದಲೇ, ಈಗ ಲಾಸ್ಟ್ ಟೈಮ್ ಒಂದು ಬೆಳಗಾವಿಯಿಂದ ಒಂದು ಗರ್ಲ್ ಹ್ಯಾಸ್ ಕ್ವಾಲಿಫೈಡ್ ಫಾರ್ IPS ಆಯಿತು. ಅವಳು ಘಟಪ್ರಭಾ ಇದರಲ್ಲಿ ಓದಿದ್ದವಳು, ಅವಳು ನಾವೆಲ್ಲ ಆನರ್ ಮಾಡೋಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಅವಳು 6ನೇ ಚಾನ್ಸಲ್ಲೇ ಆಗಿದ್ದಾಳೆ. ಹಂಗಂತ ಅವಳು ಹೇಳ್ತಾಯಿದ್ರು, ನಿನಗೆ ಹೆಂಗಮ್ಮ 6ನೇ ಚಾನ್ಸ್ ಬಿಟ್ಟ, ನಿನಗೆ ಯಾರು ಸಪೋರ್ಟ್ ಮಾಡಿದರು ಅಂದರೆ ನಮ್ಮ ಟೀಚರ್ ಮಾಡಿದರು ಅಂತ ಹೇಳ್ತಾಯಿದ್ಲು. ಅವಳು ನಮ್ಮ ಟೀಚರ್ ರೊಕ್ಕ ಕೊಟ್ಟರು ನಂಗೆ ಕೋಚಿಂಗ್ ತೊಗೊಳಕ್ಕೆ, ಅವ್ರ ಟೀಚರ್ ನೆನೆಸ್ಕೊತಾ ಇದ್ದಾವೆ. ಹಂಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಇರ್ಬೇಕು, ಭಾಳಷ್ಟು ಎಮೋಷ್ನಲ್ ಕಾಂಟ್ಯಾಕ್ಟ್ ಇರ್ಬೇಕು ನೋಡ್ರಿ. ಅಂದರೆ ಹೆಂಗಿರ್ಬೇಕಂದ್ರೆ ಈ ಬಾಂಧವ್ಯ ಹೆಂಗಿರ್ಬೇಕಂದ್ರೆ ಅವನ ಕೈ ಬಿಡಬಾರ್ದು, ಅವನ ಅಥವಾ ಮಗಳನ್ನ ಕೈ ಬಿಡಬಾರ್ದು. ಅಂಥ ಒಂದು ಬಾಂಧವ್ಯದಲ್ಲಿ ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಅವ್ರು ಜಯ ಸಿಗ್ತದೆ. ಅವ್ರನ್ನೇನು ನಾವು ಡಿಗ್ರೇಡ್ ಮಾಡಕತ್ತು ಮನೆಗಳಲ್ಲಿ ಸಮಾಜದಲ್ಲಿ ಅಂದರೆ ಅವ ಖಿನ್ನತೆಗೆ ಹೋಗೋ ಜಾಸ್ತಿ ಚಾನ್ಸಸ್ ಇರ್ತಾವೆ. ಅವರು ಅವನ್ನೆಲ್ಲ ಮೀರಿ ಬೆಳೆಯುವಂಥ ಹುಡುಗರು ಅಥವಾ ಹುಡುಗಿ ಆಗಿರಬೇಕು ಅಂದರೆ ಖಂಡಿತವಾಗಿ ಅದನ್ನು ಮಾಡ್ತಾರೆ. ಆ ಒಂದು ಛಲ ಇದ್ದರೆ ಸಾಕು ಅನ್ನಿಸ್ತಿದ್ದಾರೆ. ಯಾಕಂದರೆ ನಾವು ಈಗ ನಾವು ಕಲಿತದ್ದೆಲ್ಲ ನೋಡಿದ್ರೆ ನಮ್ಮ ಕನ್ನಡ ಗಂಡ ಮಕ್ಕಳ ಶಾಲೆ ಗನಿಕುಪ್ ನಮ್ಮೂರಲ್ಲಿ 6ನೇ ತಿವರಿಗೆ ಕಲ್ತೇವೆ ನಾವು, ಅಲ್ಲಿ 7ನೇ ತಿವರಿಯಲ್ಲೇ ಕಲ್ತೀವಿ, ಮತ್ತು ಜಿ ಐ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲೇ ಕಲ್ತೇವೆ ನಾವು. ಹಾಗಿದ್ರೂ ನಾವು ಮಾಡಿದ್ದೀವಿ, ಬಟ್ ಎಲ್ಲ ಇಂಟರ್ವ್ಯೂನು ಇಂಗ್ಲೀಷಲ್ಲಿ ಅಟೆಂಡ್ ಮಾಡಿದ್ವಿ. ಹಂಗಂತ ಇಂಗ್ಲೀಷ್ ಬರೋದಿಲ್ಲ ಅಂತ ಏನಿಲ್ಲಲ್ಲ, ಬರ್ತೈತೆ ನಾವು ಇಂಗ್ಲೀಷ್ ಲೆಕ್ಚರಿಂಗ್ ಮಾಡಿದ್ದೀವಿ. ಸೊ ಅದೇನು ದೊಡ್ಡ ಬ್ರಹ್ಮವಿದ್ಯೇನಲ್ಲ, ಈ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಅದನ್ನು ಬರೀ ಅದನ್ನು ಬಾಯ್ ಬರ್ತ್ ಹುಟ್ಟಿದಾಗಿಂದ ಇಟ್ಕೊಂಡಿರೋ ಏನಿಲ್ಲ, ಯಾಕಂದರೆ ಬೈ ಲಿಸ್ನಿಂಗ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಲರ್ನ್ಡ್. ಕೇಳೋದ್ರಿಂದ ಕಲಿತೀವಿ ನಾವು. ಈಗೇನು ಸಣ್ಣ ಮಗು ಏನಾದರೂ ರೀನೇನ್ ಮಾರ್ಟಿನ್ ಓದ್ತಿದೆ ಆ ಮನೆಯಲ್ಲಿ, ಇಫ್ ಯು ಕಲ್ಟಿವೇಟ್ ಸ್ಪೀಕಿಂಗ್ ಟು ದಟ್ ಚೈಲ್ಡ್ ಇನ್ ಇಂಗ್ಲೀಷ್ ಇಟ್ ವಿಲ್ ಲರ್ನ್ ಅಲ್ವಾ, ಆ ಥರ ಅದು.
0: ಸರ್, ವಿದ್ಯಾರ್ಥಿಗಳಿಗೆ ಒಂದು ಹುರಿದುಂಬಿಸುವಂತಹ ಒಂದು ಅವರ ಆತ್ಮಶಕ್ತಿಯನ್ನು ಒಂದು ಹೆಚ್ಚಿಸುವಂತಹ ಸಲಹೆಗಳನ್ನು ನೀಡಿದ್ರಿ, ಧನ್ಯವಾದಗಳು. ಸರ್, ಇನ್ನು ತಮ್ಮ ಸೇವಾ ಜೀವನವನ್ನು ಒಂದೇ ವಾಕ್ಯದಲ್ಲಿ ವಿವರಿಸುವುದಾದರೆ ಯಾವ ರೀತಿ ವಿವರಣೆ ಮಾಡ್ತೀರಾ?
1: ಸೇವಾ ಜೀವನ ಅಂದರೆ ನಾನು ಯಾವಾಗಲೂ ಪರಿಶ್ರಮಿ. ಅಂದರೆ ನನ್ನ ಎಲ್ಲ ಸರ್ವೀಸಲ್ಲಿಯೂ ನಾನು ಎಲ್ಲೇ ಕೆಲಸ ಮಾಡಿದರೂ ಕೂಡ ನಾನು ಯಾವಾಗಲೂ ಸಮಯಕ್ಕೆ ಭಾಳ ಮಹತ್ವ ಕೊಡ್ತಿದ್ದೆ. ನಾನು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಕರೆಕ್ಟ್ ಟೈಮಿಗೆ ನಾನು ಆಫೀಸ್ಗೆ ಇರ್ತಿದ್ದೆ. ಹಿಂದಿನ ದಿನ ರಾತ್ರಿ ನಾನು 1 ಗಂಟೆಗೆ ಹೋಗಿದ್ದೀನಿ ಅಂಥೇಳಿ ನೆಕ್ಸ್ಟ್ ಡೇ ಲೇಟಾಗಿ ಬರೋಂಗಿಲ್ಲ, 10 ಗಂಟೆಗೆ ನಾನು ಕರೆಕ್ಟಾಗಿ ಇರಲೇಬೇಕು ಅಲ್ಲಿ. ಆ ರೀತಿಯಾದಂಥ ಪಂಕ್ಚುಯಾಲಿಟಿ ನಾನು ಯಾವಾಗಲೂ ನನ್ನ ಸರ್ವೀಸ್ ಉದ್ದಕ್ಕೆ 36 ವರ್ಷ ಸೇವೆ ಮಾಡಿದರೂ ಕೂಡ ನಾನು ಎಲ್ಲೇ ಹೋದರೂ ಕೂಡ ಅದನ್ನು ಮೇಂಟೈನ್ ಮಾಡಿದ್ದೀನಿ. ಅಂದರೆ ನಾವು ಒಬ್ಬ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ನಾನು ಆ ಥರ ಇದ್ದರೆ ನಮ್ಮ ಕೆಳಗಿನವರೆಲ್ಲ ಆ ಥರ ಮೇಂಟೈನ್ ಮಾಡ್ತಾರೆ. ಇಲ್ಲಾಂದರೆ ನಾವೇ ಆ ರೀತಿ ಪಂಕ್ಚುವಲ್ ಇಲ್ಲ ಅಂದರೆ ಅವರು ಅದನ್ನು ದುರುಪಯೋಗ ತಗೊಳ್ತಾರೆ. ಆ ರೀತಿಯಾಗಿ ನಾವು ಸಮಯಕ್ಕೆ ಬಹಳ ಮಹತ್ವ ಕೊಡಬೇಕು, ಶಿಸ್ತಿನಲ್ಲಿರಬೇಕು, ಮತ್ತು ನಮ್ಮ ಕಂಡಕ್ಟ್ ಏನಿದೆ ಭಾಳ ಚೆನ್ನಾಗಿರಬೇಕು. ಅಂದರೆ ಬೇರೆಯವ್ರ ಜೊತೆ ಮಾತನಾಡೋದು, ಬೇರೆ ಜೊತೆಯವರು ವ್ಯವಹರಿಸೋದು, ಬೇರೆಯವರಿಗೆ ಗೌರವ ಕೊಡೋದು ಏನಿದೆಯಲ್ಲ, ಇದು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ನಾವು. ಅಂದರೆ ಅದರಿಂದ ನಮ್ಮ ಘನತೆಯೇ ಹೆಚ್ಚುತ್ತೆ. ಆ ರೀತಿ ಇನ್ನೊಬ್ಬರಿಗೆ ನಾವು ಗೌರವ ಕೊಡೋದ್ರಿಂದ ನಮ್ಮ ಗೌರವನೇ ಜಾಸ್ತಿ ಆಗ್ತದೆ. ಆ ರೀತಿ ಬಂದವ್ರಿಗೆ ಹೋದವ್ರಿಗೆ, ನಾನು ಜಿಲ್ಲಾಧಿಕಾರಿ ಇದ್ದಾಗೂ ಕೂಡ ನನ್ನ ಕಚೇರಿ ಬಾಗಿಲು ಯಾವಾಗಲೂ ತೆರೆದಿತ್ತು, ಯಾರು ಯಾರದು ವಶೀಲಿ ಬೇಕಾಗಿರಲಿಲ್ಲ ನಾನು ಭೇಟಿ ಆಗೋದಕ್ಕೆ, ಅದು ಓಪನ್ ಇತ್ತು. ಎನಿಬಡಿ ಕ್ಯಾನ್ ಮೀಟ್ ಎನಿಬಡಿ ಎನಿ ಟೈಮ್, ಯಾರಿಗೆ ಹೇಳಿ ಬರಬೇಕ್ರಿ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ. ಆ ರೀತಿಯಾಗಿ ನಾವು ಸೇವೆಯನ್ನು ಮಾಡಿದ್ದೀವಿ. ಆ ರೀತಿಯಾಗಿ ಇರೋದ್ರಿಂದ ಸಾರ್ವಜನಿಕ ಸೇವೆಯಲ್ಲಿದ್ದವರು, ಯಾಕಂದರೆ ಸಾರ್ವಜನಿಕ ಸೇವೆ ಏನಿದೆ ಇಟ್ ಈಸ್ ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿನೆಸ್, ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಕಡೆ ಬರೋರು ಶ್ರೀಮಂತರು ಬರಲ್ಲ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅಧಿಕಾರಿ ಹತ್ರ ಶ್ರೀಮಂತರು ಬರಲ್ಲ, ಅಲ್ಲಿ ಬಡವರು ಬರ್ತಾರೆ, ನಿರುದ್ಯೋಗಿಗಳು ಬರ್ತಾರೆ, ವಿಧವೆಯರು ಬರ್ತಾರೆ, ಸೀನಿಯರ್ ಸಿಟಿಜನ್ಸ್ ಬರ್ತಾರೆ, ವಿಕಲಚೇತನರು ಬರ್ತಾರೆ. ಇಂಥ ಜನ ನಿನ್ನ ಕಡೆ ಬರೆದವಾಗ ಅವರಿಗೆ ಸೇವೆ ಮಾಡೋ ಅವಕಾಶ ಸರ್ಕಾರ ನಿನಗೆ ಕೊಟ್ಟಿರ್ತೈತೆ. ಸೊ ಅವರಿಗೆ ಸೇವೆ ಮಾಡಬೇಕು ನೀನು. ಶ್ರೀಮಂತರು ಅಲ್ಲಿ ಬರೋದಿಲ್ಲ, ಅದಕ್ಕೆ ಅವರಿಗೆ ನೀನು ಅವಕಾಶ ಮುಕ್ತ ಇರಬೇಕು, ನೀನು ಅವರಿಗೆ ಸಿಗ್ತಿರ್ಬೇಕು, ಯಾವಾಗಾದರೂ ಸಿಗ್ತಿರ್ಬೇಕು, ಸೇವೆ ಮಾಡಬೇಕು. ಮತ್ತು ಸರ್ಕಾರ ನಿನಗೇನು ಅವಕಾಶ ಕೊಟ್ಟಿದೆ ಅದನ್ನು ಸೇವೆಗೇನೆ ಮುಡಿಪಾಗಿಡಬೇಕು ಅನ್ನೋಂಥ ಧ್ಯೇಯ ನಮಗೆ.

ಸ್ನೇಹಿತರೆ, ಎಂಜಿ ಹಿರೇಮಠ್ ಸರ್ ಅವರು ಸರಳ ಕನಸಿನಿಂದ ಆರಂಭವಾದ ಪಯಣ ಸಾರ್ವಜನಿಕ ಸೇವೆಯ ಶಿಖರವನ್ನ ಹೇಗೆ ತಲುಪಿತು ಅನ್ನುವ ವಿಷಯವಾಗಿ ಅವರ ಅಮೂಲ್ಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಹೀಗೆ ಪ್ರೀತಿಯಿಂದ ಕೇಳ್ತಾ ಇರಿ ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಹಿಳೆ, ಅವಳ ಸಾಧನೆ, ಅವಳ ಕನಸು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ. ನಿಮ್ಮೊಂದಿಗೆ ಎಂದಿನಂತೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಕನಸುಗಳನ್ನ ಕಾಣುವುದಷ್ಟೇ ಅಲ್ಲ, ತಾನು ಕಂಡಂತಹ ಕನಸುಗಳನ್ನ ಬೆನ್ನೇರಿ ಹೋಗುವಂತಹ ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ಬೆಳಗಾವಿಯ ಮಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಕಾರ್ಯಕ್ರಮದಲ್ಲಿ ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ಮೇಡಮ್, ತಂದೆ ತಾಯಿ ಪರಿಚಯ.
1: ನಂದು ಮೊದಲಿನ ಹೆಸರು ವಿದ್ಯಾ ಮುದುಕಪ್ಪ ಹನ್ಸಿ ಅಂತ, ನಾನು ಬಾಲ್ಯದ ಹೆಸರು. ಮದುವೆ ಆದ್ಮೇಲೆ ಅದು ವಿದ್ಯಾ ಚಂದ್ರಶೇಖರ್ ಗೌಡರ್ ಆಯ್ತು. ನಾನು ಹುಟ್ಟಿದ್ದು ಮುನ್ನೋಳ್ಳಿಯಲ್ಲಿ, ಸವದತ್ತಿ ತಾಲೂಕು ಮುನ್ನೋಳ್ಳಿ ಗ್ರಾಮ. ನಮ್ಮ ತಂದೆ ಪ್ರೊಫೆಸರ್ ಆಗಿದ್ರು, ನನಗಿಬ್ಬರು ತಮ್ಮಂದ್ರು, ನಾನೊಬ್ಳು.
0: ಮೇಡಮ್, ತಮ್ಮ ಬಾಲ್ಯ ಹೇಗಿತ್ತು ಅಂತ, ಬಾಲ್ಯದ ಜೀವನದ ಬಗ್ಗೆ.
1: ಬಾಲ್ಯ ಅಂದ್ರೆ ಅದೊಂದು, ಎಲ್ಲರೂ ಹೇಳುವ ಹಾಗೆ ಎಲ್ಲರ ಬಾಲ್ಯನೂ ಹೆಂಗ ಒಂದು ಸುಂದರ ಕನಸು ಇರ್ತದಲ್ಲ, ಆ ತರ ನನ್ನ ಬಾಲ್ಯನೂ ಒಂದು ಸುಂದರವಾದ ಕನಸಾಗಿತ್ತು. ನಾನು ಹುಟ್ಟಿ ಬೆಳೆದದ್ದು ಒಂದು ಹಳ್ಳಿ ವಾತಾವರಣದಲ್ಲಿ. ಆ ಹಳ್ಳಿಯಲ್ಲಿ ಕೇವಲ 10,000 ಜನ ಇರುವಂತ ಒಂದು ಹಳ್ಳಿ. ಆ ಹಳ್ಳಿ ಒಳಗಿನ ವಾತಾವರಣ ಈಗೂ ಅದು ಒಂಥರ ಕನಸು. ಈಗ ಆ ಊರಿಗೆ ಹೋದ್ರೆ ನನಗದು ಕಾಣೋದಿಲ್ಲ ಆ ಮುನ್ವಳ್ಳಿ. ಆದ್ರೆ ಆವಾಗಿನ ಟೈಮದ ಆ ಮುನ್ವಳ್ಳಿ ಹೇಳ್ಬೇಕಂದ್ರೆ ಅದು ಇನ್ನೂ ಪ್ರತಿದಿನ ನನ್ನ ಕನಸಿನಲ್ಲಿ ಬರ್ತಾ ಇರ್ತದೆ. ಅಷ್ಟೊಂದು ಸುಂದರವಾದ ನೇಚರ್ ಇರುವಂತ ಊರು. ಮಲಪ್ರಭಾ ನದಿ ಅಲ್ಲಿ ಹರಿತಾ ಇದೆ, ಅದರ ಹಿಂದೆನೆ ಡ್ಯಾಮ್ ಇದೆ. ಇದರಿಂದ ನಮ್ಮ ಊರಿಗೆ ಜಾಸ್ತಿ ನೀರು ಯಾವಾಗಿರ್ತರೂ, ಜಾಸ್ತಿ ಮಳೆ ಆದ್ರೂ ಅದರದ ಪರಿಣಾಮ, ಕಡಿಮೆ ಆದ್ರೂ ಅದರ ಪರಿಣಾಮ ಇರ್ತದೆ. ಅಂತ ಅದ ಹೊಳಿ ನಡುವೆ ಎಲ್ಲ ಉಸುಕಿದೆ. ಆ ಉಸುಕ್ನಲ್ಲಿ ನಮ್ಮ ಮೂರು ಜನ ಎಲ್ಲ ಅದರ ದಂಡಿಗೆ ಬಿಟ್ಟು ವಿಠಲ್ ದೇವ್ರ ಗುಡಿ ಇದೆ, ಅಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೆ ಎಲ್ಲಾ ಕೆಲಸ, ದಿನನಿತ್ಯದ ಕೆಲಸಗಳನ್ನ ಎಲ್ಲಾ ಊರಿನ ಜನ ಎಲ್ಲ ಅಲ್ಲೇ ಮಾಡೋದು. ಮಧ್ಯಾಹ್ನ ಅಲ್ಲೇ ಉಸುಕ್ನಲ್ಲಿ ಕೂತು ಊಟ ಮಾಡೋದು. ಆ ತರ ಒಂದು ವಾತಾವರಣ ಇತ್ತು.
0: ಅಂದ್ರೆ ತಮ್ಮ ಶಿಕ್ಷಣವೆಲ್ಲ ಅಲ್ಲೇ ಆಗಿದೆ?
1: ಶಿಕ್ಷಣ 10th ಅಲ್ಲೇ ಆಗಿದೆ. ನಮ್ಮ ಅಪ್ಪಾಜಿ ಪ್ರೊಫೆಸರ್ ಇರೋದ್ರಿಂದ, ನೋಡಾಕೂ ಒಂದ್ ಸ್ವಲ್ಪ ಚಂದ ಇರೋದ್ರಿಂದ ನಾ ಊರಿಂದ ರಾಣಿ ಏನೋ ಅನ್ಕೊಂತಿದ್ನಿ. ಯಾಕಂದ್ರ ಎಲ್ಲಾರು ಸರ್ ಅವಾಗ ಈ ಹೆಂಗ್ ಸರ್ ಪ್ರೊಫೆಸರ್ಗಳಿಗೆ ಹೆಜ್ಜೆಗೊಬ್ಬೊಬ್ರು ಆಗಿದ್ದೀವಿ, ಬಹಳ ಜನ ಆಗಿದಾರ. ಅವಾಗ ಏನಿತ್ತು, ಊರಿಗೆ ಒಬ್ಬ ಪ್ರೊಫೆಸರ್ ಒಬ್ರು ಪ್ರಿನ್ಸಿಪಲ್ ಅಂದ್ರೆ ಇಡೀ ಸುತ್ತಮುತ್ತ ಹಳ್ಳಿಗೆಲ್ಲ ಒಂದ ಸ್ಕೂಲ್ ಇರ್ತಿತ್ತು. ಹಿಂಗಾಗಿ ಸರ್ ಮಗಳಂತೆ ಬಹಳ ಅಚ್ಚಾದಿಂದ ನನಗ ಊರಿನ ಜನ ಬಹಳ ಪ್ರೀತಿ ಕೊಟ್ರು. ಹಿಂಗಾಗಿ ನಾನು ಒಂದು ಸೀರೆ ಫಸ್ಟ್ ಟೈಮ್ ಸೀರೆ ಊಟ ಊರಾಗ ಅಡ್ಡಾಡಿದ್ದು ನೆನಪು ಇನ್ನೂ ಮಟನೂ. ಆಗ ಒಂದು ಹಾಡಿದೆ ನೋಡ್ರಿ, ಫಸ್ಟ್ ಟೈಮ್ ಸೀರೆ ಊಟ ಜಾರಿ ಬಿದ್ದ ನೆನಪೇ ಸಂಭ್ರಮ ಅಂತ. ಆ ಸಂಭ್ರಮ ನಾ ಇನ್ನೂ ಮಟ ಅನುಭವಿಸ್ತೇನೆ ಆ ಊರಾಗ. ಅಷ್ಟು ಚಂದ ವಾತಾವರಣ, ಪ್ರತಿಯೊಬ್ರು ಊರಾಗಿನ ಜನ ಎಲ್ಲ ಒಂದ ಮನೆಯವರು ಅನ್ನೋ ತರ ನಾವು ಅಲ್ಲಿ ಜೀವನ ಮಾಡ್ತಿದ್ವಿ. ನನಗ ಅಕ್ಕಪಕ್ಕದವರೆಲ್ಲ ಕಾಕ ಕಾಕು ವೈನಿ ಹಿಂಗ್ ಮಾತಾಡ್ತಿದ್ವಿ. ನಂಗೆ 7th ಬರೋ ಮಟ್ಟ ಗೊತ್ತೇ ಇರ್ಲಿಲ್ಲ ಇವರೆಲ್ಲ ನೇಬರ್ಸ್ ನನ್ಗೆ ರಿಲೇಷನ್ ಅಲ್ಲ ಅಂತ. 7th ಆದ್ಮೇಲೆ ನನಗೆ ಗುರ್ತಾತ ಇವರೆಲ್ಲ ನೇಬರ್ಸ್ ಅದಾರ, ರಿಲೇಷನ್ ಬೇರೆ ನೇಬರ್ಸ್ ಬೇರೆ ಅಂತ. ಅಂತ ಒಂದು ವಾತಾವರಣದೊಳಗೆ ನಾ ಬೆಳೆದ್ ಬಂದಿನಿ.
0: ಅಂದ್ರೆ ಅವಾಗಿನ ವಾತಾವರಣನೇ ಆ ರೀತಿ ಇತ್ತು.
1: ಆ ರೀತಿ ಇತ್ತು.
0: ಮೇಡಮ್, ಇವಾಗ ಬಾಲ್ಯ ಬಹಳಷ್ಟು ಚೆನ್ನಾಗಿ ಕಳೆದೆ ಅಂತ ಹೇಳಿದ್ರೆ, ತಮ್ಮ ಕಾಲೇಜು ಶಿಕ್ಷಣವನ್ನ ಎಲ್ಲಿ ಮಾಡಿದ್ರಿ ಅಂತ?
1: ನಾನು PUC ಸೈನ್ಸ್ ಮಾಡ್ಬೇಕಂತ ಇಲ್ಲಿ RLS ಕಾಲೇಜಿಗೆ ಜಾಯ್ನ್ ಆದ್ನಿ. ನನಗ ಡಾಕ್ಟರ್ ಆಗೋ ಕನಸು ಬಹಳ ಇತ್ತು. ಆದ್ರೆ ನಂದು ಹೆಲ್ತ್ ಪ್ರಾಬ್ಲಮ್, ಕಣ್ಣಿಂದ ಪ್ರಾಬ್ಲಮ್ ಬಂದದ್ದಕ್ಕೆ ಡಾಕ್ಟರ್ಗಳು ಏನಂದ್ರೆ, ಈಕಿನ ಸಾಲಿ ಕಲಿಯೋದ ಬೇಡ, ಮದ್ವೆ ಮಾಡಿ ಕೊಟ್ಬಿಡ್ರಿ, ಕಣ್ಣಿಂದ ಪ್ರಾಬ್ಲಮ್ ಐತಿ ಅಂದ್ಬಿಟ್ರು. ಆದ್ರೂ ನಾ ಮದ್ವೆ ಮಾಡ್ಕೊಳ್ಳೋದಾದ್ರೆ ಡಿಗ್ರಿ ಮಾಡ್ಕೊಂಡ ಮಾಡ್ಕೊಳ್ಳೋದಂತ ಬಹಳ ಪ್ರಯತ್ನ ಮಾಡಿಬ್ರೆ. ನಾ ಎಲ್ಲೂ ಕುಂತು ಓದೋದು ಬರೆಯೋದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕುಂತಕ್ಕೆ ಬರೀ ಲೆಕ್ಚರ್ ಹೇಳಿದ್ದು ಕೇಳ್ಕೊಂಡನ ನಾನು PUC ಸೈನ್ಸ್ ಮುಗಿಸ್ಕೊಂಡು BSc ಹೋಮ್ ಸೈನ್ಸ್ ಮಾಡೀನಿ. ಹೋಮ್ ಸೈನ್ಸ್ ಡಿಸ್ಟಿಂಕ್ಷನ್ ಮಾಡಿದ್ನಿ ನಾ.
0: ಅಂದ್ರೆ ಕಣ್ಣಿನ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಇತ್ತು ಅಂತ?
1: ಅದು ಲೇಜಿ ಆಯ್ ಅಂತ ಇರ್ತದಂತ್ರಿ. ಆ ಲೇಜಿ ಆಯಿ ಎಷ್ಟೋ ಜನರಿಗೆ ಒಬ್ರಿಗೆ ಇರ್ತದ. ಅದು ಒಂದ್ ಆಯ್ ಡೆವಲಪ್ಮೆಂಟ್ ಇರಂಗಿಲ್ಲ, ಸಣ್ಣ ಮಕ್ಳದಿದ್ದಾಗ ಹೆಂಗ ಇರ್ತದಲ್ಲ ಹಂಗ ಇರ್ತದ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ನಾನು ಮದ್ವೆ ಆದ್ಮೇಲೆ ಅದಕ್ಕಿಂತ ಮೊದ್ಲು ಪಪ್ಪ ಮಮ್ಮಿ ಬಹಳ ಇದನ್ನ ಟ್ರೈ ಮಾಡಿದ್ರು ಅದನ್ನ ಮಾಡಿಸ್ಬೇಕಂತ. ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ಎಲ್ಲಾ ಕಡೆ ಕೇಳ್ಕೊಂಡು ಬಂದಿವಿ, ಟ್ರೀಟ್ಮೆಂಟ್ ಇಲ್ಲ. ಆದ್ರ ಅದರಿಂದ ಏನ್ ತ್ರಾಸ ಆಗ್ತಿತ್ತಲ್ಲ ಅದನ್ನ ಎಂದೂ ಅನುಭವಿಸಿಲ್ಲ. ಯಾಕಂದ್ರ ನಾ ಅದನ್ನ ಮರೆತು ಬಿಟ್ಟಿರ್ತೇನೆ. ಅದು ಮನುಷ್ಯನಿಗೆ ಏನಾರ ಒಂದು ಕೊರತೆ ತಂದಾಗ ಅದನ್ನ ಮೆಟ್ಟಿ ನಿಲ್ಲು ಛಲ ಬಹಳ ಬರ್ತದ ಮನಸ್ಸಿಗೆ, ಮೆಟ್ಟಿ ನಿಲ್ಬೇಕಂತ. ಅದನ್ನ ನಾ ಸಾಧಿಸಿದೇನಂತ ನಂಗೆ ಬಹಳ ಹೆಮ್ಮೆ ಐತಿ. ಡಾಕ್ಟರ್ಗಳು ಹೇಳಿದ್ ನೋಡಿದ್ರೆ ಬಹಳ ತ್ರಾಸ ಆಗ್ಬೇಕಾಗಿತ್ತು. ಆದ್ರೆ ನನಗೇನು ಅದರದ್ದು ಕೊರತೆ ಅನಿಸ್ಲಿಲ್ಲ, ನನಗೆ ಹೆಂಗ್ ಬೇಕು ಹಂಗ ನಾ ಲೈಫ್ ನೋಡಿದ್ನಿ.
0: ಅಂದ್ರೆ ತಾವು ಬೆಳಗಾವಿಗೆ ಓದ್ಲಿಕ್ಕೆ ಅಂತ ಬಂದೆ?
1: ಓದ್ಲಿಕ್ಕೆ ಅಂತ ಬಂದೆ.
0: ತಮ್ಮ ವೈವಾಹಿಕ ಜೀವನದ ಬಗ್ಗೆ?
1: ಡಿಗ್ರಿ ಮುಗಿದ ಕೂಡ ಅಕ್ಕಪಕ್ಕದ ಹಳ್ಳಿಯೊಳಗ ಇವ್ರು ಇಂಜಿನಿಯರ್ ಅದಾರ ಅಂತ ಹೇಳಿ ನಮ್ಮ ಅಪ್ಪಾಜಿ ಮದ್ವೆ ಮಾಡಿದ್ರು, ಅರೇಂಜ್ ಮ್ಯಾರೇಜ್. ಸೊ ಮದುವೆ ಆದ್ಮೇಲೆ ಪ್ರೀತಿ ಆಯ್ತು, ಪ್ರೀತಿ ಕಂಟಿನ್ಯೂ ಆಗಿದೆ.
0: ಮೇಡಮ್, ಈಗ ತಾವು ಒಬ್ಬ ಸಕ್ರಿಯ ಅಧ್ಯಕ್ಷರು ಒಂದು ಮಹಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ. ಇವಾಗ ಈ ಒಂದು ಮಹಿಳಾ ಮಂಡಳಕ್ಕೆ ಸೇರುವುದಕ್ಕಿಂತ ಮುಂಚೆ ತಾವ್ ಏನ್ ಮಾಡ್ತಾ ಇದ್ರಿ ಅಂತ?
1: ನನ್ನ ಮೂರು ಜನ ಮಕ್ಕಳಿದ್ದಾರೆ, ಎರಡು ಹುಡುಗಿಯರಿದ್ದಾರೆ, ಒಬ್ಬ ಹುಡುಗ ಇದ್ದಾನೆ. ಆ ಮಕ್ಕಳಿಗೆ ನಾನು 2.5 ವರ್ಷಕ್ಕೆ ಇದಕ್ಕೆ ಪ್ಲೇ ಹೋಮಿಗೆ ಹಾಕಿದ್ನಿ. ಅದು ಹಾಕಿ ಮಕ್ಕಳನ್ನ ಬಿಟ್ಟು ಕ್ಲಾಸ್ ಒಳಗೆ ಅಲ್ಲಿ ಸ್ಕೂಲ್ನಾಗ ಬಿಟ್ಟು ಮನೆಗೆ ಬರ್ಬೇಕಂದ್ರೆ ಭಾಳ ದುಃಖ ಆಗ್ತಿತ್ತು. ಇಷ್ಟು ಪ್ರೀತಿಲೇ ಬೆಳೆಸಿದ್ದೀನಿ, ಯಾರೋ ಟೀಚರ್ ಕೈಯಾಗ ಬಿಟ್ಟು ಬರೋದಾ, ಬಾಜುಕಿನ ಹುಡುಗರು ಬಡದ್ರ ಹೊಡೆದ್ರ ಏನ್ ಮಾಡೋದಂತ ಅಲ್ಲೇ ನಿಂತು ಬಿಡ್ತಿದ್ನಿ. ಆಮೇಲೆ ಅವರು ಸಿಬಾ ಟೀಚರ್ ಅಂತ ಇದ್ದಾರೆ, ಅವ್ರೇನಂದ್ರ ಯಾರು ಇಲ್ದ ಮಕ್ಳು ನಿನಗಾಗಿದ್ದಾರೇನು, ಹೋಗಿ ನಿಮ್ಮ ಮನೆಗೆ ಹೋಗ ಅಂದ್ರ ನಿನ್ನ ಹುಡುಗಿ ಇಟ್ಕೋತೇನಿ ಅನ್ನಕತ್ರ. ಅವಾಗ ಮನೆಗೆ ಹೋಗಾಕ ಧೈರ್ಯ ಆಗ್ಲಾರಕ್ಕ ನನ್ನ ಫ್ರೆಂಡ್ಸ್ ಇಬ್ರು, ನಾವು ಇನ್ನೊಂದಿಬ್ರು ಇದ್ರು ಫ್ರೆಂಡ್ಸ್, ಅವ್ರಿಗೂ ಹಂಗ ಅನಿಸ್ತಿತ್ತು. ರಾಜೇಶ್ವರಿ ಹಿರೇಮಠ ಅಂತ ಇದ್ಲು, ಅಕ್ಕಿಗೂ ಹಂಗ ಅನಿಸ್ತಿತ್ತು. ನಾವಿಬ್ರು ಬಂದು ಏನ್ ಮಾಡಿದ್ವಿ, ಮಹಿಳಾ ಮಂಡಳ ಹೋಗಿ ಚಾಲೋ ಮಾಡೋನು, ಅಲ್ಲಿ ಮಧ್ಯಾಹ್ನ ಮಟ್ಟ ಕುಂಡ್ರೂನು, ಮಧ್ಯಂತ ಹುಡುಗರು ಕರ್ಕೊಂಡು ಹೋಗೋನು ಅಂತ ಸ್ಟಾರ್ಟ್ ಮಾಡಿದ್ವಿ.
0: ಕತೆ ಈ ತರ ಇದೆ ಮೇಡಮ್. ಇವಾಗ ತಾವ್ ಹೇಳ್ತಾ ಇದ್ರಿ ಮಹಿಳೆಗೆ ಅದೇ ಮಕ್ಕಳು ಸಂಸಾರ, ಮದುವೆ ಆದ್ಮೇಲೆ ಮಹಿಳೆಗೆ ಮಕ್ಕಳು ಸಂಸಾರ ಇಷ್ಟೇ ಅವಳಿಗೆ, ಅದು ಅದೇ ಅವಳದ ಪ್ರಪಂಚ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಮಹಿಳೆಗೆ ಸ್ವಾವಲಂಬನೆ ಜೀವನನೂ ಬೇಕಾಗುತ್ತೆ. ಇವಾಗ ಮಹಿಳೆಗೆ ಯಾಕಾಗಿ ಈ ಒಂದು ಸ್ವಾವಲಂಬನೆಯ ಜೀವನ ಬೇಕು ಅಂತ ತಾವ್ ಹೇಳ್ತೀರಾ?
1: ಸ್ವಾವಲಂಬನೆ ಜೀವನ ಮಹಿಳೆಗೆ ಬಹಳ ಅವಶ್ಯಕತೆ ಇದೆ ಈಗಿನ ಟೈಮ್ನಲ್ಲಿ. ಮೊದಲು ಏನಿತ್ತು, ಕುಟುಂಬ ಕೂಡ ಸಂಸಾರ ಇರ್ತಿತ್ತು, ಹೆಚ್ಚು ಕಡಿಮೆ ಆದ್ರೂ ನಡೀತಿತ್ತು. ಈಗ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಒಬ್ಬೊಬ್ರ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು ಇಷ್ಟ ಇರ್ತೀವಿ, ಏನೂ ಪ್ರಾಬ್ಲಮ್ ಆದ್ರೂ ಮಹಿಳೆ ಸ್ವಾವಲಂಬನೆ ಇದ್ಲು ಅಂದ್ರೆ ಮುಂದೆ ಜೀವನ ನಡೆಸ್ಕೊಂಡು ಹೋಗ್ಬೋದು ಸಂತೋಷದಿಂದ. ಇಲ್ಲ ಏನೂ ಜೀವನದೊಳಗೆ ಹೇಳಿ ಕೇಳಿ ಬರಂಗಿಲ್ಲ ಯಾವುದು ಕಷ್ಟ ಸುಖ ಅನ್ನೋದು. ಸ್ವಾವಲಂಬನೆ ಆಗೋದು ಬಹಳ ಅವಶ್ಯದ ಹೆಣ್ಮಕ್ಳು ಈಗಿನ ಕಾಲದಾಗ.
0: ಮೇಡಮ್, ಈಗ ತಾವು ತಮ್ಮ ಒಂದು ಈ ಮಹಿಳಾ ಮಂಡಳವನ್ನ ಸ್ಟಾರ್ಟ್ ಮಾಡಿ 33 ವರ್ಷಗಳಾಯ್ತು, ಅಂದ್ರೆ 30 ವಸಂತನಗಳನ್ನ ಇದು ಕಂಡಿದೆ. ಆ ಮೊದಲಿಗೆ ಯಾವ ರೀತಿ ಇದು ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇತ್ತು, ಮತ್ತೆ ಇವಾಗ ಇದು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದೆ ಅಂತ?
1: ನಾನು ಈಗ ಮಹಿಳಾ ಮಂಡಳಕ್ಕೆ ಹೋಗ್ತಾ ಆಲ್ರೆಡಿ ಈಗ 22 ವರ್ಷ ಆಗಕ್ಕಿತ್ತು. ಅಷ್ಟು ವರ್ಷದಿಂದ ನಾ ಮಹಿಳಾ ಮಂಡಳ ಜೋಡಿ ಕೈ ಜೋಡಿಸ್ಕೊಂಡಿದ್ದೀನಿ. ಮೊದಲು ಮನರಂಜನೆಗಂತ ಹೋಗ್ತಾ ಇದ್ನಿ, ಟೈಮ್ ಪಾಸ್ ಮಾಡೋನು, ಮಕ್ಕಳದ್ ಕರ್ಕೊಂಬರೋ ಸಲುವಾಗಿ ಅಂತ. ಆಮೇಲೆ ಎಲ್ಲ ಫ್ರೆಂಡ್ಸ್ ಆದ್ವಿ ಜಾಸ್ತಿ ಜನ, ಆ ಫ್ರೆಂಡ್ಸ್ ಎಲ್ಲ ಕೂಡಿ ನಾವು ಅಲ್ಲಿ ಒಂದು ಏನಾರ ಒಂದು ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡೋದು ಬೇಡ, ಏನಾರ ಒಂದು ಉದ್ಯೋಗ ಮಾಡೋನು ಅಂತ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಏನೇನು ಉದ್ಯೋಗಗಳನ್ನು ಮಾಡಾಕತ್ತೀವಿ. ನಾನು ಅಲ್ಲಿಂದ ಇನ್ಸ್ಪಿರೇಷನ್, ಅವ್ರ ಅಂಟಿಗಳು ಶೋಭಾ ಪಾಟೀಲ್ ಸುನೀತಾ ಪಾಟೀಲ್ ಅಂತ ಇಬ್ರು ಅಂಟಿಗಳಿದ್ದಾರೆ, ಅವರು ನಮ್ಮ ಮಹಿಳಾ ಮಂಡಳದಾಗ ಎಲ್ಲ ಹೆಣ್ಮಕ್ಳಿಗೂ ಒಂದು ಇನ್ಸ್ಪಿರೇಷನ್, ನಾವು ಏನು ಮಾಡ್ತೇವೆ ಅಂತೇವಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಿಂಗಾಗಿ ನಾವು ಎಲ್ಲರೂ ಗೆಳತ್ಯಾರ, ನಾವೇನು ಸ್ಟಾರ್ಟಿಂಗ್ ಒಂದು 7-8 ಜನ ಹೋಗಿದ್ದೇವಲ್ಲ, ಎಲ್ಲರೂ ಒಂದೊಂದು ಫೀಲ್ಡ್ ಒಳಗೆ ನಾವು ಮುಂದುವರೆದೇವಿ ಅಂತ ಹೇಳಕ್ಕೆ ನಂಗೆ ಹೆಮ್ಮೆ ಅನಿಸ್ತೈತಿ. ಆಮೇಲೆ ನಾವೇನು ವಿಚಾರ ಮಾಡೀನಿ, ನಾನು ಏನಾರ ಹುಡುಗರು ದೊಡ್ಡ ಅದು ಏನಾರ ಒಂದು ಕೆಲಸ ಮಾಡೋನು ಅಂತ ಈಗ ಒಂದು 8-10 ವರ್ಷದ ಹಿಂದೆ ಬಾಸ್ ಜಿಮ್ ಅಂತ ಒಂದು ಜಿಮ್ ಓಪನ್ ಮಾಡಿ ನಾನು ಸ್ವಂತ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಜೊತೆ ಇದು ಮಹಿಳಾ ಮಂಡಳ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ದೀವಿ.
0: ಮೇಡಮ್, ಈಗ ತಾವು ಈ ಒಂದು ಈಗ ಯಾರು ಮಹಿಳಾ ಮಂಡಳವನ್ನು ಸ್ಟಾರ್ಟ್ ಮಾಡಿಕೊಂಡು ಬಿಸಿ ಪಾರ್ಟಿ ಅಂತ ಆ ರೀತಿ ಸಮಯವನ್ನು ಕಳೀತಾ ಇರ್ತಾರೆ, ಮಹಿಳೆಯರು ತಮಗಾಗಿ ಅಂತ ಸ್ವಲ್ಪ ಸಮಯವನ್ನು ಕಳೀತಾ ಇರ್ತಾರೆ. ಆದರೆ ತಾವು ಈ ಒಂದು ಮಹಿಳಾ ಮಂಡಳದಲ್ಲಿ ಸೇರಿ ಬರೀ ಸಮಯವನ್ನು ಕಳೆಯೋದಕ್ಕೆ ಅಷ್ಟೇ ಅದನ್ನು ಸೀಮಿತವಾಗಿಡದೆ ಆಧ್ಯಾತ್ಮಿಕವಾಗಿಯೂ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಅಂದರೆ ಇವಾಗ ತಮಗೆ ಈ ಆಧ್ಯಾತ್ಮದಲ್ಲಿ ಇಷ್ಟೊಂದು ಒಲವು ಬರೋದಕ್ಕೆ ಕಾರಣ ಏನು? ಅಂದರೆ ತಾವು ಲಲಿತಾ ಸಹಸ್ರನಾಮವನ್ನಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ರುದ್ರ ಪಠಣವನ್ನು ಇಷ್ಟು ಸುಲಲಿತವಾಗಿ ಹೇಳ್ತೀರಲ್ವಾ, ಇದಕ್ಕೆ ಏನು ಪ್ರೇರಣೆ ಅಂತ?
1: ನಾನು ಹುಟ್ಟಿದ ವಾತಾವರಣ ಮುನ್ನೊಳ್ಳಿ ಅಂದ್ರೆ ಮುನಿಗಳ ಹಳ್ಳಿ ಅದು. ಅದು ಮೋಸ್ಟ್ಲಿ ಅಲ್ಲಿ ಆ ವಾತಾವರಣದೊಳಗನ ಆಧ್ಯಾತ್ಮಿಕತೆ ಅನ್ನೋದು ತುಂಬೈತಿ ಅಂತ ನಂಗೆ ನಮ್ಮ ಊರಿನ ಬಗ್ಗೆ ಭಾಳ ಹೆಮ್ಮೆ. ಯಾವಾಗಿರ್ತಾರೆ ನಾನು ಅದನ್ನು ಹೇಳ್ತಿರ್ತೀನಿ, ನಮ್ಮ ಊರಾಗಿನ ಹೆಣ್ಮಕ್ಳು ಜಾಸ್ತಿ ಜನ ನಾವು ಆಧ್ಯಾತ್ಮದ ಬಗ್ಗೆ ಭಾಳ ಒಲವು ಇಟ್ಕೊಂಡಿದ್ದೀವಿ. ನಮ್ದೇ ಒಂದು ಗ್ರೂಪ್ನು ಮಾಡ್ಕೊಂಡಿವಿ, ಒಂದೇ ಬಳ್ಳಿ ಹೂಗಳು ಅಂತ. ನಾವೆಲ್ಲ ಹೆಣ್ಮಕ್ಳು ಮುನ್ನೋಳಿಯಿಂದ ಏನು ಬಂದೇವಿ ಬೆಳಗಾವಕ್ಕೆ, ಎಲ್ಲರೂ ಕೂಡಿ ನಾವು ಆಧ್ಯಾತ್ಮದ ಬಗ್ಗೆ ಏನು ಮಾಡಬೇಕು ಏನು ಬಿಡಬೇಕು ಆ ಚಿಂತನೆ ಮಾಡ್ತಾನೆ ಇರ್ತೀವಿ.
0: ಅಂದರೆ ಇವಾಗ ಮಾನಸಿಕ ನೆಮ್ಮದಿಗಾಗಿ ಈ ಒಂದು ಆಧ್ಯಾತ್ಮ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಒಬ್ಬ ಮಹಿಳೆಗೆ ತಮ್ಮ ಪ್ರಕಾರ?
1: ಮಹಿಳೆಗೆ ಮನೆಯೊಳಗಿನ ಜಂಜಾಟ, ಹೊರಗಿನ ವಾತಾವರಣದ ಜಂಜಾಟ, ಸುತ್ತಮುತ್ತಲಿನ ಜಂಜಾಟ, ಇದೆಲ್ಲದ್ರಿಂದನೂ ಸ್ಟ್ರೆಸ್ ಭಾಳ ಇರ್ತದ. ಆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಒಂದೇನೋ ಟಿವಿ ನೋಡ್ಬೋದು ಒಂದಷ್ಟು ದಿನ, ಅಥವಾ ಯಾರು ಮಹಿಳಾ ಮಂಡಳಕ್ಕೆ ಹೋಗಿ ಏನೋ ಸ್ವಲ್ಪ ಆಕ್ಟಿವಿಟಿ ಮಾಡ್ಬೋದು. ಅಷ್ಟರಿಂದ ಆ ಸ್ಟ್ರೆಸ್ ಹೋಗ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ನಾವು ಊಟ ಮಾಡೋ ಊಟದಲ್ಲಿ ಸರಿ ಇಲ್ಲ, ಕೆಮಿಕಲ್ ಊಟ ಮಾಡ್ತಾ ಇದ್ದೀವಿ, ಮತ್ತು ಬದುಕಿನ ಒಂದು ವಾತಾವರಣ ಸರಿ ಇಲ್ಲ. ಎಷ್ಟೇ ದುಡ್ಡು ಗಳಿಸಿದ್ರು ದುಡ್ಡಿನ ಕೊರತೆ ಇರ್ತದ, ಎಷ್ಟೇ ಚಂದ ನಾವು ರಿಲೇಶನ್ ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರು ರಿಲೇಷನ್ ಒಳಗೆ ಪ್ರಾಬ್ಲಮ್ಸ್ ಇರ್ತದೆ. ಮಕ್ಕಳನ್ನ ಎಷ್ಟು ಚಂದ ನಾವು ಬೆಳೆಸೇವ ಅಂದ್ರೂ ಮಕ್ಕಳದ ಪ್ರಾಬ್ಲಮ್ ಇರ್ತದೆ. ಅದೆಲ್ಲ ಹೆಣ್ಮಕ್ಳು ಎಲ್ಲ ನಿಗಿಸ್ಕೊಂಡು ನಾ ಅಗದಿ ಆರಾಮ ಇರ್ತೇನೆ ಅನ್ನೋದು ಸಾಧ್ಯ ಇಲ್ಲದ ಮಾತಾಗಿದೆ. ಅಂಥ ಟೈಮ್ ಒಳಗೆ ಆಧ್ಯಾತ್ಮಿಕತೆ ಹೆಣ್ಣಿಗೆ ಒಂದು ನೆಮ್ಮದಿಯನ್ನು ಕೊಡ್ತದೆ ಅಂತ ನನ್ನ ಭಾವನೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಾ ಹೇಳ್ತಾ ಇದ್ದೆ, ಮಹಿಳಾ ಸಂಘಗಳನ್ನ ಮಾಡ್ಕೊಳ್ತಾರೆ, ಮಹಿಳಾ ಮಂಡಳಗಳನ್ನ ಮಾಡ್ಕೊಳ್ತಾರೆ, ಅದನ್ನ ಕೇವಲ ಕಿಟ್ಟಿ ಪಾರ್ಟಿಗಳಿಗೆ ಮಾತ್ರ ಸೀಮಿತವಾಗಿ ಮಾಡಿಕೊಂಡು ತಮ್ಮ ಸಮಯವನ್ನ ಕಳೀತಾ ಇರ್ತಾರೆ ಅಲ್ಲಿ. ಮತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲಾ ಮಹಿಳಾ ಮಂಡಳಿಗಳು ಆಧ್ಯಾತ್ಮದತ್ತ ಒಲವನ್ನ ಹೆಚ್ಚಿಗೆ ತೋರಿಸ್ತಾ ಇದೆ. ಅಂದ್ರೆ ಲಲಿತಾ ಸಹಸ್ರನಾಮವನ್ನ ಪಠಣ ಮಾಡೋದು, ದೇವರ ಬಗ್ಗೆ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ತಮ್ಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನ ಒಂದು ಗಿನ್ನಿಸ್ ರೆಕಾರ್ಡ್ ಬುಕ್ ಅಲ್ಲಿ ಸೇರಿಸಬೇಕು ಅಂತ, ಹೇಗೆ ಅದು ಹೇಗೆ ಪ್ರೇರಣೆ ನಿಮ್ಗೆ ಅಂತ?
1: ಈ ವರ್ಷ ಅವ್ರ ಅಂಟಿ ಅವರಿಬ್ರು ಏನಂದ್ರು, ಈ ವರ್ಷದ ಒಂದು ಅವಧಿಗೆ ನೀನ ಪ್ರೆಸಿಡೆಂಟ್ ಆಗು, ಇದನ್ನ ನಡ್ಸ್ಕೊಂಡು ಹೋಗು, ಒಂದ್ ವರ್ಷ ಇಷ್ಟ ದಿನ ಹಂಗ ಸದಸ್ಯ ಆಗಿ ಬರ್ತಿ ಹೋಗ್ತಿ, ಒಂದ್ಸಲ ಜವಾಬ್ದಾರಿ ಹೊತ್ತು ಮಾಡು ಅಂತ ಹೇಳಿದ್ರು. ಅವ್ರ ಒತ್ತಾಯದ ಮೇರೆಗೆ ನಾ ಈ ವರ್ಷದ ಪ್ರೆಸಿಡೆಂಟ್ ಸೇರಿ ಒಪ್ಕೊಂಡೆ. ನನ್ನ ಕಮಿಟಿ ಒಳಗೆ 8 ಜನ ಇದ್ದಾರೆ. ಅವಾಗ ನಂಗೆ ಏನ್ ಅನಿಸ್ತು, ಮಹಿಳಾ ಮಂಡಳಕ್ಕೆ ಬಂದವ ಡಾನ್ಸ್ ಮಾಡೋದು, ಕಿಟ್ಟಿ ಪಾರ್ಟಿ ಮಾಡೋದು, ನಗೋದು, ಜಾಸ್ತಿ ಎಲ್ಲಾ ಓಕೆ, ಅದು ಒಂದ್ ಲೆವೆಲ್ ಒಳಗ ನಮ್ದು ಸ್ಟ್ರೆಸ್ ಕಡಿಮೆ ಆಗ್ತದ. ಆದ್ರೆ ಒಬ್ಬೊಬ್ರ ಮಾಡ್ಬೇಕಂದ್ರೆ, ಒಂದ್ ದೊಡ್ಡ ಸಾಧನೆ ಮಾಡ್ಬೇಕಂದ್ರೆ ಒಂದು ಸಂಘ ಇರಬೇಕು, ಹಿಂದೆ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ನಂಗೆ ಅದು 33ನೇ ವರ್ಷದ ಆನಿವರ್ಸರಿ ಅಂತ ಅಂದ್ಮೇಲೆ ನನ್ನ ತಲೆಯಾಗ ಒಮ್ಮೆ ಫ್ಲಾಶ್ ಆಯ್ತು, 33 ದೇವರು 33 ದೇವರು ಈ ತರ ಹೇಳ್ತಿರ್ತಾರಲ್ಲ ನಮ್ಮ ಹಿಂದೂ ಧರ್ಮದೊಳಗ, ಅದಕ್ಕೆ ಇದು ಹೆಂಗೂ 33 ವರ್ಷದ ಅದ. ಆ ಟೈಮಿಗೆ ದೇವ್ರು ನನಗೆ ಇಲ್ಲಿ ಪ್ರೆಸಿಡೆನ್ಸಿ ಮಾಡಿದಾನ, ಅದಕ್ಕೆ ನಾ ಹೆಂಗಾರ ಮಾಡಿ ಇಲ್ಲಿ ಒಂದು ಏನಾರ ಒಂದು ಸಾಧನೆ ಮಾಡಬೇಕು, ದೇವಿದ ಏನಾರ ಒಂದು ಸೇವಾ ಮಾಡಬೇಕು ಅನ್ಕೊಂಡು ಎಲ್ಲಾ ಮಹಿಳಾ ಮಂಡಳದವ್ರಿಗೆ ಭೇಟಿ ಆದ್ನಿ, ಹಿಂಗ್ ಮಾಡೋದ ಇದ ಏನದ ಅಂತ. ಎಲ್ಲಾರ ಕಡೆಯಿಂದ ಚಲೋ ರೆಸ್ಪಾನ್ಸ್ ಬಂತು. ಏನೋ ಒಂದು ದೇವಿ ಪ್ರೇರಣೆ ಮಾಡಿದ್ವಿ, 3,000 ಜನ ಕೂಡಿಸಿದೀವಿ, 3 ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ.
0: ಮೇಡಮ್, ಇವಾಗ ತಮ್ಮ ಒಂದು ಇದು ಮಹತ್ ಕಾರ್ಯಕ್ಕೆ ತಮ್ಮ ಒಂದು ಕಾರ್ಯಕರ್ತೆಯರ, ತಮ್ಮ ಒಂದು ಮಹಿಳಾ ಮಂಡಳದಲ್ಲಿರುವಂತ ಉಳಿದ ಸದಸ್ಯರ ಸಹಕಾರ ಯಾವ ರೀತಿ ಇತ್ತು?
1: ಶಾರದಾ ಪಾಟೀಲ್ ಅಂತ ನನ್ನ ಫ್ರೆಂಡ್ ಇದ್ದಾರೆ ಮಹಿಳಾ ಮಂಡಳದೊಳಗೆ, ಅವರು ಇದು ಮನೆಯೊಳಗೆ ಕೂತ, ಜಾಸ್ತಿ ಹೊರಗೆ ಬರಲಿಕ್ಕೆ ಅವ್ರಿಗೆ ಆಗಂಗಿಲ್ಲ, ಮನೆಯೊಳಗಿನ ಪ್ರಾಬ್ಲಮ್ಮು ಇದು ಅಂತ ಮನೆಯೊಳಗೆ ಕೂತು ಇಷ್ಟು ಸಪೋರ್ಟ್ ಮಾಡಿದ್ರಲ್ಲ, ಪ್ರತಿಯೊಂದು ವರ್ಕ್ ಆಫೀಸ್ ವರ್ಕ್ ಇರಲಿ, ಯಾಕಂದ್ರೆ ಪ್ರತಿಯೊಂದಕ್ಕೆಲ್ಲ ಪರ್ಮಿಷನ್ ತಗೊಳ್ದಿತ್ತು. ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು, ನಮಗೆ ಗೊತ್ತಿರಲಿಲ್ಲ DC ಆಫೀಸ್ ಎಲ್ಲೈತಂದು ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಎಲ್ಲೈತಂದು ಗೊತ್ತಿಲ್ಲ, ಅಂತಲ್ಲೆಲ್ಲ ನಾವು ಅಡ್ಡಾಡಿದ್ವಿ. ಕಾರ್ಪೊರೇಷನ್ ಗೊತ್ತಿಲ್ಲ, ಅಲ್ಲೆಲ್ಲ ಹೋಗಿ ಅದೆಲ್ಲ ಪರ್ಮಿಷನ್ ತಗೊಳ್ಳೋದು, ಅರ್ಜಿ ಬರೆಯೋದು ಗೊತ್ತಿರಲಿಲ್ಲ. ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡೋದಿತ್ತು ಒಂದು ನಗಿ ವಿಷಯ ಅಂದ್ರೆ, ಆ ವರ್ಲ್ಡ್ ರೆಕಾರ್ಡ್ದವ್ರಿಗೆ ಫೋನ್ ಮಾಡಿದ್ದೀವಿ, ನಾವು ಹಿಂಗೆ ಮಾಡ್ಬೇಕಂತ ಮಾಡೀವಿ ಅಂತ. ಅವ್ರಿಗೊಂದು ಅರ್ಜಿ ಬರೆದು ಕೊಡು ಅಂದರು, ನಮಗಿಬ್ಬರಿಗೂ ಅದನ್ನು ಅರ್ಜಿ ಬರೆದು ಕೊಡಕ್ಕೆ ಬರಲಿಲ್ಲ. ಆಮೇಲೆ ಅವ್ರು ಏನಂದ್ರು, ನಿಮಗೊಂದು ಅರ್ಜಿ ಬರೆಯಕ್ಕೆ ಬರಂಗಿಲ್ಲ, ನೀವೇನು ವರ್ಲ್ಡ್ ರೆಕಾರ್ಡ್ ಮಾಡ್ತೀರಂತ. ಇಲ್ಲ ರೀ, ನಾವು ಮಾಡಿ ತೋರಿಸ್ತೀವಿ, ಅದನ್ನು ವರ್ಲ್ಡ್ ರೆಕಾರ್ಡ್ ಅಂದ್ರೆ ಅರ್ಜಿ ಬರಿಬೋದು, ಆದರೆ ಯಾವ ಥರ ಏನಂತ ಬರೀಬೇಕು, ವರ್ಲ್ಡ್ ರೆಕಾರ್ಡ್ ಮಾಡತ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ, 3,000 ಜನ ಕೂಡ್ತೇವೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಫಸ್ಟ್ ಟೈಮ್ ಅಲ್ಲ, ಸಣ್ಣ ಮಹಿಳಾ ಮಂಡಳ 150 ಜನ ಮೆಂಬರ್ ಅದೇವಿ, 3,000 ಜನ ಕೂಡ್ಸೋದು, ಅವ್ರಿಗೆಲ್ಲ ಜಗ ಮಾಡೋದು, ಅದೆಲ್ಲ ಭಾಳ ಟಾಸ್ಕ್, ದೊಡ್ಡ ಟಾಸ್ಕ್ ಇತ್ತು. ಅದಕ್ಕೆ ಆದರೂ ಮಾಡೇ ತೋರಿಸ್ತೇವೆ ಅಂತ ಅದನ್ನೆಲ್ಲ ಕಲ್ತೀವಿ, ಮಾಡ್ಲಿಕ್ಕೆ ಕಲ್ತೀವಿ. DC ಅವ್ರು ದೊಡ್ಡವ್ರು ದೊಡ್ಡ ದೊಡ್ಡ ಬಂದೀವಿ, ಆಫೀಸರ್ಗಳ ಮುಂದೆ ಹೋಗಿ ಮಾತಾಡೋದು ಕಲ್ತೀವಿ, ಪೊಲೀಸ್ ಸ್ಟೇಷನ್ ಧೈರ್ಯಲ್ಲೇ ಹೋಗಿ ಅರ್ಜಿ ಕೊಟ್ಟು ಬಂದೀವಿ, ಮತ್ತು ಅದು ಲೌಡೇಲದ ಗ್ರೌಂಡ್ ತಗೊಂಡಿವಿ, ಅದು ಒಟ್ಟು ಸಾಧಿಸಿದೀವಿ ಎಲ್ಲರೂ ಕೂಡ. ಅಲ್ಲಿ ಇವರು ರಾಜೇಶ್ವರಿ ಹಿರೇಮಠ್ ಅಂತ ಅವ್ರು ನೆನೆಸ್ಬೇಕು, ಆ ಟೈಮ್ನಾಗ ಭಾಳ ಅವರು ಸಹಕಾರ ಮಾಡಿದರು. ಸುನೀತಾ ಆಂಟಿ ಅಂತೂ ಹಗಲಿ ರಾತ್ರಿ ನನ್ನ ಬೆನ್ನ ಹಿಂದಿಗೆ, ಒಂದ್ಸಲ ಏನೋ ಬೈದ್ನಿ ಅವ್ರಿಗೆ 7 ಗಂಟೆಗೆ ಫೋನ್ ಹಚ್ಚಿ, ಏನ್ರಿ ಆಂಟಿ ನೀವು ಮುಂದಾಗ ಬಂದ್ರನ್ನ ಕೆಲಸ ಆಗೋದು, ಇಲ್ಲಾದ್ರೆ ಆಗಂಗಿಲ್ಲ ನೋಡ್ರಿ ಅಂತ. ಅವತ್ ಬಂದು ಎಲ್ಲಾರಿಗೂ ಫೈರ್ ಮಾಡಿದ್ರು, ಬೆಳಿಗ್ಗೆ 7 ಗಂಟೆಗೆ ಬಂದ, ಅವತ್ತಿಂದ ಎಲ್ಲ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು. ಒಂದು ತಿಂಗಳ ನಾವು ಮನೇನ ಮರ್ತು ಬಿಟ್ಟಿದ್ದೀವಿ, ಬೆಳಿಗ್ಗೆ 9:30 ಬಂದಿವಿ ಅಂದ್ರೆ ರಾತ್ರಿನೂ ಹೋಗೋದು, ಯಾರ್ಯಾರು ಫ್ರೆಂಡ್ಸ್ ಊಟ ಕಟ್ಕೊಂಡು ಬಂದು ಕೊಡೋರು ನಮಗ, ಇಲ್ಲೇ ಅದಾರ ಸಂಜೆ ಮಠ ಅಂತ. ಹಿಂಗಾಗಿ ಎಲ್ಲಾರ್ದು, ಯಾಕಂದ್ರೆ ಎಲ್ಲಾರ್ದು ಹೆಸರು, ದುಡ್ಡಿನ ಪ್ರಾಬ್ಲಮ್, 10-12 ಲಕ್ಷ ರೂಪಾಯಿ ಖರ್ಚು, ಅದ ದುಡ್ಡಿನ ಪ್ರಾಬ್ಲಮ್ ಇತ್ತು. ಎಲ್ಲಾರು 100 ರೂಪಾಯಿ ಕೊಡ್ಲಿಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರ, ಅಂತ ಟೈಮ್ನಾಗ ನಾವು 12 ಲಕ್ಷ ರೂಪಾಯಿ ಕೂಡಿಸಿ ಅದು ಫಂಕ್ಷನ್ ಮಾಡೋದಿದೆ. ಅದಕ್ಕೆ ಅದೆಲ್ಲ ದೊಡ್ಡ ಟಾಸ್ಕ್ ಆಗಿತ್ತು. ಅದಕ್ಕೆ ರವಿ ಪಾಟೀಲ್ ಸರು, ಹಿಂಗೆ ಯಾರ ಮುರುಗೇಂದ್ರ ಪಾಟೀಲ್ ಅನ್ನೋ ಸರು, ಅವರು ಎಲ್ಲರ ಕಡೆ ಭೇಟಿ ಆಗಿ, ಮತ್ತು ಒಬ್ಬರು ನನ್ನ ಫ್ರೆಂಡ್ ಭಾಗ್ಯ ಅಂತ, ಅವಳಿಗೆ ಹೋಗಿ ಹೇಳಿದ ಕೂಡ ಅವಳು ಒಂದು ನಮ್ಮ ಭಾಗ ಮಿಸ್ಟರ್ ಕರ್ಕೊಂಡು ಬಂದು ಎಲ್ಲ ಹೆಲ್ಪ್ ಮಾಡಿದ್ಲು. ಅವಳ ಅಸೋಸಿಯೇಷನ್ ಒಳಗೇ ನಾವು ಈ ಪ್ರೋಗ್ರಾಮ್ ನಡೆಸ್ಕೊಂಡಿವಿ.
0: ಅಂದ್ರೆ ಸಾಧಿಸುವ ಛಲ ಅನ್ನೋದು ನಮ್ಗಿದ್ರೆ ಅದನ್ನ ಯಾವುದೇ ಕಾರ್ಯ ಆಗ್ಲಿ ಅದನ್ನ ಸಾಧಿಸಬಹುದು ಅಂತ ತಾವು ಪ್ರೂಫ್ ಮಾಡಿ ತೋರಿಸಿದ್ರಿ. ಮೇಡಮ್, ಇವಾಗ ತಮಗೆ ಯಾವ್ಯಾವ ಒಂದು ದಾಖಲೆಗಳು ಯಾವ್ಯಾವ್ದೆಲ್ಲ ಆಯ್ತು ಅಂತ?
1: ಇದು ಗ್ಲೋಬಲ್ ರೆಕಾರ್ಡ್ಸ್ ಅಂಡ್ ರಿಸರ್ಚ್ ಫೌಂಡೇಶನ್ ಅವರಿಂದ ನಮ್ಮದು ರೆಕಾರ್ಡ್ದ ಹೆಸರು ಮೋಸ್ಟ್ ವುಮನ್ ರಿಸೈಟಿಂಗ್ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸೈಮಲ್ಟೇನಿಯಸ್ಲಿ ಅಂತ. ನಾವು 3 ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ವರ್ಲ್ಡ್ ರೆಕಾರ್ಡ್ ಅಂದ್ಕೊಳ್ಳಿ ಎಲ್ಲರಿಗೂ ಗಿನ್ನಿಸ್ ರೆಕಾರ್ಡ್ ಅಂತ ಅನಿಸ್ತದೆ. ಆ ಗಿನ್ನಿಸ್ ರೆಕಾರ್ಡ್ದು ಏನಿದೆ, ಫೀಸ್ ಜಾಸ್ತಿ ಇದೆ, ಅಪಾಯಿಂಟ್ಮೆಂಟ್ ಸಿಗ್ಲಿಕ್ಕೆನ ಒಂದೊಂದು ವರ್ಷ ಕಾಯಬೇಕು. ಅದು ನಮ್ದು ಹೆಂಗೆ ತಲೆಯಾಗ, 1 ವರ್ಷದ ಪ್ರೋಗ್ರಾಮ್ ನಂದ, ಆ 1 ವರ್ಷದೊಳಗನ್ನ ಒಂದು ತಿಂಗಳಿಗೆ 2 ತಿಂಗಳು ಕೆಲಸ ಮಾಡಬೇಕು, ಅದೆಲ್ಲ ಆಗುದಿಲ್ಲ ಅಂತ ಏಷ್ಯಾ ಪೆಸಿಫಿಕ್ ಅವ್ರಿಗೆ ಮತ್ತು ವುಮನ್ಸ್ ರೆಕಾರ್ಡ್ಸ್ ಅಂಡ್ ಎಕ್ಸ್ಟ್ರೀಮ್ ರೆಕಾರ್ಡ್ಸ್ ಅಂತ 3 ವರ್ಲ್ಡ್ ರೆಕಾರ್ಡ್ಗಳವು. ಆ ಸಂಸ್ಥಾದವರು ಬಂದರು, ನಮ್ದು ವರ್ಲ್ಡ್ ರೆಕಾರ್ಡ್ ಎಲ್ಲ ರೆಕಾರ್ಡಿಂಗ್ ಮಾಡಿದ್ರು. ಅದು ರೆಕಾರ್ಡ್ 2700 ಏನೋ ಇತ್ತು ಅವ್ರದ್ದು ಮೊದಲಿಂದ ರೆಕಾರ್ಡ್, ಅದು 3000 ಮಾಯಿತು.
0: ಅಂದ್ರೆ ಆ ಮೂರು ಸಾವಿರ ಮಹಿಳೆಯರು ಬಂದಿದ್ರಲ್ಲ ಅವ್ರ ಸಹಕಾರನು ತಮಗೆ ಅಷ್ಟೇ ಮುಖ್ಯವಾಯ್ತು ಅನ್ಸುತ್ತೆ.
1: ಪ್ರತಿಯೊಂದು ಇನ್ನೂ ಒಂದು 200-300 ಜನ ಲೇಟ್ ಆಗಿ ಬಂದ್ರು, ಅವ್ರು ವಾಪಸ್ ಹೋದ್ರು, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿತ್ತು, ಅವರು ಒಳಗೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಆದ್ರೆ ಅವರು ಇಷ್ಟು ಪ್ರತಿಯೊಬ್ಬರೂ ಒಂದು ನನಗಲ್ಲಲ್ತೆ ರೂಪ, ಯಾರು ಬಂದಿದ್ರಲ್ಲ ಅವತ್ತ ಅವರೆಲ್ಲ ಪ್ರತಿಯೊಬ್ಬರೂ ಒಂದು ನನಗಲ್ಲಲ್ತೆ ರೂಪದಾಗ ಕಾಣಿಸ್ತಾರ. ಅವರು ಭಾರತಿ ತಗಾರಿ ಅನ್ನೋರು, ಪೂಜಾ ನಾಯ್ಕ ಅಂತ, ಸರಸ್ವತಿ ಭಟ್ ಅಂತ, ಇವರು ಮಹಿಳಾ ಮಂಡಳದ ಗೀತಾ ಹೆಗಡೆ ಅಂತ ಬಹಳ ಜನ ಅದಾರ. ಇವ್ರ ಹೆಸರು ಹೇಳಿ ಬಿಡ್ಲಿ ಅಂತ ಹಂಗಾಗ್ತದ, ಬಹಳ ಜನ ಹೆಲ್ಪ್ ಮಾಡಿದ್ದಾರೆ ಇದ್ರೊಳಗ. ಅವರೆಲ್ಲ ತಮ್ಮ ತಮ್ಮ ಗ್ರೂಪ್ಗಳಿಗೆ ಕರ್ಕೊಂಡು ಬಂದರು. ನಾವು ಎಲ್ಲ ಕಡೆ ಹೋಗಿ ಗೊತ್ತಿಲ್ಲದವ್ರಿಗೆಲ್ಲ ಲಲಿತಾ ಸಹಸ್ರನಾಮ ಕಲಿಸಿದೀವಿ ಗುಡಿಗಳಿಗೆಲ್ಲ ಹೋಗಿ, ಮತ್ತು ಅವ್ರಿಗೆಲ್ಲ ಕಲಿಸಿ ಅವ್ರು ಪರ್ಫೆಕ್ಟ್ ಮಾಡಿಸಿ ಅವತ್ತು ಎಲ್ಲರೂ ಒಂದು ಯೆಲ್ಲೋ ಕಲರ್ ಸಾಡಿ, ದೇವಿಗೆ ಯೆಲ್ಲೋ ಕಲರ್ ಪ್ರೀತಿ ಅಂತ ಯೆಲ್ಲೋ ಕಲರ್ ಸಾಡಿ ಉಟ್ಕೊಂಡು ಮಾಡಿದ್ದೀವಿ. ಒಬ್ರು ಕೃಷ್ಣ ಭಟ್ ಅಂತ ಹೇಳಿ ಒಬ್ರು ಸರ್, ಅವರು ಎಲ್ಲರಿಗೂ ಬಿಸಿಲಾಗಿ ಕೂಡ್ತಾರವ ಅಂಥೇಳಿ ಅವರೆಲ್ಲರಿಗೂ ಕ್ಯಾಪ್ ಒಂದು ವ್ಯವಸ್ಥೆ ಮಾಡಿದರು. ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಮನೆಗೆ ಪ್ರಸಾದ ಒಯ್ದೆ ಅಂತ ಉಂಡಿ, ಒಂದು ಮನೆಯಾಗನ ನಮ್ಮ ಮನೆಯೊಳಗೆ ಎಲ್ಲರೂ ದುಡ್ಡು ಹಾಕಿ ಅದು ಉಂಡಿ ಕಟ್ಟಿದ್ದೀವಿ, 3,000 ಉಂಡಿ ಕಟ್ಟಿದ್ದೀವಿ. ಮತ್ತು ಒಬ್ರು ಶೋಭಾ ಅಂತ, ಶೋಭಾ ಮಲ್ಲೂರ್ ಅಂತ, ಅವರು ತೆಂಗಿನಕಾಯಿದ ಸೇವಾ ಮಾಡಿದ್ರು. ಲಲಿತಾ ಹೂಗಾರಂತ ಅವ್ರು ಬಟ್ಲ ಎಲ್ಲ ತಂದ್ಕೊಟ್ರು. ಹಿಂಗ ಪ್ರತಿಯೊಬ್ರು ಇದಿಲ್ಲ ಅಂದ್ ಯಾವ್ದು ಕೊರತೆ ಆಗ್ಲಿಲ್ಲ. ದೇವಿದ ಮಮ್ಮಿ ನಾವು ಅನ್ಕೊಂಡಿವಿ, ಸ್ಟಾರ್ಟ್ ಮಾಡಿದೀವಿ, ಯಾವ್ದು ಕೊರತೆ ಆಗ್ಲಿಲ್ಲ. ಇನ್ನು ಹೆಚ್ಚಿಗೆ ಆಯ್ತು ಹೊರತಾಗಿ ಯಾವ್ದು ಕೊರತೆ ಆಗಿಲ್ಲ. ಆ ತರ ಪ್ರೋಗ್ರಾಮ್ ಆಯ್ತು.
0: ಮೇಡಮ್, ಈಗ ಸಂಘದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ ಅಷ್ಟೇ, ಇದ್ರ ಜೊತೆಗೆ ನಮ್ಗೇನಾಗುತ್ತೆ, ಪರಿವಾರದ ಸಹಕಾರನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ತಮ್ಮ ಪರಿವಾರದವರು ತಮ್ಗೆ ಯಾವ ರೀತಿ ಸಹಕಾರವನ್ನ ನೀಡ್ತಾರೆ?
1: ನಮ್ಮ ಮನೆಯವರು ಫ್ರೆಂಡ್ ಇದ್ದಂಗಿದ್ದಾರೆ, ನಾನು ಅವರು ಫ್ರೆಂಡ್ಸ್ ಗತೆನ ಇರೋದು. ನಾ ಏನು ಮಾಡ್ತೇನಂದ್ರೂ ನನಗೆ ಅವರು ಹಾಂ ಮಾಡ ಅಂಥೇಳಿ ಎದ್ದಕ್ಕೂ ಸಹಕಾರ ಕೊಡ್ತಾರೆ. ಮೇನ್ ಅಂದ್ರೆ ಮನೆ ಬಿಟ್ಟು ಬಂದಿವಿ ಅಂದ್ರೆ ಮನೆಯಾಗ ಬೇರೆದವ್ರು ಆದ್ರೆ ಬೈತಾರೆ, ಮುಂಜಾನಿಂದ ಸಂಜೆ ಮಟ್ಟ ಯಾಕೆ ಹೋಗ್ತಿರ್ತಿ ಅಂತ. ಇವರು ನಗ್ತಿರ್ತಾರ, ಆಕಳು ಬಂತು ಹೊತ್ತ ಮುನಿಗೆ ಅಂತೇ ಚಾಸ್ತಿ ಮಾಡಿ ನಗ್ತಿರ್ತಾರ. ಆದ್ರೆ ನಾ ಅದನ್ನ ಒಂದು ಹೆಮ್ಮೆ ಅಂತ ತಿಳ್ಕೊಂತೀನಿ, ಯಾಕಂದ್ರೆ ನನ್ನ ಗಂಡನ ಆಕಳಿಗೆ ಹೊಲ್ಸಾತಾರ. ಅದು ದೇವಾನು ದೇವತೆಗಳು ಆಕಳದಾಗ ಅದಾರ ನನ್ನೊಳಗು, ಹಾ ನನ್ನೊಳಗುನು ಆ ದೇವತೆಗಳನ್ನು ನೋಡೇನ ನನ್ನ ಗಂಡ ನನಗೆ ಆಕಳ ಅಂತಾರಂತ ಖುಷಿ ಪಡ್ತೀನಿ. ಹಂಗ ಗಂಡ ಮಕ್ಕಳು ಎಲ್ಲದಕ್ಕೂ ನಂಗೆ ಸಹಕಾರ ಕೊಡ್ತಾರ, ಹಿಂಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು.
0: ಮೇಡಮ್, ಈಗ ತಮಗೆ ಸಹಕಾರ ನೀಡಿದಂತಹ ತಮ್ಮ ಮಂಡಳದ ಸದಸ್ಯರಿಗಾಗಿರ್ಬೋದು, ತಮ್ಮ ಯಜಮಾನರಿಗೆ, ತಮ್ಮ ಮಕ್ಕಳಿಗಾಗಿ ಒಂದು ಹಾಡು ಅಂದ್ರೆ ಯಾವ ಹಾಡನ್ನ ಒಂದು ಡೆಡಿಕೇಟ್ ಮಾಡ್ತೀರಾ?
1: ಹಾಡು ಬಾತ್ರೂಮ್ ಸಿಂಗರು ಅಷ್ಟ ಪರ್ಫೆಕ್ಟ್ ಇಲ್ಲ, ಆದ್ರೆ ಎಲ್ಲರಿಗೂ ಹಾಡು ಅನ್ನೋದಕ್ಕಿಂತ ನನ್ನ ಆತ್ಮದಿಂದ ನಾ ಎಲ್ಲರಿಗೂ ಧನ್ಯವಾದಗಳನ್ನ ಇಷ್ಟಪಡ್ತೀನಿ, ಧನ್ಯವಾದಗಳನ್ನ ಹೇಳಿಕ್ಕೆ. ಯಾಕಂದ್ರೆ ಹಾಡೊಳಗೆ ಹೆಚ್ಚು ಕಡಿಮೆ ಆದ್ರೆ ನನ್ನ ಪ್ರೀತಿ ಒಳಗೂ ಹೆಚ್ಚು ಕಡಿಮೆ ಆಗ್ಬೋದು. ಎಲ್ಲರಿಗೂ ಧನ್ಯವಾದಗಳು, ತುಂಬಾ ಧನ್ಯವಾದಗಳು.

0: ಮೇಡಮ್, ಈಗ ತಾವು ಕಳೆದ ಒಂದು 33 ವರ್ಷಗಳಿಂದ ಈ ಒಂದು ಮಹಿಳಾ ಮಂಡಳವನ್ನ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಸೇರಿ ಈ ಒಂದು ಮಹಿಳಾ ಮಂಡಳವನ್ನ ಮುನ್ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಆಧ್ಯಾತ್ಮಿಕವಾಗಿ ಇಷ್ಟೊಂದು ಮುನ್ನಡೀತಾ ಇದೆಯಲ್ಲ ಈ ಒಂದು ಮಹಿಳಾ ಮಂಡಳ, ಇನ್ನು ಮುಂದಿನ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇದೆ?
1: ಈಗ ಮಹಿಳಾ ಮಂಡಳ ವತಿಯಿಂದ ನಾವು ರುದ್ರ ಓದ್ಲಿಕ್ಕೆ, ರುದ್ರ ಪಠನ ಮಾಡಲಿಕ್ಕೆ ಒಂದು 50 ಜನ ರೆಡಿ ಇದ್ದಾರೆ. ಒಬ್ಬರು ಶ್ರೀಕಾಂತ ಸ್ವಾಮಿ ಅಂತ ನಮ್ಮ ಗುರುಗಳು, ಅವರು ಬಂದ ಈಗ ಮಹಿಳಾ ಮಂಡಳದೊಳಗೆ 50 ಜನರಿಗೆ ರುದ್ರ ಕಲಿಸ್ಲಿಕ್ಕೆ, ರುದ್ರ ಪಠನ ಕಲಿಸ್ತಿದ್ದಾರೆ. ಅದು ಒಂದು ಸಾಧನೆ. ಮಂತ್ರಗಳು ಬಾಯಿಯೊಳಗೆ ಬರ್ಬೇಕಂದ್ರೂ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರ ಒಂದು ವ್ಯಕ್ತಿತ್ವದೊಳಗೆ ಸ್ವಲ್ಪನಾದರೂ ಆಧ್ಯಾತ್ಮಿಕತೆ ಇದ್ರೆ ಮಾತ್ರ ಅದು ಬಾಯಲ್ಲಿ ಹೊಳತೈತಿ. ಹಂಗ ಅದು 50 ಜನ ಈಗ ಸದ್ಯ ಕಲಿತಾ ಇದ್ದಾರೆ. ಅದು ಕಲಿತ ಮೇಲೆ ನಾವು ಅಲ್ಲಿ ಒಂದು ಹೋಮ ಮಾಡ್ತೀವಿ. ಆ ಹೋಮ ಮಾಡೋದು ಪದ್ಧತಿ ಏನದ ಅದನ್ನು ಕಲಿಸ್ಕೊಡ್ತೇನೆ ಅಂದಿದ್ದಾರೆ ಅವರು. ನಮ್ಮ ಕಡೆ ರುದ್ರಾಭಿಷೇಕ ಮಾಡೋದು ಪದ್ಧತಿನೂ ನಮ್ಮ ಕಡೆಯಿಂದನ ಕಲಿಸಿ ನಮ್ಮ ಕಡೆಯಿಂದನ ಮಾಡಿಸೋರಿದ್ದಾರೆ.
0: ಅದನ್ನು
1: ಮಹಿಳೆಯರಿಂದ ನಾವು ಅದು ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಭಾಳ ಮುಂದುವರೆದ. ನಮ್ಮ ಮಕ್ಕಳಂತೂ ಮುಂಜಾನಿಂದ ಸಂಜೆ ಮಟ್ಟ ಸೋಷಿಯಲ್ ಮೀಡಿಯಾದಾಗ ಇರ್ತಾರೆ. ನಾವು ಆಂಟಿಗೆ ವಯಸ್ಸಾಗತ್ತಾವಂತ ನಾವರ ಯಾಕೆ ಬಿಡೋದು, ನಾವು ಒಂದು ಮೊಬೈಲ್ ಹಿಡಿಯೋನು, ನಾವು ಸೋಷಿಯಲ್ ಮೀಡಿಯಾಕ್ಕೆ ಹೋಗೋನು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಅಂತ ಒಂದು ಶುರು ಮಾಡ್ಕೊಂಡೀವಿ ಮಹಿಳಾ ಮಂಡಳ ವತಿಯಿಂದ. ಅಲ್ಲಿ ನಾವು ಇನ್ನೇನು ಕಾರ್ಯಕ್ರಮ ಮಾಡಿರ್ತೀವಿ ಅದೆಲ್ಲ ಹಾಕಾಗತ್ತೀವಿ. ವಚನ ನಾವು ಲಿಂಗಾಯತ ಧರ್ಮದೊಳಗೆ ಬಸವಣ್ಣವ್ರದ್ದು ವಚನದ ಬಗ್ಗೆ ಭಾಳ ಒಂದು ಪ್ರಭಾವ ಇದೆ. ನಾವು ಅದರದ್ದು ದೇವ ಬಸವಣ್ಣವ್ರದ್ದು ಒಂದು ಇದಾಗಲಿ, ಸೇವಾ ಆಗಲಿ ಅಂದ್ಕೊಂಡು ಎಲ್ಲ ವಚನಗಳನ್ನ ಎಲ್ಲರ ಕಡೆಯಿಂದ, ನಮ್ಮ ಮಹಿಳಾ ಮಂಡಳ ಅಷ್ಟೇ ಅಲ್ಲದ ನಮ್ಮ ಸುತ್ತಮುತ್ತಿದ್ದ ಎಲ್ಲ ಹೆಣ್ಮಕ್ಳ ಕಡೆಯಿಂದ ಅದನ್ನು ವಚನ ಹೇಳಸಾಕ ಶುರು ಮಾಡಿದ್ದೀವಿ. ವಚನ ಝರಿ ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ. ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ವಚನ ಹೇಳಿಸಿ ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಈಗ ಲಲಿತಾ ಸಹಸ್ರನಾಮದ್ದು ಹಾಕಿದ್ದೀವಿ ಸ್ವಲ್ಪ. ಇನ್ಮೇಲಿಂದ ನೆಕ್ಸ್ಟ್ ವೀಕ್ದಿಂದ ವಚನ ಝರಿ ಕಾರ್ಯಕ್ರಮ ಬರ್ತದೆ. ಅದನ್ನು ಪ್ರತಿಯೊಬ್ಬರದೂ ವಿಡಿಯೋ ಮಾಡಿ ಅದು ರೆಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೀವಿ. ಹಾಕುವ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಇದಲ್ದ ನಮ್ಮ ಮಹಿಳಾ ಮಂಡಳ ವತಿಯಿಂದ ಯೋಗ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ಪರಿಸರ ದಿನಾಚರಣೆ ಮಾಡಿದ್ದೀವಿ. L&T ಕಂಪ್ನಿದವರು ನಮ್ಮ ಈ ಲಲಿತಾ ಸಹಸ್ರನ ಮಾಡಿದ್ಮೇಲೆ ಭಾಳ ಜನರಿಗೆ ನಮ್ಮ ಮಹಿಳಾ ಮಂಡಳನು ಐತಿ, ಆಕ್ಟಿವ್ ಐತಿ ಅಂತ ತಿಳ್ಕೊಂಡು ಭಾಳ ಜನ ಫೋನ್ ಮಾಡ್ತಿರ್ತಾರೆ. ನಮ್ಮ ಸಹಯೋಗದಾಗ ಮಾಡ್ರಿ, ನಮ್ಮ ಜೋಡಿ ಮಾಡ್ರಿ ಪ್ರೋಗ್ರಾಮ ಅಂತ. ಅವ್ರು L&T ಅವ್ರು ಬಂದು ನಮಗೆ ಕೇಳಿ 2 ಪ್ರೋಗ್ರಾಮ್ ಮಾಡಿದ್ರು ಅವರು ನಮ್ಮ ಜೋಡಿ, ಒಂದು ಯೋಗ ಕಾರ್ಯಕ್ರಮ, ಒಂದು ಪರಿಸರಕ್ಕೆ. ಅವರೇ ಎಲ್ಲ ಗಿಡಗಳದ್ದು ಎಲ್ಲ ತಗೊಂಡು ಬಂದಿದ್ರು. ನಾವೆಲ್ಲರೂ ಹೋಗಿ ಅದನ್ನ ಗಿಡಗಳು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಿದ್ದೀವಿ. ಹಿಂಗೆ ಇದಲ್ದ ನಾವು ಒಂದು ಇನ್ನೂ ಒಂದು ದೊಡ್ಡದು ಕಾರ್ಯಕ್ರಮ ಮಾಡಬೇಕಂತದ. ಅದು ಏನಂದರೆ 108 ಹೋಮ ಮಾಡಬೇಕಂತ. 108 ಹೋಮಕುಂಡಗಳನ್ನು ಮಾಡಿ ಒಂದೊಂದು ಹೋಮಕುಂಡದ ಹತ್ರ 10 ಜನ ಫ್ರೆಂಡ್ಸು ಇರಲಿ, ಫ್ಯಾಮಿಲಿ ಇರಲಿ, ಯಾರು ಇರಲಿ, ಅವ್ರಿಗೆ ಕೂಡಿಸಿ ಸರಸ್ವತಿ ಹೋಮ ಮಾಡಬೇಕಂತಿದೆ. ಆ ಸರಸ್ವತಿದ ಮೂರ್ತಿ ತಗೊಂಡು ಬಂದು ಆ ಸರಸ್ವತಿಗೆ ಆತ್ಮ ತುಂಬಿ ಆ ಸರಸ್ವತಿಗಳನ್ನು ಯಾರು ಬೇಕಂತಾರಲ್ಲ ಮನೆಯೊಳಗೆ ಇಟ್ಕೊಳ್ಳೋರಿಗೆ ಇದ್ರೆ ಹಂಗೆ, ಸ್ಕೂಲ್ನಲ್ಲಿ ಸ್ಥಾಪನೆ ಮಾಡೋರಿದ್ರೆ ಹಂಗೆ, ಅದನ್ನು ಒಂದು ಸರಸ್ವತಿದ ನಮ್ಮ ಹಿಂದೂ ದೇವ್ರದ್ದು ಒಂದು ಉಳಿಲಿ. ಸರಸ್ವತಿ ಮೂರ್ತಿಗಳೇ ಇಲ್ಲ ಅವ್ರಿಗೆ ಆ ಸ್ಕೂಲ್ನಾಗೂ ಇರಂಗಿಲ್ಲ, ಒಂದು ದೇವಿ ಮೂರ್ತಿ ಇಲ್ಲ, ಫೋಟೋ ಇಲ್ಲ. ಅದಕ್ಕೆ ನಮ್ಮ ಸಮಾಜದಾಗ ಅದು ಸರಸ್ವತಿದು ಲಕ್ಷ್ಮಿ ಇದೆಲ್ಲ ಉಳಿಲಿ ಅಂತ ಒಂದು ಉದ್ದೇಶದಿಂದ ಸರಸ್ವತಿ ಹೋಮ ಅಂತ ಮಾಡಿ ಅದನ್ನು ಎಲ್ಲ ಸ್ಕೂಲ್ಗಳಿಗೆ ಕೊಡಬೇಕಂತ ಆಸೆ ಇದೆ. ಅದಕ್ಕೆ ಇನ್ನೂ ಗ್ರೌಂಡಲ್ಲಿದೆ. ಅದು ನಂದು ಈ ಪಿರಿಯಡ್ ಮುಗಿಯೋದ್ರೊಳಗನ್ನ ಮಾಡಬೇಕು, ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ.
0: ಮೇಡಮ್, ನಿಮ್ಮ ಈ ಒಂದು ಮಹಿಳಾ ಮಂಡಳದ ಕೆಲಸ ಕೇವಲ ಆಧ್ಯಾತ್ಮಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜಮುಖಿಯಾಗಿ 10 ಸಾಧನೆಗಳಲ್ಲೂ ಸಹ ಪ್ರಗತಿಯನ್ನ ಕಾಣಲಿ ಅಂತ ಹಾರೈಕೆಯೊಂದಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಬೆಳಗಾವಿಯ ಮಹಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾರೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದ್ರಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಲಿ ವೇಣುಧ್ವನಿ ಕೇಲಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವ್ರಿಗೆ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: ಅಲ್ಲ.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056483.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು ಗೀತೆ ನಿಮಗಾಗಿ.

ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ, ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಕನ್ನಡ ಸಾರಸ್ವತ್ವ ಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು ಗೀತೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೇ, ಇಂದು ಅಕ್ಟೋಬರ್ 1 ಅಂತಾರಾಷ್ಟ್ರೀಯ ವೃದ್ಧರ ದಿನ. ನಮ್ಮ ಬದುಕಿನಲ್ಲಿ ಹಿರಿಯರು ಎಂದರೆ ಕೇವಲ ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು ಅಲ್ಲ, ಅವರು ತಮ್ಮ ಅನುಭವಗಳ ಮೂಲಕ ಬದುಕಿನ ಅನೇಕ ಪಾಠಗಳನ್ನ ಕಲಿಸಿದವರು, ಕುಟುಂಬಕ್ಕೆ ದಾರಿಯನ್ನ ತೋರಿದವರು, ಕಷ್ಟದ ಸಮಯದಲ್ಲಿ ಧೈರ್ಯವನ್ನ ತುಂಬಿದವರು, ಹಾಗೆಯೇ ತಮ್ಮ ಜೀವನವನ್ನ ಕುಟುಂಬಕ್ಕಾಗಿ ಮುಡುಪಾಗಿಟ್ಟವರು. ಆದರೆ ಇಂದಿನ ವೇಗದ ಜೀವನದಲ್ಲಿ ಹಿರಿಯರ ಮನಸ್ಸಿನಲ್ಲಿ ಏನಿದೆ, ಅವರ ನಿರೀಕ್ಷೆಗಳೇನು, ಒಂಟಿತನ ಅವರನ್ನ ಕಾಡ್ತಾ ಇದೆಯೇ, ಇಂದಿನ ಬದಲಾವಣೆಗಳೊಂದಿಗೆ ಅವರು ಹೇಗೆ ಹೊಂದಿಕೊಳ್ಳುತ್ತಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟಣ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ಈ ಒಂದು ಅಂತಾರಾಷ್ಟ್ರೀಯ ವೃದ್ಧರ ದಿನದ ಬಗ್ಗೆ ತಮ್ಮ ಅನಿಸಿಕೆ ಏನು, ಈ ದಿನವನ್ನ ಆಚರಿಸುವ ಅಗತ್ಯ ಅದರ ಕುರಿತು?
1: ನಮಸ್ಕಾರ. ಇವತ್ತು 1 ಅಕ್ಟೋಬರ್, ಅಂತಾರಾಷ್ಟ್ರೀಯ ವೃದ್ಧರ ದಿನ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೃದ್ಧರ ದಿನಾಚರಣೆಯನ್ನು ಆಚರಿಸುವ ಪ್ರಸಂಗ ಇವತ್ತು ಬಂದಿದೆ. ಇದು ಮುಂಚೆ ಇದರ ಅವಶ್ಯಕತೆ ಇರಲಿಲ್ಲ, ಕಾರಣ ಇದರ ಬಗ್ಗೆ ಚಿಂತನೆ ಮಾಡುವುದು ಬಹಳ ಅವಶ್ಯವಿದೆ. ವೃದ್ಧರ ದಿನವನ್ನು ಆಚರಣೆ ಮಾಡಬೇಕು ಅಂದರೆ, ವೃದ್ಧರು ತಮ್ಮ ಜೀವನವಿಡೀ ತ್ಯಾಗವನ್ನು ಮಾಡಿ ತಮ್ಮ ಮಕ್ಕಳನ್ನು ಪೋಷಣೆ ಮಾಡುವುದರಲ್ಲಿ, ವಿದ್ಯಾಭ್ಯಾಸ ಕೊಡುವುದರಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಹಾಗೂ ಅವರ ಅದರೊಟ್ಟಿಗೆ ಅವರ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಸಾಧನೆಗಳನ್ನು ಮಾಡಿದ್ದಾರೆ. ಆ ವೃದ್ಧರು ಮಾಡಿದ ಸಾಧನೆಗಳ ಫಲವಾಗಿ ಇವತ್ತು ನಮ್ಮ ಮಕ್ಕಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತ ಹೇಳ ಬಯಸ್ತೇನೆ. ಅವರ ಸಾಧನೆಗಳನ್ನು ಜನರವರೆಗೆ ಮುಟ್ಟಿಸುವುದರ ಸಲುವಾಗಿ ನಮಗೆ ಇದೊಂದು ಅವಕಾಶ. ಈ ದಿನ ನಾವು ಅವರ ದಿನಾಚರಣೆಯನ್ನು ಮಾಡಬಹುದು, 4 ಜನರಿಗೆ ವೃದ್ಧರ ಸಾಧನೆಗಳನ್ನು ಹೇಳಬಹುದು. ವೃದ್ಧರು ನಮ್ಮ ಕುಟುಂಬ ಹಾಗೂ ಸಮಾಜದ ಬೆಳವಣಿಗೆಗಾಗಿ ಅವರು ನೀಡಿರುವ ಜೀವನದ್ದಕ್ಕೂ ದುಡಿದು ಕೊಟ್ಟಂಥ ಕೊಡುಗೆಗಳನ್ನು ಸ್ಮರಿಸಲು ಇದು ಒಂದು ಅವಕಾಶ ಐತಿ. ಆಮೇಲೆ ಮತ್ತೆ ಹೇಳಬೇಕಂದ್ರೆ, ಅವರು ಎದುರಿಸುತ್ತಿರುವ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗೈತಿ ಪಬ್ಲಿಕ್ದಾಗ. ಅದರ ಸಲುವಾಗಿ ಇದು ಈ ದಿವಸ ನಾವು ಇದನ್ನು ಸಹಿತ ಮಾಡಬಹುದು, ಸಮಸ್ಯೆಗಳ ಬಗ್ಗೆ ಮಾತನಾಡಬಹುದು. ಮತ್ತು ಸರ್ಕಾರಿ ಯೋಜನೆಗಳು ಸಾಕಷ್ಟು ಇದ್ದಾವೆ, ಅದರಿಂದ ಎಲ್ಲರಿಗೂ ಫಲಾನುಭವಗಳು ಸಿಗಬಹುದು, ಫಲಾನುಭವ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ರೀತಿ ನಾನಾ ಉದ್ದೇಶಗಳಿದ್ದಾವೆ. ಅವೆಲ್ಲ ಕಾರಣಗಳಿಂದ ಇವತ್ತು ನಾವು ವೃದ್ಧರ ದಿನವನ್ನು ಆಚರಿಸಬೇಕಾಗಿದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ.
0: ಮೇಡಮ್, ಈಗ ವಯಸ್ಸಾಯಿತು ಅನ್ನೋದು ಒಂದು ಜೀವನದ ಒಂದು ಹಂತ, ಈ ಹಂತಕ್ಕೆ ಬಂದ ಮೇಲೆ ವೃದ್ಧರಾದವರು ತಮ್ಮ ಜೀವನವನ್ನು ಹೇಗೆ ನೋಡಬೇಕು ಅಂತ ತಾವು ಹೇಳ್ತೀರಾ?
1: ಅನುಪಮ ಅವರೇ, ವಯಸ್ಸಾಯಿತು ಅಂತಿರಲ್ಲ ನೀವು, ಅದು ನಾವು ಒಪ್ಪೋದಿಲ್ಲ. ಒಂದು ಏಜ್ ಲಿಮಿಟ್ ಅಂತ 60 ಮಾಡಿರ್ತಾರೆ, ನಾವು ರಿಟೈರ್ಡ್ ಆಕೇವಿ. ರಿಟೈರ್ಡ್ ಆದ ತಕ್ಷಣ ಎಲ್ಲರೂ ವಯಸ್ಸಾಯಿತು, ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಬರ್ತೈತಿ. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಮುಂಚೆಯಿಂದ ಜಾಗೃತಿಯಿಂದ ಇದ್ದರೆ, ನಾವು ತೆಗೆದುಕೊಳ್ಳುವ ಆಹಾರ ವೈತ ಸಿಸ್ಟಮೆಟಿಕ್ಕಾಗಿ ಆಹಾರವನ್ನು ತೆಗೆದುಕೊಂಡು ಬಂದು ನಮ್ಮ ಹೆಲ್ತ್ ಚೆಕಪ್ ಮಾಡ್ಕೋತಿದ್ದರೆ ನಮಗೆ ವಯಸ್ಸಾಗೈತಿ ಅನ್ನೋದು ನಾವು ಅನ್ನಂಗಿಲ್ಲ. ಯಾಕಂದ್ರೆ ಇವತ್ತು ನೋಡ್ತೀವಿ 80+ ಇದ್ದವ್ರು ಸಹಿತ ಇಷ್ಟು ಆ್ಯಕ್ಟಿವ್ ಇದ್ದಾರೆ, ಅವ್ರ ಸಹಿತ ಇನ್ನೂ ನನಗೆ ವಯಸ್ಸಾಗೈತಿ ಅನ್ನೋದು ಒಪ್ಪಾಗ್ತಾ ಇರಲಿಲ್ಲ. ಕಾರಣ ನಮ್ಮ ಹೆಲ್ತನ್ನು ನಾವು ಸಂಭಾಳಿಸ್ಕೊಂಡು ಹೋದರೆ ವಯಸ್ಸಾಯಿತು ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ಮತ್ತು ಈಗ 60 ನಾನು ಇನ್ ಜನರಲ್ ಆಗಿ ಹೇಳೋದು ಅಂತಂದ್ರೆ, ರಿಟೈರ್ಡ್ ಪರ್ಸನ್ಸ್ಗೆ ಸಾಕಷ್ಟು ಟೈಮ್ ಸಿಗ್ತೈತಿ, ಇಲ್ಲಿವರೆಗೆ ಅವ್ರಿಗೆ ಸಮಯ ಸಿಕ್ಕಿರಲಿಲ್ಲ. ಒಂಥರ ರಿಟೈರ್ಡ್ ಆಗಿ ಹೊರಗಡೆ ಬರೋದು ಭಾವನಾತ್ಮಕವಾದ ಒಂದು ಸ್ಟೇಜ್ ಸಹಿತ ಇರ್ತೈತಿ. 30-35 ವರ್ಷ ಕಂಟಿನ್ಯೂಸ್ ಅವ್ರು ದುಡ್ದಿರ್ತಾರೆ ಮನೆಯಲ್ಲಿ ಆಫೀಸ್ನಲ್ಲಿ, ಅದ ನಂತರ ಇಡೀ ದಿನ ನಮಗೆ ಖಾಲಿ ಅನ್ನಿಸ್ತೈತಿ, ಎದ್ದ ತಕ್ಷಣ ಬ್ಲ್ಯಾಂಕ್. ಅದು ನನ್ನ ಓನ್ ಎಕ್ಸ್ಪೀರಿಯನ್ಸು ಹೇಳ್ತೀನಿ. ಇನ್ನೇನು ನಾ ಮಾಡಬೇಕು, ಅಲ್ಲಿವರೆಗೆ ಮಕ್ಕಳ ಎಜುಕೇಷನ್ನು ಮಕ್ಕಳ ಮದುವೆನೂ ಆಗಿರ್ತೈತಿ, ನನ್ನ ಫ್ಯೂಚರ್ದಾಗ ನನ್ನ ಫ್ಯೂಚರ್ ಏನೂ ಇಲ್ಲಲ್ಲ, ಬಿಗ್ ಕ್ವಶನ್ ಮಾರ್ಕ್ ದಿನ ಕಾಡಕತ್ತು, ಏನು ಮಾಡಬೇಕು ಅನ್ನೋದು. ಅದರಿಂದ ಹೊರಗೆ ಬರೋಕ್ಕೆ ಸಹಿತ ನಮಗೆ ಫ್ಯೂ ಮಂತ್ಸ್ ಆಕ್ಕಾವ. ಅದಾದಮೇಲೆ ಮಾತ್ರ ಸ್ವಲ್ಪ ನಾವು ಶಾಂತಾಗಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಚಾರ ಮಾಡೋಕ್ಕೆ ಇದಕ್ಕೊಂದು ಕಾರಣ ಉಂಟು. ನಾನು ಸುತ್ತೂರಿಗೆ, ಮೈಸೂರು ಹತ್ರ ಸುತ್ತೂರಿಗೆ ಹೋಗಿದ್ದೆ. ಸುತ್ತೂರು ಮಠಕ್ಕೆ ಬೆಟ್ಟಗೆ ಹೋಗಿದ್ವಿ, ಅಲ್ಲಿ ದೇಶಿಕೇಂದ್ರ ಸ್ವಾಮಿಗಳಿರ್ತಾರೆ. ಅವ್ರಿಗೆ ಹೇಳಿದೆ, ನಾನು ಕಲ್ಪನಾ ಪಟ್ಟಣ್, ನಾನು ಕೆಇಲ್ಲಿಂದ ರಿಟೈರ್ಡ್ ಆಗಿದ್ದೀನಿ ಅಂತ. ಅವ್ರೊಂದು ಯಾವಾಗ ರಿಟೈರ್ಡ್ ಆದ್ರಿ? 1 ಆಗಿತ್ತು ಅವಾಗ, 22. ಒಂದು ವರ್ಷ ಆಯ್ತು ರೀ ಈಗ ಅಂತ. 1 ನೀವು ಏನು ಮಾಡಿದಿರಿ? ಆ 1 ಹೆಂಗೆ ಹೋಯ್ತು ನಮ್ಗೆ ಗೊತ್ತಾಗಲಿಲ್ಲ, ಹೋಗಿಬಿಟ್ಟಿತ್ತು. ಹಾಂ, ಅದಕ್ಕೆ ಏನೂ ಮಾಡಿಲ್ಲದ ಅಪ್ಪ, ಮತ್ತು ಈಗ ನಿಮ್ಮ ಆಶೀರ್ವಾದ ಪಡ್ಕೊಂಡು ಏನಾದ್ರು ಮಾಡ್ತೇನೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವರು, ಎಜುಕೇಟೆಡ್ ಅದಿರಿ, ಕಲಿ ಕೂಡಬೇಡ್ರಿ, ನಿಮ್ಮ ನಾಲೆಜ್ ಯಾರಿಗಾರು ಉಪಯೋಗ ಆಗಲಿ, ಏನಾದರೂ ಸಮಾಜಮುಖಿ ಕೆಲಸ ಮಾಡಿರಿ,

0: ಅದು ಅವರ ಆಶೀರ್ವಾದದಿಂದ ನನಗೆ ತಾನಾಗಿಯೇ ಯೋಚನೆಗಳು ಬಂದು ನನ್ನ ಸಾಮಾಜಿಕ ಕೆಲಸಗಳನ್ನು ನಾನು ಆರಂಭ ಮಾಡಿದೆ. ಸೊ ರಿಟೈರ್ಡ್ ಆದಮೇಲೆ ನಮ್ಮ ಸೋಷಿಯಲ್ ವರ್ಕ್ ಆರಾಮ ಮಾಡ್ಬೋದು, ನಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತೋ ಆ ಫೀಲ್ಡ್ದಾಗ ಹೋಗ್ಬೋದು, ಹೆಲ್ತನ್ನು ಜಾಗ್ರತೆಯಿಂದ ಕಾಯ್ದುಕೊಂಡು.
1: ಖಂಡಿತ ಮೇಡಮ್. ಮೇಡಮ್, ಈಗ ವಯಸ್ಸಾದಮೇಲೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ತಾವು ಹೇಳಿದ್ರಿ, ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ. ಇನ್ನು ಮನಸ್ಸಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು ಅಂದರೆ, ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ?
0: ಇದು ಇಮಿಡಿಯೇಟ್ಲಿ ರಿಲೇಟೆಡ್ ಟು ಪ್ರಿವಿಯಸ್ ಕ್ವಶನ್. ಸೊ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮನಸ್ಸು ಆಟೋಮೆಟಿಕ್ ಚೆನ್ನಾಗಿ ಇರುತ್ತೇನೆ. ಒಂದು ವೇಳೆ ನಾವು ಅನ್ಹೆಲ್ದಿ ಕಂಡೀಷನ್ ಸಿಕ್ಕಿದ್ದ ಹೊತ್ತಿನಾಗ ನಮ್ಮ ಮನಸ್ಸು ಸಂತೋಷದಿಂದ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಯಾರಿಟಿ ನಮ್ಮ ಬಾಡಿಲಿ ಹೆಲ್ತ್. ಬಾಡಿಲಿ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ನಾವು ಏನಾದ್ರು ಥಿಂಕ್ ಮಾಡ್ಬೋದು. ಅದಕ್ಕೆ ಮೊದಲು ನಾವು ಬಾಡಿ ಹೆಲ್ತ್ ಚೆನ್ನಾಗಿ ಇಟ್ಕೋಣ, ಆಮೇಲೆ ನಾವು ಸಂತೋಷವಾಗಿ ಆಟೋಮೆಟಿಕ್ ಇದ್ದೇ ಇರ್ತೇವೆ.
1: ಖಂಡಿತ ಮೇಡಮ್. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಹಿರಿಯರಿಗೆ ನಾವು ಯಾರಿಗೂ ಬೇಡ ಅಥವಾ ನಮ್ಮನ್ನು ಯಾರು ಏನು ಕೇಳೋದಿಲ್ಲ ಅನ್ನೋ ಭಾವನೆ ಬರುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ ಮೇಡಮ್?
0: ಇದನ್ನು ವಿಚಾರ ಮಾಡುವುದು, ನಾನು ಜನರಲೈಸ್ ಮಾಡಿ ಹೇಳ್ತೇನೆ, ಎಕ್ಸೆಪ್ಷನ್ಸ್ ಇರ್ಬೋದು. ಆದರೆ ನಾವು ಎಲ್ಲರಿಗೂ ಬ್ಯಾಡ್ ಆಗೇವಿ, ನಮ್ಮ ಕಡೆ ಯಾರೂ ನೋಡಲ್ಲ, ಅದು ಅನುಭವ ಬರ್ತಾವೆ. ಯಾಕಂದ್ರೆ ನಾವು ಬ್ಯುಸಿ ಒಳಗೆ ಇದ್ದೀವಿ ಇಷ್ಟು ದಿವಸ. ಈಗ ನಾವು ಸುಮ್ಮನೆ ಒಂದು ನ್ಯೂಸ್ ಪೇಪರ್ ನೋಡ್ತಾನೋ ಟಿ ವಿ ನೋಡ್ತಾನೋ ಮನೇಲಿ ಕುಂತಿರ್ತೀವಿ, ಮತ್ತು ಅವರು ಆ್ಯಕ್ಟಿವ್ ಇರ್ತಾರೆ. ಎದ್ದ ತಕ್ಷಣ 9 ಗಂಟೆ ಒಳಗೆ ತಮ್ಮ ಆಫೀಸ್ಗೆ ಹೋಗಬೇಕು, ಮಕ್ಕಳು ರೆಡಿ ಮಾಡಬೇಕು, ಟಿಫಿನ್ ಕಟ್ಟಬೇಕು, ಇದೆಲ್ಲ ಅವ್ರು ಬ್ಯುಸಿ ಇರ್ತೈತಿ. ಆದರೆ ನಮ್ದು ಆ ಮಕ್ಕಳ ಲೈಫ್ದಾಗ ನಮ್ಮ ರೋಲ್ ಏನೂ ಇರೋಂಗಿಲ್ಲ. ಕಾರಣ ನಾವು ಸುಮ್ಮನೆ ಇರ್ತೀವಿ, ಅವ್ರಿಗೆ ಹೋಗೋದಿರ್ತೈತಿ. ಅದಕ್ಕೆ ನಮಗೆ ಹಂಗೆ ಅನಿಸ್ತೈತಿ, ಅವ್ರು ನಮ್ಮ ಕಡೆಗೆ ಅನಿಸ್ತಾ ಇದ್ದಾರೆ, ನಾನು ಯಾರೂ ಮಾತಾಡಿಸ್ತಾ ಇಲ್ಲ, ಬೆಳಿಗ್ಗೆಯಿಂದ ನಾ ಇಲ್ಲೇ ಕುಂತೇನೆ, ಒಂದು ಕಪ್ ಚಹಾ ಕೊಟ್ಟು ಹಾಗೆ ಕೂತಿದ್ದಾರೆ. ಒಮ್ಮೊಮ್ಮೆ ನಾವು ಅವ್ರು ಕೊಡೋಕ್ಕೂ ಮರಿತೇವೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೇನಿ. ನಮ್ಮ ತಾಯಿಯವ್ರು ನನ್ನ ಜೊತೆ ಇದ್ದರು, ಕೆಲವೊಮ್ಮೆ ಆಕೆಗೆ ತಿಂಡಿ ಕೊಡು ಸಹಿತ ನಾನು ಮರ್ತು ಹೋಗ್ತಾ ಇದ್ದೆ, ಮತ್ತು ಅಲ್ಲಿಂದ ಯಾರಿಗಾರು ಫೋನ್ ಮಾಡಿ ಅವ್ರ ವ್ಯವಸ್ಥೆ ಮಾಡ್ತಿದ್ದೆ ನಾನು. ಅದನ್ನು ನಾನು ತಿಳ್ಕೊಂಡೆ, ಯಾಕಂದ್ರೆ ನಾನು ತಪ್ಪು ಮಾಡಿದೆ ಅಂತ. ಆದರೆ ಅವರಿಗೂ ಅದೇ ರೀತಿ ಅನ್ನಿಸ್ತಿತ್ತು. ಅವ್ರು ಸ್ವತಃ ಡಾಕ್ಟರ್ ಇದ್ದರು ಸಹಿತ ಈಕೆ ತನ್ನ ಕೆಲಸದಾಗ ಬ್ಯುಸಿ ಇರ್ತಾಳೆ, ನನಗೆ ಚಹಾ ಕೊಡ್ತಾಳೆ ರಿಪೀಟೆಡ್ಲಿ, ನಾನು ಏನೂ ತಿಂದಿಲ್ಲ, ಅದು ಅವರು ರಿಪೀಟೆಡ್ಲಿ ಅಂತ ತೋರಿಸ್ತಿದ್ರು. ಆದರೆ ಆ ವಯಸ್ಸಿಗೆಲ್ಲ ಅವರಿಗೆ ಸ್ವಲ್ಪ ಮರುವಿನ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿರ್ತೈತಿ. ಅವ್ರದ್ದು ತಪ್ಪಂತ ಹೇಳಕ್ಕೆ ಬರೋಂಗಿಲ್ಲ, ಅವ್ರ ಬಾಡಿನ ಹಂಗೆ ರಿಯಾಕ್ಟ್ ಆಗಿರ್ತೈತಿ. ಆದರೆ ಆ ಮರುವಿನ ಪ್ರಾಬ್ಲಮ್ ನಮಗೆ ಬರಬಾರ್ದು ಅಂತಂದ್ರೆ ನಾವು ನಮ್ಮ ಎಕ್ಸಸೈಸ್ ಮಾಡಿ ನಮ್ಮ ಬಾಡಿ ಫಿಟ್ ಇಟ್ಕೋಬೇಕು. ಇದನ್ನು ನಾನು ನ್ಯೂರೋ ಸರ್ಜನ್ಗೂ ಫೋನ್ ಮಾಡಿ ಕೇಳಿದೆ, ಆಫ್ಟರ್ 60 ನಾವು ಅಲ್ಜೈಮರ್ಸ್ ಆಗದಂಗೆ ಏನು ಮಾಡಬೇಕು, ನೀವು ಏನು ಮಾಡ್ತೀರಿ ಇಡೀ ದಿವಸ ಅಂದ್ರೆ, ಇಲ್ಲ ನಾನು ಅದಕ್ಕೂ 1 ಅವರ್ ವಾಕಿಂಗ್ ಇರ್ತೈತಿ, ಯೋಗ ಇರ್ತೈತಿ, ಮತ್ತು ನಿಮಗೆ ಬರುವುದಿಲ್ಲ ವಿಚಾರ ಮಾಡಬೇಡ್ರಿ, ಅದು ನಿಲ್ಲಿಸ್ಬಾರ್ದು. ಆದರೆ ಇಷ್ಟು ಅವೇರ್ನೆಸ್ ಮುಂಚಿನ ಕಾಲದಲ್ಲಿ ಇರ್ತಿರಲಿಲ್ಲ. ಎದ್ದು ಕೂಡ ವಾಕಿಂಗ್ ಹೋಗೋದು ಮಾಡೋದು, ಯಾಕಂದ್ರೆ ಮನೇಲಿ 4 ಜನ ಮಕ್ಕಳು ಇರ್ತಿದ್ವಿ, ಸ್ಕೂಲ್ ಕಾಲೇಜ್ಗೆ ಹೋಗೋರು, ಅವ್ರಿಗೆ ಸಮಯ ಸಿಗ್ತಿರಲಿಲ್ಲ. ಕಾರಣ ಹಂಗಿತ್ತು. ಅದನ್ನು ನಾನೇನಂತೀನಿ, ನಾವೇ ತಪ್ಪಾಗಿ ತಿಳ್ಕೋತೀವಿ. ಈಗ ನಮಗೂ ಸಸಿಯವರು ಬಂದಿದ್ದಾರೆ, ಅದಕ್ಕೆ ಅವರು ಬ್ಯುಸಿ ಇರ್ತಾರೆ ಮುಂಜಾನೆ, ಕೆಲವೊಂದು ಫೋನು ಮಾಡೋಕ್ಕಾಗಂಗಿಲ್ಲ, ಅವರು ಮಕ್ಕಳ ಎಕ್ಸಾಮ್ ಇತ್ತು ನಮ್ಮ ಕಡೆ ನೋಡೋಕ್ಕೂ ಆಗೋದಿಲ್ಲ. ಸ್ಟಾರ್ಟಿಂಗ್ ನನಗೆ ಹಂಗೆ ಅನ್ನಿಸ್ತು. ಅದು ಆಮೇಲೆ ಮಕ್ಕಳು ರಿಸಲ್ಟ್ ನೋಡಿ ಈಕೆ ಎಫರ್ಟ್ ಮಾಡಿದ್ದಕ್ಕೆ ಹುಡುಗರು ಚೆನ್ನಾಗಿ ಓದ್ತಾ ಇದ್ದಾರೆ. ಅದಕ್ಕೆ ನಾನು ಎದುರಾಗ ನಾನು ಬ್ಯುಸಿ ಆಗಿ ಉಳಿಬಾರ್ದು. ನಾನು ಏನಾದ್ರು ಒಂದು ನ್ಯೂಸ್ ಪೇಪರ್ ಪೂರ್ತಿ ಓದೋದು ಅಥವಾ ಯಾವುದಾದ್ರು ಒಂದು ಬುಕ್ ತೊಗೊಂಡು ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಬ್ಯುಸಿ ಉಳಿತೇನೆ. ಅವ್ರ ಮುಂದೆ ನಾನು ಖಾಲಿ ಅಂತ ಅವ್ರಿಗೂ ಅನಿಸಲ್ಲ ಅಂತ ನನಗೆ ಅನಿಸ್ತೈತಿ. ಅವ್ರಿಗಿಂತ ಜಾಸ್ತಿ ನಾವು ಬ್ಯುಸಿ ಉಳಕ್ಕೆ ನೋಡೋಣ. ಹಿಂಗಾಗಿ ಅವ್ರು ನನ್ನ ಕಡೆ ನೋಡುವುದಿಲ್ಲ, ಲಕ್ಷ್ಯ ಕೊಡುವುದಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ.
1: ಇನ್ನು ಮೇಡಮ್, ಈಗ ಒಂದೇ ಮನೆಯಲ್ಲಿ ಇದ್ದರೂ ಸಹ ಏನಾಗುತ್ತೆ ಅಂದರೆ, ಮೊಬೈಲ್ನಲ್ಲಿ ಆಗಿರಲಿ ಅಥವಾ ಈಗ ತಾವು ತಾನೇ ಹೇಳಿದ್ರಲ್ಲ, ಇವಾಗ ತಮ್ಮ ಕೆಲಸದಲ್ಲಿ ಒಂದು ತಾವು ಏನಾಗಿರ್ತಾರೆ, ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಈ ಒಂದು ಕುಟುಂಬದ ಹಿರಿಯರಿಗೆ ಈ ಒಂಟಿತನ ಕಾಡುವಂತಹ ಸಾಧ್ಯತೆ ಇರುತ್ತಾ? ಹೇಗೆ
0: ಒಂಟಿತನ ಕಾಡ್ತದೆ? ಆದರೆ ಮೊಬೈಲು, ಅವರು ಮೊಬೈಲ್ದಲ್ಲಿ ಮಾತಾಡ್ತಾ ಇರೋದು ನಮಗೆ ಕೇಳಿಸ್ತೈತಿ. ಇನ್ನೇನು ಭಾಳ ಪ್ರೈವೇಸಿ ಒಳಗೆ ಮಾತಾಡೋದಿತ್ತು, ಅವ್ರ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತಾರೆ ಕಂಪೌಂಡ್ದಲ್ಲಿ. ಅದು ನಮಗೆ ಕೇಳುವ ಹೊತ್ತಿನಾಗ ನಮಗೆ ಗೊತ್ತಾಗಿತ್ತು ಅವ್ರು ಯಾವ ವಿಷಯ ಮಾತಾಡಕತ್ತಾರಪ್ಪ, ಆಫೀಸ್ ಕೆಲಸ ಆಯಿತೋ ಏನಾಯಿತು. ಈಗ ಮೊಬೈಲನ್ನು ಎಲ್ಲ ಆ್ಯಕ್ಟಿವಿಟೀಸ್ ರನ್ ಮಾಡ್ತೈತಿ. ಈವನ್ ವರ್ಕಿಂಗ್ ಲೇಡಿ ಇದ್ರೆ ಬಂದ ತಕ್ಷಣ ಏನಾದರೂ ಓಕೆ ಆಫೀಸ್ ಕೆಲಸ ಇರ್ಬೋದು ಅಥವಾ ಏನೋ ಪರ್ಸ್ನಲ್ ಬೇರೆ ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ನಮ್ಮ ಯೋಚನೆ ಬರೋಂಗಿಲ್ಲ. 10 ನಿಮಿಷ ಆಯ್ತು ಆಯ್ಕೆ ಮೊಬೈಲ್ದಾಗ ನಾನು ನೋಡು, ಒಳಗಿನ ಬಂದಿಲ್ಲ, ಇದು ವಿಚಾರ ಬರ್ತೈತಿ. ಅಲ್ಲ ಆಯ್ಕೆ ವರ್ಕಿಂಗ್ ಅದಾಳ ಏನೋ ಕೆಲಸ ಬಂದಿರ್ಬೋದು ಅನ್ನೋ ಫ್ಲ್ಯಾಶೇ ಬರೋದಿಲ್ಲ. ಯಾಕೆ ನಾವು ಸೆಲ್ಫ್ ಸೆಂಟರ್ಡ್ ಆಗಿದ್ದು ನಮಗೆ ರೂಢಿಯಾಗೈತಿ. ಎಲ್ಲರ ಅಟೆನ್ಷನ್ ನನ್ನ ಕಡೆನೇ ಇರಬೇಕು. ಇದು ಎಲ್ಲರಿಗೂ ಅನಿಸುವಂಥ ವಿಷಯ, ಮನೆಯಲ್ಲಿ ಎಲ್ಲರೂ ನನ್ನ ಕಡೆ ಅಟೆನ್ಷನ್ ಕೊಡಬೇಕು. ನನ್ನ ಮೊಮ್ಮಗಳು ಲಾಸ್ಟ್ ಟೈಮ್ ಸ್ಕೂಲಿಗೆ ಹೋಗಿ ಬಂದಳು, 12:00 ಬಂದಳು, ನಮ್ಮ ಮನೆಯಲ್ಲಿದ್ದೆ. ಆಕೆ ನನಗೇನು ಕೇಳಲು, ಅಜ್ಜಿ ನೀ ನನ್ನ ಮಿಸ್ ಮಾಡ್ಕೊಂಡೇನು? ನನಗದು ಗೊತ್ತಾಗಲಿಲ್ಲ ಏನಂತ ಇದ್ದಾಳೆ. ಸೆಕೆಂಡ್ ಟೈಮ್, ಅಜ್ಜಿ ನಾನು ಮಿಸ್ ಮಾಡ್ಕೊಂಡೆ ನೀನು ಅಂತಿದ್ಲು. ಹೌದು ಹೌದು, ಭಾಳ ಮಿಸ್ ಮಾಡ್ಕೊಂಡೆ, ನಾವು ವೇಟ ಮಾಡ್ತಾ ಇದ್ದೆ ಅಂದೆ. ಅದಕ್ಕೆ ಇದು ಎಲ್ಲರಿಗೂ ಅನಿಸೋದು, ಎಲ್ಲರಿಗೂ ನನ್ನ ಕಡೆ ಅಟೆನ್ಷನ್ ಇರಬೇಕು ಅಂತ. ಅದನ್ನು ನಾವು ವಯಸ್ಸಾದವರು ಅನುಭವಸ್ಥರು ಸ್ವಲ್ಪ ಅದನ್ನ ನಾವು ಸರಿಸ್ಬೇಕು ಆ ವಿಚಾರವನ್ನು. ಆಯ್ತು, ಅವ್ರ ಕೆಲಸದಾಗ ಅವ್ರದಾರೆ, ಇಷ್ಟು ವರ್ಷ ನಾವು ಮಾಡಿದ್ದನ್ನೇ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ವೇಳೆ ಮಗನೂ 2-3 ದಿವಸ ಆಫ್ ಬ್ಯುಸಿ ಇದ್ದ, ನನ್ನ ಜೋಡಿ ಮಾತಾಡೋಕ್ಕಾಗಿಲ್ಲ, ಊಟ ಮಾಡಿದೇನು ಕೇಳೋಕ್ಕಾಗಿಲ್ಲ. ಆ ಮಗ 3rd ಡೇ ಬಂದ, 2 ದಿವಸ

0: ಹಿರಿಯರಿಗೆ ಒಂಟಿತನ ಕಾಡಬಾರ್ದು ಅಂತಿದ್ರೆ ಬೇರೆದವ್ರು ಏನು ಮಾಡಬೇಕಾಗಿಲ್ಲ, ಹಿರಿಯರೇ ಒಂದು ಸ್ವಲ್ಪ ವಿಚಾರ ಮಾಡಿ ಸ್ವಾವಲಂಬಿ ಆಗಾಕ ಪ್ರಯತ್ನ ಮಾಡಬೇಕು. ಆಯಿತು, ಬೇರೆ ಈಗಂತೀ ನಮ್ಮನ್ನು ಯಾರೂ ಅಡುಗೆ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ, ಯಾಕಂದರೆ ಈಗ ಕುಕ್ ಸಿಸ್ಟಮ್ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ಒಬ್ಬಳು ಸಾಯಂಕಾಲ ಒಬ್ಬಳು ಬಂದು ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ. ಮತ್ತು ನಾವು ಮಾಡಿದ್ದವ್ರಿಗೆ ಸೇರ್ತೈತೋ ಇಲ್ಲೋ, ಈಗಿನ ಲೇಟೆಸ್ಟ್ ಮಕ್ಕಳ ಚಾಯ್ಸ್ ಪ್ರಕಾರ ಫುಡ್ ಪ್ರಿಪ್ರೇಷನ್ ಇರ್ತೈತಿ, ನಮಗೆ ಸೇರದೇ ಇರ್ಬೋದು. ಆದ್ರೆ 60 ವರ್ಷ ನಮಗೆ ಬೇಕಾಗಿದ್ದನ್ನು ನಾವು ತಿಂದು ಎಂಜಾಯ್ ಮಾಡೀವಿ, ಅವ್ರ ದಿನ ಆ ಸ್ಟೇಜಿಗೆ ಬಂದಿಲ್ಲ ಅವ್ರು ಅಂತ ತಿಳ್ಕೊಂಡು ನಾವು ಸಮಾಧಾನ ಮಾಡಬೇಕು ಅಂತ ಅನಿಸ್ತೈತೆ ನನಗೆ. ಆಮೇಲೆ ನಮ್ಮ ಶೆಡ್ಯೂಲನ್ನು ನಾವು ಹಾಕ್ಕೊಂಡು ಬಿಡೋಲ್ಲ. ಈಗ ಅಲ್ಜೈಮರ್ಸ್ ಆಗಬಾರ್ದು ಅಂತಂದ್ರೆ ಡಾಕ್ಟರ ಹೇಳಾರ, ನೀವು ವಾಕಿಂಗ್ ಇಡ್ರಿ, 1 ತಾಸು ವಾಕಿಂಗ್ ಮಾಡಿ ನೀವು ಟಯರ್ಡ್ ಆಗೋಮಟ್ಟ ಸ್ವೆಟ್ ಆಗೋಮಟ್ಟ ಮಾಡಿರಿ, ಏನೂ ಆಗೋದಿಲ್ಲ. ಅದನ್ನು ಇಟ್ಕೊರಿ, ಇಮಿಡಿಯೇಟ್ಲಿ ನೆಕ್ಸ್ಟ್ ಯೋಗ ಕ್ಲಾಸ್ ಚಾಲು ಮಾಡಿರಿ, ಟೈಮ್ ಹೋಗ್ತೈತಿ. ಅಂದರೂ ನಿಮ್ಗೆ ಯಾರೂ ಬ್ರೇಕ್ಫಾಸ್ಟ್ ತಂದು ಕೊಡಲಿಲ್ಲ ಅಂದ್ರೆ ನೀವು ಒಳಗಡೆ ಹೋಗಿ ಒಂದು ಪ್ಲೇಟ್ ತೊಗೊಂಡು ಏನು ಮಾಡಿರಪ್ಪ, ನಾನು ಎದ್ದು ಭಾಳ ಹೊತ್ತಾಯಿತು ನನಗೆ ಹಾಕಿ ಕೊಡ್ರಿ. ಅವರೇ ಕೊಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ, ನಮ್ಮ ಮನೇನೇ ನಮ್ಮ ಮಕ್ಕಳೇ ಇರ್ತಾರೆ, ನಾವು ತೊಗೊಂಡು ತಿನ್ಬೋದು. ಈ ರೀತಿ ಇದ್ದ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗೋಣ ಅಂತ ನಾನು ಹೇಳೋದು.
1: ಖಂಡಿತ
0: ಮಕ್ಕಳ ಮೇಲೆ ಹಾಕೋದು ಬೇಡ, ಅವು ನಮ್ಮ ಮಕ್ಕಳೇ, ನಮ್ಮ ಕೈಯಾಗ ಬೆಳೆದಾವು, ನಾವೇ ಬೆಳೆಸಿದೀವಿ. ಈಗ ಅವ್ರು ಏನಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸರಿಯಾಗಿ ಬೆಳೆಸಿಲ್ಲ ಅಂತ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಅಂತಾರಾಷ್ಟ್ರೀಯ ವೃದ್ಧರ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಮೇಡಮ್, ಇನ್ನು ವಯಸ್ಸಾದ ಮೇಲೆ ಸ್ನೇಹಿತರು, ಒಂದು ಸ್ನೇಹಿತರೊಂದಿಗಿನ ಒಡನಾಟ ಎಷ್ಟು ಮುಖ್ಯವಾಗುತ್ತೆ, ಹಾಗೇನೆ ನಿಮ್ಮ ಸ್ನೇಹಿತರನ್ನ ನೀವು ಭೇಟಿಯಾಗೋದು, ಅವರೊಂದಿಗೆ ಮಾತನಾಡುವುದು ಯಾವ ರೀತಿ ಇರುತ್ತೆ ಅಂತ?
0: ಸ್ನೇಹಿತರ ಒಡನಾಟ ರಿಟೈರ್ಡ್ ಆದ್ಮೇಲಂತೂ ಬಹಳ ಅವಶ್ಯಕತೆ ಇದೆ. ಒಂದು ದೊಡ್ಡ ಸಪೋರ್ಟ್ ಇದ್ದ ಥರ ಅದು, ಯಾಕಂದ್ರೆ ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅನ್ನೋದು ನಾವು ಕೇಳ್ತಾ ಬಂದೇವೆ. ಆದರೆ ಅನುಭವಿಸ್ತಾ ಇರುವುದು ದೊಡ್ಡವರಾದಮೇಲೆ. ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಇರ್ತಾರೆ, ಆಟ ಆಡ್ತೇವಿ, ಜಗಳ ಮಾಡ್ತೇವಿ, ಹೋಗ್ತೇವಿ, ಇದೆಲ್ಲ ಹಾಕ್ತೇವಿ. ಆದರೆ ಈ ಟೈಮಿಗೆ ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್ ಅನ್ನೋದು ಭಾಳ ಸತ್ಯ ಅಂತ ಅನಿಸ್ತೈತಿ. ಸೊ ನಮ್ಮ ವಾಕಿಂಗ್ ಹೋಗ್ಬೇಕಾದ ಸಹಿತ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಗ್ರೂಪ್ ಐತಿ. 8 ಜನ ಗ್ರೂಪ್ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ, ತಮ್ಮ ಎಲ್ಲ ಶೇರಿಂಗ್ ಇರ್ತಾವೆ, ಮನೆ ಸಮಸ್ಯೆಗಳು ಸಹಿತ ಶೇರಿಂಗ್ ಇರ್ತಾವೆ. ನಮಗೆ ರಿಲ್ಯಾಕ್ಸ್ ಆಗಕ್ಕೆ ಎಲ್ಲರೂ ಒಂದು ಪ್ಲೇಸ್ ಬೇಕಾಗಿರ್ತೈತಿ. ಈಗ ಚಿಕ್ಕವನ್ನು ತೊಗೊಂಡ್ರೆ ಎಲ್ಲರೂ ತಮ್ಮ ಕೆಲಸದಾಗ ತಾವು ಬ್ಯುಸಿ ಇರ್ತಾರೆ, ಈಗ ನಮ್ಗತ್ತೆ ಖಾಲಿ ಇದ್ದವ್ರೊಳಗೆ ನಾವು ಶೇರ್ ಮಾಡ್ಕೋಬೇಕು. ಸೊ ಶೇರ್ ಮಾಡಿದ ಕೂಡಲೇ ನಮಗೆ ಎಷ್ಟೋ ಮಾನಸಿಕ ನೆಮ್ಮದಿ ಸಿಗ್ತೈತಿ. ಹೌದಪ್ಪ, ನಿನ್ನೆ ಎಷ್ಟು ಟೆನ್ಷನ್ ಆಗಿತ್ತು, ನನಗೆ ಹಗರಾತ್ ನೋಡಿ ನಿಮ್ಮ ಮುಂದೆ ಹೇಳಿ ಅಂತಂತೇಳಿ. ಸೊ ಆಪತ್ತು ಬಾಂಧವ ಥರ ನಮಗೆ ಸ್ನೇಹಿತರು ಯಾವತ್ತೂ ನಮಗೆ ಆಧಾರವಾಗಿರ್ತಾರೆ, ಅವ್ರ ಸಂಪರ್ಕದಾಗ ನಾವು ಯಾವತ್ತೂ ಇರಬೇಕು ಅಂತ ಅನಿಸ್ತೈತಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ವಯಸ್ಸಾದ ಮೇಲೆ ಈ ಒಂದು ಹವ್ಯಾಸಗಳು, ಹೊಸ ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ ಸಹಾಯ ಆಗುತ್ತೆ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬರಬೇಕು ಅನ್ನೋದಾದರೆ?
0: ಸೊ ವಯಸ್ಸಾದ ಮೇಲೆ ನಮ್ಮದು ಸಂಸಾರ ಜವಾಬ್ದಾರಿ ಮುಗೀತು, ನಾವು ಸಂಸಾರದಾಗ ಮತ್ತೆ ಇಂಟರ್ಫಿಯರ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ನಮ್ದಂತೆ ಮುಗಿದಿರ್ತೈತಿ, ಮಗಂದು ಮಗಳದ್ದು ನಡೆದಿರ್ತೈತಿ, ಅವ್ರದ್ದು ಅದು ನೋಡ್ಕೊಳಕ್ಕೆ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗಿನ ಕಾಲದಾಗಂತೂ ಹುಡುಗಿಯರೆಲ್ಲ ಹುಷಾರಿರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅದರ ಕಡೆ ನಾವು ಲಕ್ಷಣೇ ಕೊಡಲಾರ್ದ ನಂದು ಮುಗ್ದೈತಪ್ಪ, ಎಲ್ಲ ನಂದು ಹೊಸ ಜೀವನ ಸ್ಟಾರ್ಟ್. ರಿಟೈರ್ಡ್ ಅಂದ್ರೆ ರಿಟೈರ್ಡ್ ಅಂತೀವಿ, ಬರೀ ರಿಟೈರ್ಡ್ ಅನ್ಲಾರ್ದ ಅದೇನು ಪ್ಯಾಚಪ್ ಮಾಡಿ ನಾವು ರಿಟೈರ್ಡ್ ನಾವು ಸ್ಟ್ರಾಂಗ್ ಆಗಿ ಮತ್ತಾಗೇವಿ. ಅದಕ್ಕೆ ಹೊಸ ಹವ್ಯಾಸಗಳನ್ನು ಹುಡಿಸ್ಕೋಬೇಕು. ಈಗಂತೂ ಹೇಳಬೇಕಾಗಿಲ್ಲ, ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅದಾವ, ಸೀನಿಯರ್ ಸಿಟಿಸನ್ಸ್ ಟೂರಿಸ್ಟ್ ಗ್ರೂಪ್ಸ್ ಅದಾವ, ಅಲ್ಲಿ ಅಂತೀವಿ ನಾವು ಹೋದ್ವಿ ಅಂದ್ರೆ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು, ಭಾಳ ಚೆನ್ನಾಗಿ ನೋಡ್ಕೋತಾರೆ. ನಾವು ಮನೇನೂ ಮರಿತೇವಿ, ನಮ್ಮ ಮಕ್ಕಳನ್ನೂ ಮರಿತೇವಿ, ಆ ರೀತಿ ನಾವು ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಆಗ್ಬೋದು. ಮತ್ತು ಸೀನಿಯರ್ ಸಿಟಿಸನ್ ಇವೆಲ್ಲ ಲೇಡೀಸ್ ಗ್ರೂಪ್ ಅದಿದ್ದಾಗಂತೀ ಅವರ ಆ್ಯಕ್ಟಿವಿಟೀಸ್ ನಡೆಸ್ತಾರೆ, ಕಾಂಪಿಟೇಷನ್ ನಡೆಸ್ತಾರೆ, ಅದ್ರಾಗ ನಾವು ಪ್ರೈಜು ಸರ್ಟಿಫಿಕೇಟ್ ತೊಗೋತೀವಿ. ಈ ವಯಸ್ಸಿಗೆ ನಾ ವಿನ್ ಆದೆ, ನಾವು ಪ್ರೈಸ್ ತೊಗೊಂಡೆ, ಅದು ಒಂದು ಖುಷಿನೇ ಬೇರೆ ಇರ್ತೈತಿ. ಅದಕ್ಕೆ ನಾವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಲೇಬೇಕು, ನಮ್ಮ ಸಂಸಾರವನ್ನು ಮರೆತು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಸಂಸಾರ ಕೆಲಸ ಮುಗೀತೀಗ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಇಂದಿನ ಯುವ ಜನತೆ ಏನಾಗುತ್ತೆ ಅಂದರೆ, ಕೆಲವೊಂದ್ಸತಿ ಹಿರಿಯರ ಮಾತು ಅಂದರೆ ಹಳೆಯ ವಿಚಾರ ಅಂತ ಕಡೆಗಣಿಸೋದು ಸಾಧ್ಯತೆ ಜಾಸ್ತಿ ಇರುತ್ತೆ, ಅದನ್ನು ತಾವು ಯಾವ ರೀತಿ ನೋಡ್ತೀರಾ ಅಂತ?
0: ಅಲ್ಲ, ಅವ್ರು ಕಡೆಗಣಿಸೋದು ಅದು ಒಂದು ಸತ್ಯನೇ. ಹಳೇ ವಿಚಾರದವರು ಹಳೆ ಪದ್ಧತಿಯವರೇನೇ ಎಲ್ಲ. ಯಾಕಂದ್ರೆ 50 ವರ್ಷದ ಹಿಂದೆ ಈ ಥರ ಜೀವನ ಇರಲಿಲ್ಲ, ಪೂರ್ತಿ ಚೇಂಜ್ ಇತ್ತು. ಟಿ ವಿ ಇರಲಿಲ್ಲ, ಒಂದು ಟ್ರಾನ್ಸಿಸ್ಟರ್ ಹಿಡ್ಕೊಂಡೇ ಎಲ್ಲ ಕಡೆ ಅಡ್ಡಾಡ್ತಾ ಕೇಳ್ತಾ ಇದ್ವಿ. ಆಮೇಲೆ ಇಷ್ಟು ವೆಹಿಕಲ್ಸು ಇರಲಿಲ್ಲ, ಸಿಟಿ ಬಸ್ ಅಡ್ಡಾಡಬೇಕಾಗಿತ್ತು. ನಾವು ಕಾಲೇಜ್ಗಿದ್ದಾಗ ನಮ್ಮ ಪ್ರೊಫೆಸರ್ಗಳು ಸೈಕಲ್ ತುಳ್ಕೋತ ಬರ್ತಾಯಿದ್ರು ಕಾಲೇಜ್ಗೆ. ನಮ್ಮ ಪ್ರಿನ್ಸಿಪಲ್ ಇಲ್ಲೇ ಬೆಳಗಾವಿದವರು ಸೂಟ್ ಬೂಟ್ ಟೈ ಹಾಕ್ಕೊಂಡು ಸಿಟಿ ಬಸ್ಸಿಗೆ ಹತ್ತಿ ಬರ್ತಾಯಿದ್ರು. ಇದನ್ನು ನಾವು ಕಣ್ಣಾರೆ ನೋಡೀವಿ. ಆದರೆ ಇದೇ ಪಿಕ್ಚರ್ ಈಗಿನ ಮಕ್ಕಳಿಗೆ ಹೇಗೆ ಒಂದು ಇಮ್ಯಾಜಿನ್ ಮಾಡಿರಿ, ಈ ಪಿಕ್ಚರ್ ಹೆಂಗಿರ್ತೈತಿ, ಪ್ರಿನ್ಸಿಪಲ್ ಸಿಟಿ ಬಸ್ಸಿಗೆ ನಿಂತಾರ ಬರ್ತಾರೆ ಅಂದರೆ ಅವ್ರು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರ್ಸ್ ತೊಗೊಂಡು ಬರುವಂಥ ದಿವಸ ಅದ. ಆಗ ದಿವಸ ಹೆಂಗಿತ್ತು, ಮನೇಲಿ ಒಬ್ಬರು ದುಡಿಯೋರು, ನಾವು 4 ಜನ ಮಕ್ಕಳು, 5 ಜನ ಮಕ್ಕಳು, ಅದಾಗ ಒಂದೆರಡು ಗಂಡು ಹುಡುಗರು, ಪ್ರಿಫರೆನ್ಸ್ ಅವ್ರಿಗೆ ಹೋಗ್ತಾ ಇತ್ತು. ಈ ರೀತಿ ತುಂಬ ಕುಟುಂಬದಲ್ಲಿ ಮತ್ತೆ ಎಲ್ಲರಿಗೂ ಒಂದೊಂದು ರೂಮ್ ಅಂತೀವಿ ಸಾಧ್ಯವೇ ಇಲ್ಲ. ಸ್ಟಡಿ ಮಾಡೋಕ್ಕೆ ಒಂದು ರೂಮ್ ಇರ್ತಿತ್ತು, ಮಲ್ಕೊಳಕ್ಕೆ ಎಲ್ಲರೂ

0: ರಾದಿ ಹಾಕೋದು, ಒಂದು ಕಡೆ ಮಲ್ಕೋದು. ಹಿಂಗೆ ಗ್ರೂಪ್ದಾಗ ಬಂದದ್ದು. ನಮಗೆ ಚಾಯ್ಸ್ ಈಸು, ನಮಗೆ ಶಾಪಿಂಗ್ ಏನೂ ಚಾನ್ಸ್ ಇರಲಿಲ್ಲ. ಈಗ ಹುಡುಗಿಯರು ಆರಾಮ್ ಕೈಯಾಗ ಮೊಬೈಲ್ ತೊಗೊಂಡೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ನಮಗೆ ವರ್ಷದಾಗ ಒಂದು ದೀಪಾವಳಿಗೆ ಒಂದು ಡ್ರೆಸ್ ಕೊಡ್ಸಿದ್ರೆ ಮುಗೀತು. ಮೇಲಿನವ್ರ ಬಟ್ಟೆಗಳು ಕೆಳಗಿನವರೆಲ್ಲ ಹಾಕೋತ ಬರೋದು. ಈ ಥರ ರೂಢಿ ಇದ್ದವರು ನಮ್ಮ ಐಡಿಯಾ ಸಹಿತ ಇದೇ ಥರ ಇರ್ತಾವೆ. ಇನ್ನೂ ಹೊಸ ಡಿಸೈನ್ ಬಂತು, ಇವರು ಮೊಬೈಲಿಗೆಲ್ಲ ಮೆಸೇಜ್ ಕಳಿಸ್ತಾರೆ ಮಾಲ್ದವರು, ಇಮಿಡಿಯೆಟ್ಲಿ ಈವನ್ ಪೇರೆಂಟ್ಸ್ ಸಹಿತ ಎಲ್ಲರೂ ಓಡ್ತಾರೆ ಶಾಪಿಗೆ. ಆ ಚಾನ್ಸ್ ಅಂತೆ ಇರಲೇ ಇಲ್ಲ. ಹಿಂಗಾಗಿ ಇವ್ರು ನೀವು ಸೀರೆ ತೊಗೊಳೋದೇ ಇಲ್ಲ, ವರ್ಷಕ್ಕೆ ಒಂದೇ ಸೀರೆ, ಇದು ನನಗೂ ಅಂದಾರೆ. ಅಲ್ಲ, ನೀವು ತೊಗೊಳೋದೇ ಇಲ್ಲ ಮತ್ತು ಏನು ಮಾಡ್ತೀರಿ, ನೀವು ತೋರಿ ಸತ್ಯ ಅಂತ ಒತ್ತಾಯ ಮಾಡಬಾರ್ದು ದೀಪಾವಳಿ ಕೊಡಿಸಿ ಹೋಗ್ತಾರೆ. ಆದರೆ ನಮ್ಗೆ ಅದ್ರ ಉಪಯೋಗ ಇದ್ರೆ ತೊಗೋಬೇಕು ಅನ್ನೋತ್ತಲ್ಯಾಗ. ವರ್ಷಕ್ಕೆ ಒಂದು ಡ್ರೆಸ್ ಮಾತ್ರ ನಮಗೆ ಸಿಗ್ತಾ ಇತ್ತು, ಮಿಕ್ಕಿದ್ದೇನು ಅಕ್ಕಗಳದ್ದು ಅಥವಾ ಈವನ್ ನಮ್ಮ ಡ್ಯಾಡಿ ಶರ್ಟ್ಸ್ ನಾವು ಅಲ್ಟರ್ ಮಾಡಿ ಬೆಲ್ ಬಾಟಮ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ತೆಗೆದದ್ದು ಈಗಿನ ಜನ್ರೇಷನ್ ಏನೈತಿ, ಅವ್ರು ಬೆಳೆದದ್ದೇ ಬೇರೆ. ಅವ್ರು ಅದನ್ನು ನೋಡಿಲ್ಲ ಅಂದ್ಕೊಳ್ಳೆ, ಅವ್ರಿಗೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ಅವ್ರಿಗೆ ನಾವು ನಮ್ಮ ಅನುಭವಗಳನ್ನು ತಿಳಿಸಿ ಹೇಳ್ತಾ ಹೋಗಬೇಕು. ಈವನ್ ಮೊಮ್ಮಕ್ಕಳಿಗೆ ಹೇಳಿದ ಅವ್ರು ಎಷ್ಟು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ, ಅಜ್ಜಿ ನಿಮ್ಮ ಟೈಮ್ ಹಂಗಿತ್ತು, ನೀವು ಹಂಗೆ ಮಾಡಿರಿ ಅಂತಂದು. ಅದಕ್ಕೆ ನಾವು ಅವ್ರು ಹಂಗೆ ಕಡೆಗಣಿಸಾರ ಅಂತಂದಲ್ಲ, ನಾವು ಬೆಳೆದಾಗ ಹಿಂಗಿತ್ತು ವಾತಾವರಣ. ಖರೆ ಆವಾಗ ಒಂದು ಡೈವರ್ಸ್ ಇರ್ತಿರ್ಕಿಲ್ಲ, ಸುರಕ್ಷಿತ ಕುಟುಂಬದಾಗ ನಾವು ಇದ್ದುಕೊಂಡು ಬಂದೇವಿ. ಆಮೇಲೆ ವ್ಯಾಲ್ಯೂ ಆ್ಯಡೆಡ್ ಫ್ಯಾಮಿಲೀಸ್ ಇದ್ದವು, ಪ್ರತಿಯೊಂದು ಕುಟುಂಬಕ್ಕೂ ಒಂದು ವ್ಯಾಲ್ಯೂ ಇತ್ತು. ಆ ಹಬ್ಬ ಇವ್ರ ಮನೆಯಾಗ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ಅವ್ರ ಮನೆಯಾಗ ಇದನ್ನು ತಿಂದು ಬಂದಿದ್ವಿ, ಇದೆಲ್ಲ ನಮಗೆ ಅನುಭವಿಸೀವಿ. ಇದನ್ನು ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಈಗ ಎಲ್ಲರೂ ತಮ್ಮ ಡ್ಯೂಟಿ, ತಮ್ಮ ಮಕ್ಕಳು, ತಮ್ಮ ಸ್ಕೂಲು ಅಂತ ಅಂದ್ಕೋತ ಬ್ಯುಸಿ ಇರ್ತಾರೆ. ಅವ್ರಿಗೆ ಯಾವುದು ಧಾರ್ಮಿಕ ವಿಧಿಗಳನ್ನು ಮಾಡೋಕ್ಕೆ ಟೈಮ್ ಸಿಗಂಗಿಲ್ಲ. ಧಾರ್ಮಿಕ ವಿಧಿಗಳನ್ನು ಪೂಜೆ ಅದು ಮಾಡೋಕ್ಕೆ ಹೋಗ್ಬೇಕಂದ್ರೆ ಅದ್ರ ಅಜ್ಜಿ ಮನೆಗೆ ಹೋಗ್ಬೇಕು ಅವರು. ಸೊ ಇದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗಬೇಕು. ಅವ್ರು ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅದನ್ನು ತಿಳಿ ಹೇಳಕ್ಕೆ ಪ್ರಯತ್ನವೇ ಮಾಡೋಲ್ಲ. ಪ್ರಯತ್ನ ಮಾಡಿದರೂ ಸಕ್ಸಸ್ ಆಗಲಿಲ್ಲ ಅಂದರೆ ಮುಂದೆ ಯೋಚನೆ ಮಾಡೋದು. ನಾವು ಬರೀ ಮೂಲೆ ಕುಂತು ಇಮ್ಯಾಜಿನ್ ಮಾಡೋದು ಬೇಡ. ಅದಕ್ಕೆ ನಂದು ಏನೈತಿ, ಅಡ್ಜಸ್ಟ್ ಆಗೋದು ನಾವು, ಬಿಗಿನ್ ವಿತ್ ಅಸ್. ನಮ್ಮಿಂದ ನಾವು ಚಾಲು ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲಿ 50% ನಾವು ಸೇಫ್ ಇರ್ತೀವಿ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ, ಈಗ ಒಂದು ಹೊಸ ಒಂದು ಈ ಒಂದು ಯುವ ಜನತೆಯನ್ನು ಹಿರಿಯರಾದವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಹೊಂದಾಣಿಕೆ ಎಲ್ಲರಲ್ಲೂ ಬರಬೇಕು ಅಂತ ತಾವು ಹೇಳ್ತಾ ಇದ್ದೀರಾ.
0: ಇದು ನಾ ಅದಕ್ಕೆ ಜನರಲೈಸ್ ಅಂತೀನಿ, ಎಕ್ಸೆಪ್ಷನ್ಸ್ ಇದಾವ, ಎಕ್ಸೆಪ್ಷನ್ಸ್ ಇದಾವ ಅಂತಂದು ಏನಕ್ಕೈತಿ. ಈಗ ಓಲ್ಡ್ ಏಜ್ದಾಗಂತಿ ಆಫ್ಟರ್ 60 ಹೆಲ್ತ್ ಅಂತಿ ಕೆಟ್ಟಿರ್ತೈತಿ, ಐ ಸೈಟ್ ಪ್ರಾಬ್ಲಮ್ ಬರ್ತಾವ ರಿಪೀಟೆಡ್ಲಿ, ಈವನ್ ಹಲ್ಲಿನ ಪ್ರಾಬ್ಲಮ್ ಬರ್ತಾವ. ಪ್ರಾಪರ್ ತಿನ್ನಕ್ಕೆ ಬರೋದಿಲ್ಲ, ಪ್ರಾಪರ್ ತಿನ್ನಂಗಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ, ಹೊಟ್ಟೆ ತುಂಬಂಗಿಲ್ಲ ಅಂತಂದ್ಕೊಳ್ಳ ಎದುರಿಗಿದ್ದವ್ರು ಏನೋ ಮಾಡಿದ್ರು ನಮ್ಗೆ ಕಿರಿಕಿರಿ ಅನಿಸ್ತೈತಿ, ಅದು ಚಾಲು ಹಾಕೈತಿ. ನಾವು ಅಲ್ಲಿ ಇಡಬೇಡ, ಇಲ್ಲಿ ಮಾಡಬೇಡ ಅಂತಂದು ನಾವು ಅನ್ನಕ್ಕೆ ಸಾಲ್ವ್ ಮಾಡ್ತೀವಿ. ಅದೇ ರೀತಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಯೂರಿನ್ ಕಂಟ್ರೋಲ್ ಉಳಿಯಲ್ಲ. ಎಲ್ಲಿ ಹೋದಲ್ಲಿ ಅವ್ರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ನು, ಫಾಸ್ಟಾಗಿ ಟಾಯ್ಲೆಟ್ಗೆ ಹೋಗಕ್ಕೆ ಬರೋಂಗಿಲ್ಲ. ಆ ಸಮಸ್ಯೆ ಈಗಂತೂ ಕಾಮನ್ ಆಗಿತ್ತು, ಯೂರಿನ್ ಪ್ರಾಬ್ಲಮ್ ಸಮಸ್ಯೆ. ಅದು ನಾವು ಏನು ಮಾಡ್ತೀವಿ, ನಾವು ಮುಚ್ಕೋತೀವಿ, ಕಣ್ಣು ಕಾಣಂಗಿಲ್ಲ, ಏ ಕಣ್ಣು ಕಾಣಂಗಿಲ್ಲ, ಚಸ್ಮಾ ಐತಿ ಎಲ್ಲ ಐತಿ, ಮತ್ತೆ ಕಾಣಂಗಿಲ್ಲ, ಈ ರೀತಿ ಶಬ್ದ ಬರ್ತವೆ ಅಂತಂದು ನಾವು ಹೆದರಿ ಕೂಡ್ತೀವಿ. ಆದರೆ ಏನೈತಿ, ನಾ ರಿಕ್ವೆಸ್ಟ್ ಮಾಡೋದು ಸೀನಿಯರ್ಸ್ಗೆ, ಹೆದರ್ಬೇಡ್ರಿ, ಮನೆ ನಿಮ್ಮದೇ ಐತಿ. ನಮ್ಮ ಮನೆ ಏನೈತಿ, ಈ ಮಕ್ಕಳು ಸಣ್ಣವ್ರಿದ್ದಾಗಿ ನಮ್ಮ ಕೈಯಾಗ ಬೆಳೆದಾರೆ, ಈಗ ಅವ್ರು ಬೆಳೆದಾರ, ಅವ್ರು ಅದು ಮಾಡಕತ್ತಾರ. ಈಗ ನಮ್ದು ಆ ಪಿರಿಯಡ್ ಮುಗಿದೈತಿ, ನಾವು ಮನೆಯಾಗ ಕುಂತೀವಿ. ಇಷ್ಟ ವ್ಯತ್ಯಾಸ ಐತಿ, ಮತ್ತೇನೂ ಇಲ್ಲ. ಧೈರ್ಯದಿಂದ ಮಗನ ಈಗ ಸೊಸಿ ಹೊರಗಿಂದ ಬಂದಿರ್ತಾರೆ, ಅದು ಬೇಡ. ಈಗ ಮಗನ ಕರೆಸಿ ಅವನು ಫ್ರೀ ಇದ್ದಾಗ ನನಗೆ ಹಿಂಗೆ ಹಾಕಿತ್ತಪ್ಪ, ನಂಗೆ ಇವ್ರೇನು ಪ್ರಾಬ್ಲಮ್ ಆಗತ್ತಿತ್ತು, ನಾ ಏನು ಮಾಡಲಿ, ರಿಕ್ವೆಸ್ಟ್ ಮಾಡಿರಿ. ಅಷ್ಟಿದ್ದಾಗ ನನಗೆ ಇವತ್ತು ಟೈಮ್ ಇಲ್ಲ, ನನಗೆ ಆಗೋದೇ ಇಲ್ಲ ಅನ್ನಂಗಿಲ್ಲ. ಇವತ್ತಿಲ್ಲ 2 ದಿವಸ ತಡೀನಿ, ಓಕೆ 2 ದಿವಸ ವೇಟ್ ಮಾಡಿರಿ. ಅಷ್ಟು ಮೀರಿ ಮತ್ತೆ ಕೆಲಸ ಬಂತು, ನಾನು ಬೇರೆ ಕಡೆ ಹೋಗಬೇಕಾಗೈತಿ ಅಂದರೆ ಆಯಿತು, ನೀ ಅಡ್ರೆಸ್ ಕೊಡು, ನನಗೆ ಓಲಾ ಬುಕ್ ಮಾಡಿಕೊಡು, ನಾನು ಹೋಗ್ತೀನಿ. ಅಷ್ಟು ನಾವು ಮಾಡ್ಬೋದಲ್ಲ, ಅದಕ್ಕೆ ಹೆದರ್ಬೇಡ. ಈಗ ಎಜುಕೇಟೆಡ್ ಇದ್ದವ್ರು ಏನೋ ಒಂದು ಸ್ವಲ್ಪ ಮಾತಾಡ್ಬೋದು ಬೋಲ್ಡಾಗಿ ಎಲ್ಲ, ಆದರೆ ಹೌಸ್ ವೈಫ್ಗೂ ನಾನು ಇದೇ ರಿಕ್ವೆಸ್ಟ್ ಮಾಡೋದು, ನೀವು ಮನೆ ನಿಮ್ಮದೇ ಐತಿ, ನೀವು ಬೋಲ್ಡಾಗಿ ಮಾತಾಡೋಕ್ಕೆ ಕಲೀರಿ. ಅಷ್ಟೇನು ನಮ್ಮ ಲ್ಯಾಂಗ್ವೇಜ್ ಸಾಫ್ಟ್ ಇರಲಿ. ಅವ್ರು ಬಂದವ್ರು ಸಹಿತ ಪಾಪ ಹೊರಗಿಂದ ಹಾಕಿ ಬಂದು ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ, ಅದನ್ನು ನೋಡಬೇಕು. ನಾವು ನಮ್ಮ ಮನೆಯಾಗ ನಾವು ಅದೇವಿ, ನಮ್ಮ ಮನೆಗೆ ನಾವು ಇದ್ದು ನಾವು ನಮ್ಗೆ ಕಡೆಗೆ ಅನಿಸ್ತಾರ ಅಂತೀವಿ, ಅದು ಅಲ್ಲದು. ಅವ್ರು ಹೊರಗಿಂದ ಬಂದಾಳ, ಆಕಿನ ನೇಚರು, ಆಕಿನ ಬ್ರಾಟಪ್ ಏನೈತಿ, ಬ್ಯಾಕ್ಗ್ರೌಂಡ್ ನಾವು ಸ್ಟಡಿ ಮಾಡ್ಕೊಂಡು ಆಕಿಗೆ ತಿಳಿಸೋಳು, ನನಗೆ ಹಿಂಗೆ ಸಮಸ್ಯೆ ಆಗತೈತಿ, ನೀ ಫ್ರೀ ಅದೀಯೋ ಏನು, ನನ್ನ ಮಗ ಬರಲಿಯೋ, ಇಬ್ಬರಾಗಿ ಇಬ್ಬರೂ ಬರೋಂಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಲೇಟ್ ಆಗಿತ್ತು, ಅದು ಬರ್ತಾರೆ. ಅದಕ್ಕೆ ನಾವು ಹೆದರೋದು ಬೇಡ, ಧೈರ್ಯದಿಂದ ನಮ್ಮ ಸಮಸ್ಯೆಗಳನ್ನು ನಮ್ಮ ಮಕ್ಕಳ ಮುಂದೆ ಇಡೋಣ. ಮನೆ ನಮ್ಮದೇ ಐತಿ ಹಿಂಗೆ ಅನಿಸ್ತೈತೆ ನನಗೆ.
1: ಅಂದರೆ ಹೇಳುವ ಟೋನ್,
0: ಹೇಳುವ ಟೋನ್ ಭಾಳ ಮಹತ್ವದ್ದು, ಭಾಳ ಮಹತ್ವದ್ದು. ಅದು ಎಲ್ಲರಿಗೂ ಬರೋಂಗಿಲ್ಲ, ಅದು ಇವನ್ ನನಗೆ ತೊಂದರೆ ಆಕೈತಿ. ಸಾಫ್ಟ್ ಮಾತಾಡಿ ನಾವು ಕಾಲೇಜ್ದಾಗ ಮಾತಾಡಿ ಮಾತಾಡಿ ರೂಢಿ, ನಮಗೆ ಅಷ್ಟು ಸಾಫ್ಟ್ ಆಗಕ್ಕೆ ಬರೋದಿಲ್ಲ. ಖರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅನಿವಾರ್ಯನೇ ಐತಿ, ಬೇರೆ ಏನು ಮಾಡೋಕ್ಕೆ ಬರಲ್ಲ. ಯಾಕೆ ನಾವು ಅಗದಿ ಅಕ್ಕರೆಯಿಂದ ಪ್ರೀತಿಯಿಂದ ಮಗನ ಬೆಳೆಸೇವಿ, ಮಗನಿಗಾಕಿ ಬೇಕಾಗ ನಮ್ಮ ಮಗನ ಸಲುವಾಗಿ ನಾವು ಅಡ್ಜಸ್ಟ್ ಆಗಲೇಬೇಕು. ಇಷ್ಟು ವರ್ಷ ಎಲ್ಲ ಮಗನ ಸಲುವಾಗಿ ಅಂತ ಮಾಡಿದ್ವಿ, ಅಥವಾ ಮಗಳ ಸಲುವಾಗಿ ಅಂತ ಮಾಡಿದ್ವಿ, ಮತ್ತು ಈಗ ಉಳುಕಿದ್ದು ಎಷ್ಟು ದಿನ ಆಯಿತು ಸಂಧ್ಯಾಕಾಲದಲ್ಲಿ ಮಕ್ಕಳ ಸಲುವಾಗಿ ಅಂತ. ಇದು ಒಂದು ಅಡ್ಜಸ್ಟ್ ಮಾಡಿ ನೋಡೋಣ. ನಮ್ಮ ಟೋನ್ ಸ್ವಲ್ಪ ರಿಕ್ವೆಸ್ಟಿಂಗ್ಲಿ ಚಲೋ ಇದರಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡೋಣ ಅಂತ. ಇದು ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಈಗ 10 ವರ್ಷ ಆಯಿತು ನನ್ನ ಮಗನ ಮದುವೆಯಾಗಿ, ನನ್ನ ಟೋನ್ ಜಾಸ್ತಿ ಆದರೂ ಸಹಿತ ಈಗ ಅವಳಿಗೂ ಗೊತ್ತಾಗೈತಿ, ಆಕೆನೂ ಅಡ್ಜಸ್ಟ್ ಆಗ. ಹಿಂಗೆ ಒಮ್ಮೆ ನಾವು ಅಡ್ಜಸ್ಟ್ ಆಗಕ್ಕತ್ತೀವಿ ಅಂದ್ರೆ ಆಟೋಮೆಟಿಕಲಿ ಅವ್ರು ನೋಡಿ ಅಲ್ಲಿಂದ ರೆಸ್ಪಾನ್ಸ್ ಸೇಮ್ ಸಿಗತೈತಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ತಂತ್ರಜ್ಞಾನ, ಈ ಮೊಬೈಲ್ ಆಗಿರ್ಬೋದು ಅಥವಾ ಆನ್ಲೈನ್, ಎಲ್ಲ ವ್ಯವಹಾರಗಳು ಈಗ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವುಗಳನ್ನು ಕಲಿಯುವಲ್ಲಿ ಹಿರಿಯರು ಎದುರಿಸುವಂತಹ ಸವಾಲುಗಳು ಏನು, ಕಷ್ಟ ಏನು ಅಂತ?
0: ಇದು ಒಂದು ಹಿರಿಯರಿಗೆ ದೊಡ್ಡ ಸವಾಲಾಗಿದೆ. ಈಗ ಸುಮಾರು 10 ವರ್ಷದ ಮುಂಚೆ ರಿಟೈರ್ಡ್ ಆಗಿಯವರು ಅಥವಾ 7-8 ವರ್ಷದ ಹಿಂದೆ ರಿಟೈರ್ಡ್ ಆದವ್ರಿಗೆ ಎಲ್ಲರಿಗೂ ಈ ಸಮಸ್ಯೆ. ಅದಕ್ಕಿಂತ ಮುಂಚೆ ಇದ್ದವ್ರಿಗಂತೂ ಎಲ್ಲ ಮ್ಯಾನ್ಯುವಲ್ ವರ್ಕ್ ಇತ್ತು, 15 ವರ್ಷ ಅದು ಅವ್ರಿಗೇನು ತೊಂದರೆ ಆಗಿಲ್ಲ, ಅವ್ರು ಸರಳಾಗಿ ದಾಟಿದರು. ಸರಳಾಗಿ ದಾಟಿದ್ರು ಆದ ಮನೆ ಒಂದು ಆಫೀಸ್ಗಿಂತ ಜಾಸ್ತಿ ಅವ್ರಿಗೆ ಟೆನ್ಷನ್ ಕೊಡ್ತಾ ಇದೆ. ಸಣ್ಣ ಮಕ್ಕಳು ಹಿಡ್ಕೊಂಡು ಮೊಬೈಲ್ ಆಪ್ರೇಟ್ ಮಾಡ್ತಾವೆ, ಅವ್ರ ಮುಂದೆ ಇದು ನನಗೆ ಗೊತ್ತಿಲ್ಲ, ಇದು ನನಗೆ ಒಂದು ಸ್ವಲ್ಪ ಹಚ್ಚಿಕೊಡು, ನನಗೆ ಒಬ್ಬರು ಕಾಲ್ ಮಾಡೋದಿತ್ತು, ನನ್ನ ಫ್ರೆಂಡ್ಗೆ ಹಚ್ಚಿಕೊಡು ಅಂತ ಹೇಳಿದ್ರೆ ಸರಳವಾಗಿ ಅವ್ರ ಮೊಮ್ಮಕ್ಕಳು ಹೇಳ್ತಾವೆ, ಅಜ್ಜ ನಿಂಗೆ ಇಷ್ಟು ಬರೋದಿಲ್ಲ, ನೀ ಮೊಬೈಲ್ ಲರ್ನ ಮಾಡಿರ್ಲೇನು, ಇದೆಲ್ಲ ಅನ್ನಿಸ್ಕೋಬೇಕಾಕೈತಿ. ಅದನ್ನು ನಾವು ಸ್ಪೋರ್ಟಿವ್ಲಿ ತೊಗೊಂಡ್ರೆ ಮಾತು ಬೇರೆ. ಅದು ಎಲ್ಲರದು ವ್ಯಕ್ತಿತ್ವ ಒಂದೇ ಥರ ಇರೋಂಗಿಲ್ಲ, ಅದು ಕೆಲವೊಬ್ಬರಿಗೆ ಪೆಟ್ಟನ್ನು ಹತ್ಬೋದು. ಮೊಮ್ಮಗನ ಕಡೆ ನಾ ಹಿಂಗೆ ಅನ್ನಿಸ್ಕೊಳೋದು ಬಂತಲ್ಲ ಅಂತಂದ ಆಮೇಲೆ ಅವರಿಗೆ ಮಗನಿಗಾಗಲಿ ಮಗಳಿಗಾಗಲಿ ರಿಪೀಟೆಡ್ಲಿ ನನಗೆ ಅವ್ರ ಕಾಲ್ ಹಚ್ಚಿಕೊಡು, ಅವ್ರದ್ದು ಬಂದೈತೆ ನೋಡಿ ಮೆಸೇಜ್, ಏನು ರಿಪ್ಲೈ ಮಾಡೋದು, ಇದನ್ನೆಲ್ಲ ನಾವು ಮಾಡ್ತಾ ಬಂದೇವಿ. ಅದು ರಿಪೀಟೆಡ್ಲಿ ಮಾಡೋದ್ರಿಂದ ಅವ್ರಿಗೂ ಕಿರಿಕಿರಿ ಆಗಾಕತ್ತು. ಅದಕ್ಕೆ ನಾ ಏನು ಹೇಳ್ತೀನಿ ಸೀನಿಯರ್ ಸಿಟಿಸನ್ಗೆ, ನಿಮ್ಮ ವಾಕಿಂಗ್ ಗ್ರೂಪ್ ಇರ್ತೈತಿ ಅಥವಾ ಬೆಂಗಳೂರಿನಂಥ ಮೆಟ್ರೋ ಸಿಟಿಯಲ್ಲಿದ್ದರೆ ನಿಮ್ಮದು ಅಪಾರ್ಟ್ಮೆಂಟ್ದಲ್ಲಿ ನಿಮ್ಮ ಥರ ಜನ ಇರ್ತಾರೆ, ನಿಮ್ಮ ಸಮ ವಯಸ್ಕರು, ಸಮ ಮನಸ್ಕರು, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಎಲ್ಲರೂ ಕೂಡಿ ಯಾಕೆ ಒಂದು ದಿವಸ ಚರ್ಚೆ ಮಾಡಬಾರ್ದು, ಇದ್ರ ಪ್ರಾಬ್ಲಮ್, ಇದು ಎಲ್ಲರಿಗೂ ಐತಿ. ನಾನು ನನಗೆ ಒಬ್ಬಕ್ಕಿಗೆ ಐತಿ ಅನ್ನುವಂತ ನನಗೆ ಸ್ಟಾರ್ಟಿಂಗ್ ಅನಿಸಿತ್ತು. ಆದ್ರೆ ಒಂದಿಬ್ಬರು ಜನ್ಸು ಕೇಳ್ಕೊಳಿಸೈತಿ, ಯಾರಿಗೆ ಬೇಕಾಗಿತ್ತು ರೀ ಅದ, ಮುಗ್ದೈತಿ ನಮ್ದು ಸುಮ್ಮಿರಿ ಅಂತಂದು ಈ ರೀತಿ ರಿಪ್ಲೈ ಬರಕತ್ತು. ಅದಕ್ಕೆ ಅಲ್ಲಿದ್ ಮುಗ್ದೈತಿ, ಕಾಲೇಜಿಂದ ನಮ್ಗೇನು ಕೆಲಸ ಇಲ್ಲ. ಆದ್ರೆ ಮನೆಯಲ್ಲಿ ಡೇ ಟು ಡೇ ಎವ್ರಿ ಅವರ್ ಫೇಸ್ ಮಾಡಬೇಕಾಕೈತಿ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, 4-5 ಜನ ಕೂಡಿ ಮಾತಾಡ್ರಿ. ಸುತ್ತದ್ದು ಯಾವುದೋ ಮನೆಯಲ್ಲಿ ಒಬ್ಬ ಗ್ರಾಜ್ಯುಯೇಟ್ ಇರ್ತಾನೆ, ಅವ್ನಿಗೆ ಇನ್ನೂ ಜಾಬ್ ಸಿಕ್ಕಿರಂಗಿಲ್ಲ, ಅಂಥ ಹುಡುಗಗ ಕರೆಸಿ ರಿಕ್ವೆಸ್ಟ್ ಮಾಡಿ, ನಾವು ನಿಮಗೆ ಫೀಸು ಕೊಡ್ತೇವೆ, ನಮಗೆ ದಯಮಾಡಿ 1 ತಾಸು 2 ತಾಸು ಹೇಳ್ತೀಯನ್ಪ, ನೀನು ಫ್ರೀ ಇದ್ದಾಗ ನಾವು ಬರ್ತೇವೆ, ನಾವು 24 ಅವರ್ಸ್ ಫ್ರೀ ಇದ್ದೀವಿ, ಯಾಕೆ ರಿಕ್ವೆಸ್ಟ್ ಮಾಡಬಾರ್ದು? ಅದು ಹಿರಿಯರು ಕೇಳ್ತಾರೆ ಅಂತ ಮಕ್ಕಳು ಇಲ್ಲ ಅನ್ನಂಗಿಲ್ಲ, ಬೇರೆ ಯಾರು ಕೇಳಿದ್ರೆ ಏನೋ ಮಾತಾಡ್ಬೋದಿತ್ತು. ಆದ್ರೆ ಆಯ್ತು ಅಂಕಲ್ ನಾ ಬರ್ತೇನೆ ಅಂಕಲ್, ಇಷ್ಟೊತ್ತಿಗೆ ಬರ್ತೇನೆ, ನೀವು ರೆಡಿ ಇರಿ, ಮೊಬೈಲ್ ತೊಗೊಂಡು ಬರ್ರಿ, ಚಲೋ ಮಾತಾಡ್ತಾನೆ. ಮತ್ತು ಎಲ್ಲರೂ 200 ಕೊಡು, ನಂದು ಹೊತ್ತು ನೀವು 400 ಕೊಡ್ರಿ, 2 ತಿಂಗಳ ಮಟ್ಟಿಗೆ ಏನೂ ಆಗೋದಿಲ್ಲ. ಸೊ ಒಂದು 10 ಮಂದಿ 400 ಕೊಟ್ರೆ ಅವ್ನು ಖುಷಿಲೇ ನಿಮ್ಗೆ ಟೈಮ್ ಸ್ಪೇರ್ ಮಾಡ್ತಾನೆ. ಸೊ ಈ ರೀತಿ ನಾವು ಯಾಕೆ ಅಪ್ರೋಚ್ ಆಗಬಾರ್ದು? ಅದಕ್ಕೆ ನಮಗೆ ಬರುವುದಿಲ್ಲ ಅನ್ನೋದು ನಾವು ಕಡಿಮೆ ಮಟ್ಟ ಇಟ್ಕೊಳ್ಳೋದು ಬೇಡ. ಅದು ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾವೆ, ಮನೆಯಲ್ಲಿ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ, ಅವಾಗ ನಾವು ಫ್ರೀ ಇರ್ತೀವಿ. ಆ ಟೈಮ್ ಪ್ರತಿದಿನ ಒಬ್ಬರು ಮನೆಗೆ ಕುಂತು ಕಲಿಯೋನು ಅಂದ್ರೆ ಅವ್ರ ಮುಂದೂ ನಾವು ಎಕ್ಸ್ಪೋಸ್ ಆಗೋದಿಲ್ಲ, ಕಲಿಯಕತ್ತೀವಿ ಅಂತೇಳಿ. ಸೊ 1 ಫೈನ್ ಡೇ ಅಜ್ಜ ಎಲ್ಲ ಆಪ್ರೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಖುಷಿ ಆಗ್ತೈತಿ. ಸೊ ಕಲಿಯುವ ಮನೋಭಾವ ನಾವು ಬೆಳೆಸ್ಕೊಳ್ಳೋನು ಅಂತ ಹೇಳ್ತೀನಿ ನಾನು. ಟೆಕ್ನಾಲಜಿ ಬಂದೈತಿ, ಅದರ ಒಟ್ಟಿಗೆನೆ ಹೋಗೋನು,
1: ಅಂದ್ರೆ ಬದಲಾವಣೆಗೆ ತಕ್ಕಂತೆ.
0: ಹೌದು, ಅದಕ್ಕೆ ಅಡಾಪ್ಟ್ ಅಂಡ್ ಎಕ್ಸೆಲ್ ಅನ್ನೋ ಸ್ಲೋಗನ್ ಇಟ್ಕೋಣ. ಏನೋ ಹೊಸದು ಬಂದರೂ ಅದಕ್ಕೆ ನಾವು ಅಡಾಪ್ಟ್ ಆಗೋಣ. ಎಲ್ಲ ಪ್ರಾಣಿಗಳು ಅಡಾಪ್ಟ್ ಆಕ್ಕವು, ಯಾವುದೇ ವಾತಾವರಣ ಇದ್ದರೂ, ಬರಗಾಲದಾಗ ಸಹಿತ, ಈವನ್ ಡೆಸರ್ಟ್ದಾಗ ಸಹಿತ, ನೀರು ಕುಡಿಯೋಕೆ ಸಿಗಲಿಲ್ಲ ಅಂದ್ರೆ ಸಹಿತ ಅವು ಅಡಾಪ್ಟ್ ಆಗಿರ್ತಾವೆ ಪ್ರಾಣಿಗಳು, ನೀರಾಗಿ ಅಡಾಪ್ಟ್ ಆಗಿರ್ತಾವೆ. ಹಂಗಿದ್ದಾಗ ನಾವು ಮನುಷ್ಯ ಎಲ್ಲ ಕಡೆ ನಾವು ಇರ್ಬೋದು, ಎಲ್ಲ ಎನ್ವೈರನ್ಮೆಂಟ್ದಾಗ ಇರ್ಬೋದು. ಸೊ ಇದು ಕಲಿಯುವುದೇನು ದೊಡ್ಡ ವಿಷಯ ಅಲ್ಲ, ಇದ್ರ ಬಗ್ಗೆ ನಾವು ಕಲ್ಕೊಳ್ಳೋಣ. ಮತ್ತು ಏನೇ ನಮ್ಗೆ ಆರಾಮಿಲ್ಲ ಅಂತ ದವಾಖಾನಿಗೆ ಹೋದ್ರೆ ಅದು ಏನಾಗೈತಿ, ಈ ಗೂಗಲ್ ಅಂತೀ ನಮ್ಗೆ ವರ್ಡ್ ನಾಲೆಜ್ ಕೊಡುವಂಥದ್ದು ಐತಿ, ಅದಕ್ಕೆ ಸರ್ಚ್ ಮಾಡ್ರಿ ಏನಾಗೈತಿ ನಮ್ಗೆ, ಏನಾಗ ವಿಷಯ ಎಲ್ಲ ಇಲ್ಲ ಏನೋ ಆಗೈತಿ ರೀ, ಅವ್ರು ಹಂಗೆ ಅಂತಾರೆ ಹಿಂಗೆ ಬೇಡ. ಅದಕ್ಕೆ ಪ್ರತಿಯೊಂದು ನಾಲೆಜ್ ತಗೊಳಕ್ಕೆ ನಮ್ಮ ದೇವ್ರು ಸಾಕಷ್ಟು ಟೈಮ್ ಕೊಟ್ಟಾನೆ, ಅದಕ್ಕೆ ನಮ್ಮ ಆರೋಗ್ಯ ಮತ್ತು ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳೋಣ ಅಂತ.
1: ಖಂಡಿತ ಮೇಡಮ್. ಇನ್ನು ಮೇಡಮ್, ವಯಸ್ಸಾದಮೇಲೆ ಸ್ವಾವಲಂಬಿ ಬದುಕು ಎಷ್ಟು ಮುಖ್ಯವಾಗುತ್ತೆ ಅಂತ, ಅಂದರೆ ತಮ್ಮ ನಿರ್ಧಾರಗಳನ್ನು ತಾವೇ ಸ್ವಂತವಾಗಿ ತೆಗೆದುಕೊಳ್ಳೋದು.
0: ಸ್ವಾವಲಂಬಿ ಬದುಕು ಸ್ವಲ್ಪ ಕಠಿಣ ಆಕೈತಿ ತೆಗೆದುಕೊಳ್ಳೋದು, ಯಾಕಂದ್ರೆ ನಾವು ಮುಂಚೆ ಇದ್ದಾಗ 60ಕ್ಕಿಂತ ಮುಂಚೆ ನಾವು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇದ್ವಿ, ಕರೆಕ್ಟಾಗಿ ಥಿಂಕಿಂಗ್ ಪವರ್ ಇರ್ತಿತ್ತು. ಆದರೆ ವಯಸ್ಸಾದಂಗೆ ಬ್ರೈನ್ ಸೆಲ್ಸ್ ಐತ, ನ್ಯೂರಾನ್ಸ್ ಐತ ಡಿಜನರೇಟಿಂಗ್ ಸ್ಟೇಜ್ ಆಗಿರ್ತಾವೆ, ಪ್ರಾಪರ್ ಆಗಿ ಗ್ರಾಸ್ಪ್ ಆಗೋದಿಲ್ಲ. ಒಮ್ಮೊಮ್ಮೆ ನಮ್ಮ ಕಿವಿ ಕೇಳ್ಸಂಗಿಲ್ಲ ಅವ್ರೇನು ಹೇಳ್ತಾರೆ, ಆ ವಿಷಯದ ಬಗ್ಗೆ ಥಿಂಕ್ ಮಾಡೋಕೆ ಸಮಸ್ಯೆ ಆಕೈತಿ. ಓದಿದ್ರೆ ಕಣ್ಣಿನ ಪ್ರಾಬ್ಲಮ್ ಇರ್ತಾವೆ, ಭಾಳ ಹತ್ತಿರ ಹಿಡ್ಕೊಂಡು ಓದಬೇಕು. ಹೀಗಾಗಿ ಪ್ರಾಪರ್ ಕಂಪ್ಲೀಟ್ ಸ್ವಾವಲಂಬಿ ನಾವು ಆಕ್ಕೇವೆ ಅಂದರೂ ಸಾಧ್ಯ ಇಲ್ಲ. ನಾವು ಯಾರ ಮೇಲೆ ಡಿಪೆಂಡ್ ಆಗಬೇಕು, ನನಗೆ ಇದು ಮೊಬೈಲ್ ಮೆಸೇಜ್ ಬಂದೈತಿ, ಇದ್ರ ಬಗ್ಗೆ ಹೆಂಗೆ ಮಾಡೋಣ ಅಂತ ಮಗಳಿಗೆ, ಸೊಸೆಗೆ ಅಥವಾ ಮಗನಿಗೆ ಕುಂತು ಕೇಳಬೇಕು ನಾವು. ಅಪ್ ಟು ಸರ್ಟನ್ ಏಜ್ ಏನೋ ಮಾಡ್ಬೋದು 70 ಅನ್ಬಿಟ್ಟ, ಅದರ ನಂತರ ಸಹಿತ. ಈಗಂತೀ ವೃದ್ಧರ ವಯಸ್ಸು ಬೆಳೀತಾ ಇದೆ, 85 to 90 ಭಾಳ ಜನ ಗೊತ್ತಿದ್ದವ್ರದಾರ, ಹೆಲ್ದಿ ಅದಾರ. ಅದಕ್ಕೆ ಏನೈತಿ, ಆ ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲ ಆನ್ಲೈನ್ ಇದ್ದ ಹೊತ್ತಿನಾಗ. ಸೊ ಸ್ವಾವಲಂಬಿ ಬೇಡ, ಡಿಪೆಂಡೆಂಟ್ ಆಗಲೇಬೇಕಾಕೈತಿ. ಅವಾಗ ಮಾತ್ರ ಮಕ್ಕಳ ಮೇಲೆ ನಾವು ಡಿಪೆಂಡೆಂಟ್ ಆಗಲೇಬೇಕು.

0: ಯಾವುದೇ ಆನ್ಲೈನ್ ವಂಚನೆಗೆ ಒಳಗಾಗೋದು ತಪ್ಪುತ್ತೆ ಹಿರಿಯ ನಾಗರಿಕರು ಅಂತ ತಮ್ಮ ಅಭಿಪ್ರಾಯ. ಖಂಡಿತ ಮೇಡಮ್. ಮೇಡಮ್, ಇನ್ನು ತಮ್ಮ ಒಂದು ಜೀವನದಲ್ಲಿ ನೀವು ಕಲಿತಂತಹ ಒಂದು ದೊಡ್ಡ ಪಾಠ ಅಂದ್ರೆ ಯಾವುದು?
1: ಜೀವನದಲ್ಲಿ ನಾನು ಕಲಿತಂಥ ಪಾಠ ಅಂದರೆ, ನಮ್ಮ ಬದುಕನ್ನು ನಾವೇ ಬದುಕಲು ಕಲಿಯಬೇಕು. ಬದುಕಲು ಕಲಿ, ಇದು ಆರ್ಟ್ ಆಫ್ ಲಿವಿಂಗ್ದ ಗುರುಜಿಯವರದು ಪುಸ್ತಕವೂ ಐತಿ. ಅದನ್ನು ಬರೀ ಟೈಟಲ್ ಅಷ್ಟೇ ನೋಡೀನಿ, ಅದನ್ನೇನು ಮುಟ್ಟಿ ನೋಡಿಲ್ಲ ನಾವು. ಆದರೆ ಬದುಕಲು ನಾವು ಕಲಿಯಬೇಕು. ಸ್ಟಾರ್ಟಿಂಗ್ದಾಗ ನಾವು ಥಿಂಕ್ ಮಾಡಬೇಕು, ನಾವು ಸರ್ವಿಸ್ ಜಾಯ್ನ್ ಆದ ಫಸ್ಟ್ ಡೇ ನನ್ನ ಇದು ಪೆನ್ಷನೇಬಲ್ ಪೋಸ್ಟ್ ಐತೋ ಹೆಂಗು, ಪೆನ್ಷನೇಬಲ್ ಪೋಸ್ಟ್ ಇಲ್ಲ ಅಂತಂದು ನಾನು ಏನು ಮಾಡಬೇಕು ಇವತ್ತಿಂದ. ಸೊ ಎಲ್ಲ ಪೋಸ್ಟ್ಗಳು ಪೆನ್ಷನೇಬಲ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ರಿಟೈರ್ಡ್ ಆದಮೇಲೆ ಎಷ್ಟೋ ಪೇರೆಂಟ್ಸ್ ಕೈಯಾಗ ದುಡ್ಡು ಇರೋಂಗಿಲ್ಲ, ಮಕ್ಕಳೆಲ್ಲೋ ದೂರ ಇರ್ತಾರೆ, ಕಳಿಸ್ಬೇಕು ಅನ್ನೋದು ಇವ್ರಿಗೆ ಐಡಿಯಾ ಬರ್ತೈತೋ ಇಲ್ಲೋ. ಅವ್ರು ಬೇಕಂತ ಕಳಿಸ್ತಾ ಇಲ್ಲ ಅಂತೂ ನಾವು ಅನ್ನಕ್ಕೆ ಬರೋಂಗಿಲ್ಲ. ಅವ್ನು ಹೊಳೆದಿರ್ಲಾಕಿಲ್ಲ, ಎಲ್ಲರೂ ಅಗದಿ ಶಾರ್ಪ್ ಇರೋಂಗಿಲ್ಲ. ಅಂತ ಹೊತ್ತಿನಾಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗ್ದಿಂದ ನಮ್ಮದು ವಿಚಾರ ಮಾಡಬೇಕು. ಮಕ್ಕಳ ಮದುವೆಗೆ ಏನೇ ಖರ್ಚು ಮಾಡಿದ್ರು ಅಲ್ಲ, ನಮ್ಮ ಸೇವಿಂಗ್ಸ್ ಕೈ ಹಚ್ಚಲಾರ್ದ ನಾವು ಮಾಡಬೇಕು. ಅದು ಎಷ್ಟೇ ಅಮೌಂಟ್ ಇರಲಿ ಆ ರೀತಿ ನಾವು ಅದನ್ನ ಮಾಡಬೇಕು. ಮತ್ತು ಈಗ ದುಡ್ಡಿಲ್ಲ ಅಂತೇಳಿ ನಾವು ಹೆಲ್ತ್ ಕಡೆಗಣಿಸುವಂಗಿಲ್ಲ. ಮಕ್ಕಳನ್ನು ಕೊಡೋದಿಲ್ಲ, ನಮ್ಮ ಕಡೆನೂ ದುಡ್ಡಿಲ್ಲ, ಹೆಲ್ತ್ ಅದೆಲ್ಲ ನೀವು ಹೇಳ್ತೀರಿ ಎಲ್ಲ ದೊಡ್ಡ ದೊಡ್ಡ ಮಾತು. ಕರೆ ಹೆಂಗಂದ್ರೆ ಚಾರಿಟೇಬಲ್ ಹಾಸ್ಪಿಟಲ್ ಅದಾವೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದಾವೆ, ಅಲ್ಲಿ ಸಹಿತ ಉತ್ತಮ ಡಾಕ್ಟರ್ಸ್ ಅದಾರೆ. ಸೇಮ್ ಫೀಸ್ ತೊಗೊಂಡು ಏನು ಚೆಕಪ್ ಮಾಡ್ತಾರೋ ಅದೇ ಚೆಕಪ್ ನಮಗೆ ಫ್ರೀದಾಗೂ ಆಕೈತಿ. ನಾವು ಯಾಕಂದ್ರೆ ಉಪಯೋಗ ಮಾಡ್ಕೋಬಾರ್ದು, ಎಲ್ಲ ಸಿಟಿಯಲ್ಲಿ ಇದಾವೆ. ಅದಕ್ಕೆ ಇಷ್ಟ ಹೇಳೋದೇನು, ಬೋಲ್ಡ್ ಆಗಿ ಇರ್ರಿ. ಯಾವುದೇ ಸಮಸ್ಯೆ ಇದ್ದರೂ ನಾವು ಬಾಯ್ ಬಿಟ್ಟು ಯಾರಿಗಾರ ನಾವು ಕೇಳಿದ್ರೆ ನಮಗೆ ಪರಿಹಾರ ಸಿಗತ್ತೆ. ಹೆದರ್ಕೊಂಡು ಇದ್ವಿ ಅಂತಂದು ನಾವು ಹೆದರ್ಕೊಂಡೇ ಜೀವನ ಅಳ್ಕೋತಾನೆ ಜೀವನ ಸಾಗಿಸ್ಬೇಕಾಕೈತಿ. ಅದಕ್ಕೆ ಇಲ್ಲಿವರೆಗೆ ನಗ್ನಗ್ತಾ ನಮ್ಮ ಜೀವನದ ಎಲ್ಲ ಹಂತಗಳನ್ನ ನಾವು ದಾಟೀವಿ. ನಮ್ಮ ಬಾಲ್ಯನೂ ಹೋಗೈತಿ, ನಾವು ಪ್ರೊಫೆಷ್ನಲ್ ಲೈಫು ಮುಗ್ದೈತಿ, ಒಳ್ಳೆ ತಂದೆ ತಾಯಿನೂ ಆದ್ವಿ, ಈಗ ಒಳ್ಳೆ ಅಜ್ಜ ಅಜ್ಜಿ ಯಾಕಾಗಬಾರ್ದು, ಕೊನೆದೈತಿ. ಸೊ ಇದು ಲಾಸ್ಟ್ ಸ್ಟೇಜ್, ಸಂಧ್ಯಾ ಕಾಲದಾಗ ಅದೇವಿ. ಸೊ ಒಳ್ಳೆ ಅಜ್ಜ ಅಜ್ಜಿ ಆಗಿ ನಮ್ಮ ಅಜ್ಜ ಹಂಗೆ ಮಾಡ್ತಿದ್ದು ಹಿಂಗೆ ಮಾಡ್ತಿದ್ದು ಅಂತ ಮಕ್ಕಳು ಅಪ್ರಿಸಿಯೇಟ್ ಮಾಡ್ಬೇಕು. ಮೊಮ್ಮಕ್ಕಳು ಆ ರೀತಿ ಪ್ರತಿಯೊಂದು ಕಲಿಯೋಣ. ಅವ್ರ ಮೇಲೆ ಹಾಕೋದು ಬೇಡ, ನಮ್ಮ ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ನಮಗೆ ಏನು ಶೇರ್ ಮಾಡ್ಕೋದು ಅವ್ರ ಜೊತೆ ಮಾಡ್ಕೊಳ್ಳೋಣ.
0: ಮೇಡಮ್, ಇನ್ನು ಕೊನೆಯದಾಗಿ, ಹಿರಿಯರನ್ನು ಗೌರವಿಸುವುದು ಅಂದರೆ ಬರೀ ಅವ್ರ ಕಾಲಿಗೆ ನಮಸ್ಕಾರ ಮಾಡುವುದಷ್ಟೇ ಅಲ್ಲ ಅನ್ನೋದಾದರೆ, ನಿಜವಾದ ಗೌರವ ಅಂದರೆ ಏನು ತಮ್ಮ ಪ್ರಕಾರ?
1: ಹಿರಿಯರನ್ನು ಗೌರವಿಸುವುದು ಅನ್ನೋಕ್ಕಿಂತ ನಾನೇನಂತೀನಿ, ಹಿರಿಯರ ಕೇರ್ ಟೇಕಿಂಗ್ ಮಾಡೋದು. ಗೌರವಿಸೋದು ಅಂತ ಕಾಲು ಬಿದ್ದರೆ ಆಯಿತು ಅಂತಲ್ಲ, ಆದರೆ ನಾನೇನಂತೀನಿ ಅದ್ರ ಬದಲಿ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಹೆಂಗದಾರ, ಅವ್ರ ಹೆಲ್ತ್ ಹೆಂಗೈತಿ, ಆರಾಮದಾರ ಇಲ್ಲೋ, ಏನು ಸಮಸ್ಯೆ ಇಲ್ಲಲ್ಲ, ಇದನ್ನು ಕೇಳ್ಕೊತ ಹೋಗ್ರಿ. ನಾನು ನಂದ ಹೇಳ್ತೀನಿ, ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೊಂದು ನೆನಪಿರೋಂಗಿಲ್ಲ ಯಾವ ತಿಂಗಳೈತಿ ಯಾವಾಗ, ಯಾಕಂದರೆ ಮೂರು ನಾಲ್ಕು ಕಡೆ ಹೋಗ್ತೀವಿ. ಆದರೆ ನಾನು ಸೊಸೆ ಮಾತ್ರ, ನಿಮ್ದು ಈ ತಿಂಗಳು ಐ ಚೆಕಪ್ ಐತಿ, ನೀವು ಡಾಕ್ಟರ್ ಕಡೆ ಹೋಗಬೇಕು, ಅದನ್ನು ನೆನಪು ಮಾಡ್ತಾ. ನೆಕ್ಸ್ಟ್ ಟೈಮ್ ನಿಮ್ಮ ಡಯಾಬೆಟಿಕ್ ಐತಿ ನೆಕ್ಸ್ಟ್ ಮಂತ್ ನೀವು ಅಲ್ಲಿ ಹೋಗಬೇಕು. ನಾವು ಇಷ್ಟ ಮಾಡಿದ್ರು ಸಾಕು, ಅವ್ರ ಕಾಲು ಬಿದ್ದಕ್ಕಿಂತ ಜಾಸ್ತಿ ಆಯ್ತು ನಮ್ಗೆ. ನೆನಪು ಮಾಡಿಕೊಟ್ಟ ನನ್ನ ಮಗ ಎಂದು ನೆನಪು ಮಾಡೋಂಗಿಲ್ಲ, ಕರೆಯೋ ನೆನಪಿಟ್ಟೆ. ಯಾಕಂದ್ರೆ ಅವರಿಗೆ ನಾಳೆ ಬರ್ಡನ್ ಆಗಬಾರ್ದು ಅಂತಲೂ ಮಾಡ್ತಿರ್ಬೋದು, ಅದು ನಮಗೆ ಬೆಟರ್ ಅಲ್ಲ, ಅದು ನಮಗೆ ನೆನಪು ಮಾಡಿಕೊಡ್ತಾರೆ ಈ ಸರ್ತಿ ಐತಿ ಹೋಗ್ರಿ ಅಂತ. ಇದು ಒಂದಾಯಿತು. ಇನ್ನು ನಮ್ಮ ಭಾರತೀಯ ಸಂಸ್ಕಾರ ಪ್ರಕಾರ ಹಿರಿಯರಿಗೆ ನಾವು ಬಗ್ಗಬೇಕು, ನಮಸ್ಕಾರ ಮಾಡಬೇಕು. ಸೊ ಎಲ್ಲ ಅಜ್ಜ ಅಜ್ಜಿಗಳು ಡೈಲಿ ಅವ್ರ ಜೊತೆ ಇರೋಂಗಿಲ್ಲ, ಒಂದು ವೇಳೆ ಇದ್ದರೆ ನಿಮ್ಮ ಸ್ನಾನ ಆದಮೇಲೆ ದೇವರ ನಮಸ್ಕಾರ ಮಾಡಿ ಅವ್ರ ಕಾಲು ಬೀಳಬೇಕು. ಅದು ಮಕ್ಕಳಿಗೆ ಗೊತ್ತಾಗಬೇಕು ನಾವು ಬಾಗಿ ನಡಿಬೇಕು ಅನ್ನೋದನ್ನು. ಮತ್ತು ನಮಸ್ಕಾರ ಮಾಡಿದಾಗ ಅವ್ರು ಸಿಗುವಂಥ ಬ್ಲೆಸ್ಸಿಂಗಿಗೆ ವ್ಯಾಲ್ಯೂ ಕಟ್ಟಕ್ಕಾಗೋದಿಲ್ಲ. ಅದು ಭಯಂಕರ ದೊಡ್ಡ ಪ್ರಮಾಣದಾಗ ನಮಗೆ ರಿಸಲ್ಟ್ಸ್ ಕೊಡ್ತೈತಿ. ಕಾರಣ ಇಲ್ಲ, ಅವ್ರು ಬೇರೆ ಕಡೆ ಇರ್ತಾರಪ್ಪ ಅಂತ ಊರಿಂದ ಬಂದ ತಕ್ಷಣ ಅವ್ರು ಕಾಲು ಬಿಟ್ರು. ನಾನು ನಾರ್ತ್ ಸೈಡ್ ನೋಡಿದೆ, ನಾರ್ತ್ ಸೈಡ್ ಅದೊಂದು ರೂಢಿ ಭಾಳ ಚೆನ್ನಾಗಿದೆ ಸೌತ್ಗಿಂತ. ರೈಲ್ವೆ ಸ್ಟೇಷನ್ದಾಗ ನಾವು ಇಳೋದ್ ಕೂಡಲೇ ಅಲ್ಲೇ ಬಗ್ಗೆ ನಮಸ್ಕಾರ ಮಾಡ್ತಾರೆ, ಅಗದಿ ಕಾಲಿಗೆ ಕೈ ಹಚ್ಚಿ ಮಾಡ್ತಾರೆ. ಅದು ನಮ್ಮ ಕಡೆ ಅಷ್ಟು ಅಸ್ತಿತ್ವದಾಗ ಇಲ್ಲ. ಇನ್ನು ಖರೆ ಬೆಟರ್ ಎಲ್ಲಿ ಇದ್ದಲ್ಲಿಂದ ಅವ್ರ ಬ್ಲೆಸ್ಸಿಂಗ್ ರಿಪೀಟೆಡ್ಲಿ ನಮಗೆ ಸಿಗ್ತಾ ಇರ್ತಾವಲ್ಲ, ಅದಂತ ಯಾವ ಕೆಟ್ಟ ದಾರಿಗೆ ಒಯ್ಯೋದಿಲ್ಲ ನಮ್ಮನ್ನ. ಆಮೇಲೆ ಹಿರಿಯರ್ ಕೇರ್ ಟೇಕಿಂಗ್ ಆಯಿತು, ಹಿರಿಯರ್ ಬ್ಲೆಸ್ಸಿಂಗ್ಸ್ ತೊಗೊಳೋದಾಯ್ತು. ಮತ್ತು ಅವರಿಗೆ ದಿನದಾಗ ಒಂದು 10 ನಿಮಿಷ ಆದರೂ ಟೈಮ್ ಕೊಡ್ರಿ, ಮಗಳೇ ಇರಲಿ ಸೊಸೆನೇ ಇರಲಿ, 10 ನಿಮಿಷ ಕೊಡ್ಬೋದಲ್ಲ. ಅಡುಗೆ ಇಡುಗೆ ಸಾಯಂಕಾಲ ಸಹಿತ ಮಾಡಿ ಆದಮೇಲೆ ಹಾಂ ಏನೇನು ಮಾಡಿದ್ರಿ ಇವತ್ತು, ಏನು ಟಿವಿ ನೋಡಿದ್ರು, ಪಿಕ್ಚರ್ ನೋಡಿದ್ರು, ಏನು ನೋಡಿದಿರಿ ಅಂತ ಕೇಳ್ಬೋದು, ಮಾತಾಡಿಸ್ಬೋದು. ಅಥವಾ ನಾಳೆ ಬ್ರೇಕ್ಫಾಸ್ಟಿಗೆ ನಿಮ್ಗೆ ಏನು ಬೇಕು, ಏನು ತಿನ್ಬೇಕು ಅನ್ನಿಸ್ತೈತಿ, ಅದನ್ನು ಹೇಳ್ತೇನೆ ಅವ್ರಿಗೆ, ಮಾಡಿಸ್ತೇನೆ. ಇಷ್ಟು ಎರಡೇ ಶಬ್ದ ಸಾಕು, ಅವ್ರು ಅಷ್ಟಕ್ಕೆ ಖುಷಿ ಆಕ್ಕಾರೆ. ನಿಮ್ಮದು ಒಂದು ಶಬ್ದಕ್ಕೆ ಖುಷಿ ಆಕ್ಕಾರ. ಏ ಪಾಪ ಹಿಡ್ದು ದಣದು ಬಂದು ಸಹಿತ ಬಂದು ನನ್ನ ಕಡೆ ಕುಂತು ಮಾತಾಡಿ ಹೋದ್ಲು ಅಂತೇಳಿ. ಸೊ ಅಪೇಕ್ಷೆ ಮಾಡೋದು ಹಿರಿಯರು ಮಕ್ಕಳಿಂದ ಏನೂ ಇಲ್ಲ. ನಿಮ್ಮ ಪ್ರೀತಿ ವಾತ್ಸಲ್ಯ ಅಥವಾ ಖುಷಿಯಾಗಿ ಮಾತಾಡುವಂಥ ಒಂದು ಶಬ್ದ ಇಷ್ಟೇ. ಮತ್ತು ಇನ್ನೊಂದು ಹೇಳಬಯಸ್ತೇನೆ, ಹೆಣ್ಣು ಮಕ್ಕಳ ತಾಯಂದಿರೆ ದಯಮಾಡಿ ನಿಮ್ಮ ಮಗಳ ಸಂಸಾರದಲ್ಲಿ ಇಂಟರ್ಫಿಯರೆನ್ಸ್ ಬೇಡ. ಅವಳ ಸಂಸಾರ ಅವಳಿಗೆ ಮಾಡಲು ಬಿಡಿ. ತಪ್ಪಿದ್ದರೂ ಸಹಿತ ಅವಳು ತಿದ್ದುಕೊಂಡು ನಡೀತಾಳೆ, ನಮ್ಮ ಗೈಡೆನ್ಸ್ ಬೇಕಾಗಿಲ್ಲ. ನಮ್ಮ ಸಂಸಾರ ನಾವು ಮಾಡಿದ್ದೇವೆ ಸಾಕು, ಭಾಳ ಆಯಿತು. ಆದರೆ ಮಗಳ ಸಂಸಾರದಲ್ಲಿ ನಾವು ಇಂಟರ್ಫಿಯರ್ ಮಾಡೋದು ಬೇಡ. ಅವಳು ಮಾಡ್ತಾ, ಅವಳು ಕೇಳಿದಾಗಷ್ಟೇ ಫೋನ್ ಮಾಡಿರಿ. ಪ್ರತಿನಿತ್ಯ ಫೋನ್ ಮಾಡಿ ನಿಮ್ಮ ಅತ್ತೆ ಏನು ಮಾಡಿದ್ಲು, ನಿಮ್ಮ ಮಾವ ಏನು ಮಾಡಿದ್ಲು, ತಿಂಡಿ ಏನು ಮಾಡಿದ್ವಿ, ದಯಮಾಡಿ ಮಾಡಬೇಡ್ರಿ. ಅವಳಿಗೆ

0: ಒಂದಷ್ಟು ತನಗೆ ಬೆಳೆಯಕ್ಕೆ ಅವಕಾಶ ಕೊಟ್ಟರೆ ಅಂತ ಹೇಳೋದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿವೇಣು ಧ್ವನಿಯ ಮೂಲಕ ಹಿರಿಯ ನಾಗರಿಕರಿಗಾಗಿರ್ಬೋದು ಅಥವಾ ಇಂದಿನ ಯುವ ಜನತೆಗೆ ತಮ್ಮಿಂದ ಕಿವಿ ಮಾತು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಿರಿಯ ನಾಗರಿಕರಿಗೆ ನಾನು ಹೇಳಬಯಸುವುದು ಅಂತಂದರೆ, ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಲು ಕಲಿಯಿರಿ. ಮತ್ತು ಏನೇ ನಿಮಗೆ ತೊಂದರೆ ಆದರೆ, ಇದು ನನ್ನ ಮನೆ ಅನ್ನುತ್ತಲೇಯಾಗಿರಲಿ, ಮಗನ ದುಡ್ಡಿನಿಂದ ಮಗ ತೊಗೊಂಡ್ರು ನನ್ನ ಮಗನ ಮನೆ ನನ್ನ ಮನೆಯೇ ಅನ್ನುತ್ತಲೇಯಾಗಿರಲಿ, ಅದಕ್ಕೂ ಹೆದರ್ಬೇಡ್ರಿ. ಓಪನ್ನಾಗಿ ನೀವು ಹೇಳ್ರಿ, ಪಕ್ಕದ ಮನೆಯಾಗ ಹೋಗಿ ಓಪನ್ನಾಗಿ ಹೇಳಬೇಡ್ರಿ. ನಿಮ್ಮ ಮನೆಯಾಗ ನಿಮ್ಮ ಅತ್ತೆ ಆಗಲಿ, ನಿಮ್ಮ ತಾಯಿ ಮುಂದೆ ಅಥವಾ ನಿಮ್ಮ ಮಗನ ಮುಂದೆ ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆ, ನಾ ಏನು ಮಾಡಲಿ, ನನಗೆ ದುಡ್ಡು ಕಡಿಮೆ ಬೀಳ್ತಾವ, ಅದು ಹೇಳಕ್ಕೆ ನಮಗೂ ಸರಿ ಅನ್ಸಂಗಿಲ್ಲ ಮಕ್ಕಳ ಕಡೆ ನನಗೆ ದುಡ್ಡು ಕಡಿಮೆ ಬೀಳ್ತಾವ ಅಂತ. ಇನ್ನೊಂದು ಹೇಳ್ತೇನೆ ಅನುಪಮ ಅವರೇ, ಇಲ್ಲೇ ಹುಬ್ಬಳ್ಳಿಯಲ್ಲಿ ಒಬ್ಬರು ಸೀನಿಯರ್ ಆರ್ಕಿಟೆಕ್ಟ್ ಇಂಜಿನಿಯರ್ ಅದಾರೆ, ಲೇಡಿ, ದೊಡ್ಡ ಫಾರ್ಮ್ ಅವರು ನಡೆಸ್ತಾರೆ. ಅವ್ರ ಹಸ್ಬೆಂಡ್ ರೀಸೆಂಟ್ಲಿ ಒಂದು 4 ಇಯರ್ಸ್ ಬ್ಯಾಕ್ ತೀರ್ಕೊಂಡ್ರು, ಅವರು ಆರ್ಕಿಟೆಕ್ಟ್ ಇದ್ರು, ಈಗ ಅವರು ಇದ್ದಾರೆ, ಅವರ ಅತ್ತೆ ಇದ್ದರು. ಬಟ್ ಅವರು ತನ್ನ ಎಂಪ್ಲಾಯೀಸ್ಗೆ ಏನು 20-25 ಜನ ಎಂಪ್ಲಾಯೀಸ್ ಇದ್ದರು ಸಿವಿಲ್ ಇಂಜಿನಿಯರ್ಸ್, ಅವ್ರಿಗೆ ಸಂಬಳ ಹಾಕುವಾಗ ಅತ್ತರ ಜೊತೆ ತನಗೆ ಏನು ಕೊಡಬೇಕು ಅನಿಸಿತು ಇನ್ ಲಾರ್ಜ್ ಅಮೌಂಟನ್ನು ಅತ್ತೆ ಅಕೌಂಟಿಗೆ ಹಾಕಿದ್ರು ಪ್ರತಿ ತಿಂಗಳು. ಅಲ್ಲ ಅವ್ರಿಗೆ ಬೇಕನಿಸಿದಾಗ ಆಕೆ ಅಂದು ಕೇಳಿಲ್ಲ ಯಾರಿಗೆ ಗಂಡಗೂ, ಮತ್ತು ಅವಾಗ ಆಕೆ ನನ್ನ ಮುಂದೆ ನಿಲ್ಲಕ್ಕೂ ಹೆಜಿಟೇಟ್ ಮಾಡ್ಬೋದು. ಆಕೆ ಅಕೌಂಟಿಗೆ ರೆಗ್ಯುಲರ್ ಹಾಕ್ತಿದ್ದ ಆಕೆ ಬಳಸ್ತಾಳೆ. ಇದನ್ನ ಒಂದು ನಮ್ಮ ಮಕ್ಕಳಿಗೂ ಹೇಳ ಬಯಸ್ತೀನಿ, ಎಲ್ಲ ತಾಯಂದಿರು ಬೋಲ್ಡಾಗಿ ಮಾತಾಡುವಂಗೆ ಇರಂಗಿಲ್ಲ, ಅವ್ರವ್ರ ಮನಸ್ಥಿತಿ ಬೇರೆ ಇರ್ತೈತಿ. ಕಾರಣ, ಮಕ್ಕಳೇ, ನಿಮ್ಮ ತಾಯಿಯರ ಅಕೌಂಟಿಗೆ ನಿಮಗೆ ತಿಳಿದಷ್ಟು ಅಂದರೆ ಒಂದು ತಿಂಗಳು ಅವರಿಗೆ ಖರ್ಚು ಮಾಡೋಕ್ಕೆ ಅನುಕೂಲ ಆಗುವಷ್ಟು ಅಮೌಂಟನ್ನು ದಯಮಾಡಿ ಅವರು ಕೇಳದೇ ಹಾಕ್ತಾ ಹೋಗ್ರಿ. ಈ ಸಂದೇಶವನ್ನು ನಾನು ಮಕ್ಕಳಿಗೂ ಕೂಡ ಬಯಸ್ತೀನಿ. ಮಕ್ಕಳಿಗೆ ತೊಂದರೆ ಆಗದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದು ಹಿರಿಯರಿಗೆ ಸಹಿತ ಹೇಳ ಬಯಸ್ತೇನೆ.
1: ಖಂಡಿತ ಮೇಡಮ್, ತಮ್ಮ ಒಂದು ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.
0: ನನಗೆ ಇವತ್ತು ತಮ್ಮ ವೇಣು ಧ್ವನಿಯಲ್ಲಿ ಹಿರಿಯ ನಾಗರಿಕರು ಅಥವಾ ಓಲ್ಡ್ ಏಜ್ ಪರ್ಸನ್ಸ್ ಬಗ್ಗೆ ಈ ದಿನದಿಂದ ಮಾತಾಡಲು, ನನ್ನ ಅನುಭವವನ್ನು ಹಂಚಿಕೊಳ್ಳಲು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವೇಣು ಧ್ವನಿ ತಂಡದವರಿಗೆ, ಕೇಳಿ ಸಂಸ್ಥೆಗೆ ಅನಂತ ಧನ್ಯವಾದ.
1: ಸ್ನೇಹಿತರೆ, ಹಿರಿಯರಿಗೆ ನಮ್ಮಿಂದ ಬೇಕಾಗಿರುವುದು ಯಾವುದೇ ಒಂದು ದೊಡ್ಡ ಉಡುಗೊರೆಗಳಲ್ಲ, ಕೆಲವೊಮ್ಮೆ ಅವರ ಮಾತನ್ನ ಕೇಳುವಂತಹ ಒಂದು ನಮ್ಮ ಒಂದು 2 ನಿಮಿಷ ಸಾಕು. ಅವರ ಜೊತೆಗೆ ಕುಳಿತು ಮಾತನಾಡಲು ಅವರಿಗೆ ಸ್ವಲ್ಪ ಸಮಯವನ್ನ ನೀಡೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಇಂದಿನ ನಮ್ಮ ಅಂತಾರಾಷ್ಟ್ರೀಯ ವೃದ್ಧರ ದಿನದ ಅಂಗವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮಸ್ಕಾರ.
2: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi, or call 0831 244444 extension 4327.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी KCET मार्ग

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ.

ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗ ಅವಕಾಶಗಳು, ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು ಸಾಗರೋತ್ತರ ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಾರತೀಯ ಜವಳಿ ಉತ್ಪನ್ನಗಳನ್ನು ಹೆಚ್ಚಿನ ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ತಲುಪಿಸಲು ಸರ್ಕಾರ ಶ್ರಮಿಸುತ್ತಿದೆ. ಹೊಸ ರಫ್ತುದಾರರಿಗೆ ಮಾಹಿತಿ ನೀಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ವಿವಿಧ ದೇಶಗಳ ರಫ್ತು ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜವಳಿ ಉದ್ಯಮಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ, ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಪ್ರಮುಖ ವಲಯಗಳಲ್ಲಿ ಜವಳಿ ವಲಯವೂ ಒಂದಾಗಿದೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಈ ವಲಯದಲ್ಲಿ ಸುಮಾರು 5 ಕೋಟಿ ಜನರು ಉದ್ಯೋಗ ಪಡೆದಿದ್ದಾರೆ ಎಂದು ಸಚಿವ ಗಿರಿರಾಜ್ ಸಿಂಗ್ ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026 ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಳಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡುವಂತೆ ಅವರು ಕರೆ ನೀಡಿದ್ದಾರೆ. ಕಳೆದ 1 ದಶಕದಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಅವರು ಉಲ್ಲೇಖಿಸಿದೆ. ಚೀತಾ ಯೋಜನೆಯ ಯಶಸ್ಸು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೆಂಡಾ ಮೃಗ, ನದಿ ಡಾಲ್ಫಿನ್ ಹಾಗೂ ಹಿಮಚಿರತೆಯಂತಹ ಪ್ರಭೇದಗಳ ಸಂರಕ್ಷಣೆ ಪ್ರಯತ್ನಗಳನ್ನು ಅವರು ಪ್ರಸ್ತಾಪಿಸಿದರು. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಮೂಲಕ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಜಾಗತಿಕ ಸಹಕಾರ ಉತ್ತೇಜಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಬ್ಬದ ಋತುವಿನಲ್ಲಿ ಹೆಚ್ಚುವರಿ ಸಕ್ಕರೆ ಸಂಗ್ರಹ ತಡೆಗಟ್ಟಲು ಆ ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು, ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ ಅಂತ್ಯದವರೆಗೆ ಜಾರಿಯಲ್ಲಿರಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ನಿಯಮಗಳಲ್ಲಿ ಕೋಲ್ಕತ್ತಾ ಮತ್ತು ಅದರ ವಿಸ್ತೃತ ಮಹಾನಗರ ಪ್ರದೇಶಗಳು ಹಾಗೂ ಅಸ್ಸಾಂನಲ್ಲಿ ಸಕ್ಕರೆ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಶಸ್ತ್ರೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಲ್ಲರ ಸಾಮೂಹಿಕ ಉದ್ದೇಶವಾಗಬೇಕು ಎಂದು ಅವರು ಹೇಳಿದರು. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಂಬಂಧಕ್ಕೆ ಸಹಿ ಹಾಕುವುದು ಹಾಗೂ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ರಕ್ಷಣಾ ಪಡೆಗಳ 3 ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಣಕಾಸು ವ್ಯವಸ್ಥೆಗಳನ್ನು ಏಕೀಕರಿಸಿದರೆ ಸಂಪೂರ್ಣ ರಕ್ಷಣಾ ನಿರ್ವಹಣೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳ ನಡುವಿನ ಗಾಢವಾದ ಸ್ನೇಹ ಸಂಬಂಧವನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ವಿಶ್ವಾಸಾರ್ಹ ಪಾಲುದಾರನಾಗಿ ಭಾರತ ಯಾವಾಗಲೂ ಶ್ರೀಲಂಕಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವುದು ಈ ಉದ್ದೇಶವಾಗಿದೆ ಎಂದು ನಾಳಿನ ಗ್ರಾಮ ಸಭೆಗಳು ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನೆ ಆಂದೋಲನ 2026-27 ನಾಳೆ ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಆಯಾ ಗ್ರಾಮ ಪಂಚಾಯಿತಿಯ ಆಯವ್ಯಯ ಅಭಿವೃದ್ಧಿ ಯೋಜನೆ 2027-28 ತಯಾರಿಸಲಿವೆ. ಈ ಆಂದೋಲನ 2018 ನಡೆಯುತ್ತಿದ್ದು 2.5 ಲಕ್ಷಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಯೋಜನೆಗಳನ್ನು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ನಲ್ಲಿ ಸಲ್ಲಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋ

0: ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಇಂದು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಸ್ವಚ್ಛತಾ ಚಟುವಟಿಕೆಗಳಿಗೆ ಪ್ರತಿಯೊಬ್ಬರೂ ಕನಿಷ್ಠ 30 ನಿಮಿಷ ಮೀಸಲಿಡುವಂತೆ ಕರೆ ನೀಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ. ಹರ್ಮನ್ ಪ್ರೀತ್ 2 ಗೋಲು ಗಳಿಸಿದರೆ ಸುಖಜೀತ್ ಸಿಂಗ್ ಮತ್ತು ಅಭಿಷೇಕ್ ತಲಾ 1 ಗೋಲು ಗಳಿಸಿದರು. ದಕ್ಷಿಣ ಕೊರಿಯಾ ಮತ್ತು ಮಲೇಷ್ಯಾ ನಡುವಿನ 2ನೇ ಸೆಮಿಫೈನಲ್ನಲ್ಲಿ ಗೆಲುವು ಸಾಧಿಸಿದ ತಂಡವನ್ನು ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಲಿದೆ. ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ನಿತೇಶ್ ಸಿವಾಚ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ಪುರುಷರ ಸ್ಕ್ವಾಷ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ಧ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ಇದೇ ವೇಳೆ ಮಹಿಳೆಯರ ಸ್ಕ್ವಾಷ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಕೂಡ ಹಾಂಕಾಂಗ್ ವಿರುದ್ಧ 1-2 ಅಂತರದಲ್ಲಿ ಸೋತು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 65ಕ್ಕೆ ತಲುಪಿದ್ದು, ಇದರಲ್ಲಿ 10 ಚಿನ್ನ, 23 ಬೆಳ್ಳಿ ಮತ್ತು 32 ಕಂಚಿನ ಪದಕಗಳು ಸೇರಿವೆ. ಪ್ರಸ್ತುತ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. 2027ರ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3%ರಷ್ಟು ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಗೆ ಪೂರಕವಾಗಿರಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಸಂಪತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

your voice. I am singing sound. Soup sound. Flop sound.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಇಂದು ಅಕ್ಟೋಬರ್ 1 ಅಂತಾರಾಷ್ಟ್ರೀಯ ವೃದ್ಧರ ದಿನ. ನಮ್ಮ ಬದುಕಿನಲ್ಲಿ ಹಿರಿಯರು ಎಂದರೆ ಕೇವಲ ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು ಅಲ್ಲ, ಅವರು ತಮ್ಮ ಅನುಭವಗಳ ಮೂಲಕ ಬದುಕಿನ ಅನೇಕ ಪಾಠಗಳನ್ನ ಕಲಿಸಿದವರು, ಕುಟುಂಬಕ್ಕೆ ದಾರಿಯನ್ನ ತೋರಿದವರು, ಕಷ್ಟದ ಸಮಯದಲ್ಲಿ ಧೈರ್ಯವನ್ನ ತುಂಬಿದವರು, ಹಾಗೆಯೇ ತಮ್ಮ ಜೀವನವನ್ನ ಕುಟುಂಬಕ್ಕಾಗಿ ಮುಡುಪಾಗಿಟ್ಟವರು. ಆದರೆ ಇಂದಿನ ವೇಗದ ಜೀವನದಲ್ಲಿ ಹಿರಿಯರ ಮನಸ್ಸಿನಲ್ಲಿ ಏನಿದೆ, ಅವರ ನಿರೀಕ್ಷೆಗಳೇನು, ಒಂಟಿತನ ಅವರನ್ನ ಕಾಡ್ತಾ ಇದೆಯೇ, ಇಂದಿನ ಬದಲಾವಣೆಗಳೊಂದಿಗೆ ಅವರು ಹೇಗೆ ಹೊಂದಿಕೊಳ್ಳುತ್ತಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣ್ಣ ಅವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೇಡಮ್, ಮೊದಲಿಗೆ ಈ ಒಂದು ಅಂತಾರಾಷ್ಟ್ರೀಯ ವೃದ್ಧರ ದಿನದ ಬಗ್ಗೆ ತಮ್ಮ ಅನಿಸಿಕೆ ಏನು, ಈ ದಿನವನ್ನ ಆಚರಿಸುವ ಅಗತ್ಯ ಅದರ ಕುರಿತು?
2: ನಮಸ್ಕಾರ. ಇವತ್ತು 1 ಅಕ್ಟೋಬರ್, ಅಂತಾರಾಷ್ಟ್ರೀಯ ವೃದ್ಧರ ದಿನ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೃದ್ಧರ ದಿನಾಚರಣೆಯನ್ನು ಆಚರಿಸುವ ಪ್ರಸಂಗ ಇವತ್ತು ಬಂದಿದೆ. ಇದು ಮುಂಚೆ ಇದರ ಅವಶ್ಯಕತೆ ಇರಲಿಲ್ಲ, ಕಾರಣ ಇದರ ಬಗ್ಗೆ ಚಿಂತನೆ ಮಾಡುವುದು ಬಹಳ ಅವಶ್ಯವಿದೆ. ವೃದ್ಧರ ದಿನವನ್ನು ಆಚರಣೆ ಮಾಡಬೇಕು ಅಂದರೆ, ವೃದ್ಧರು ತಮ್ಮ ಜೀವನವಿಡೀ ತ್ಯಾಗವನ್ನು ಮಾಡಿ ತಮ್ಮ ಮಕ್ಕಳನ್ನು ಪೋಷಣೆ ಮಾಡುವುದರಲ್ಲಿ, ವಿದ್ಯಾಭ್ಯಾಸ ಕೊಡುವುದರಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಹಾಗೂ ಅವರ ಅದರೊಟ್ಟಿಗೆ ಅವರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಸಾಧನೆಗಳನ್ನು ಮಾಡಿದ್ದಾರೆ. ಆ ವೃದ್ಧರು ಮಾಡಿದ ಸಾಧನೆಗಳ ಫಲವಾಗಿ ಇವತ್ತು ನಮ್ಮ ಮಕ್ಕಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತ ಹೇಳ ಬಯಸ್ತೇನೆ. ಅವರ ಸಾಧನೆಗಳನ್ನು ಜನರವರೆಗೆ ಮುಟ್ಟಿಸುವುದರ ಸಲುವಾಗಿ ನಮಗೆ ಇದೊಂದು ಅವಕಾಶ. ಈ ದಿನ ನಾವು ಅವರ ದಿನಾಚರಣೆಯನ್ನು ಮಾಡಬಹುದು, 4 ಜನರಿಗೆ ವೃದ್ಧರ ಸಾಧನೆಗಳನ್ನು ಹೇಳಬಹುದು. ವೃದ್ಧರು ನಮ್ಮ ಕುಟುಂಬ ಹಾಗೂ ಸಮಾಜದ ಬೆಳವಣಿಗೆಗಾಗಿ ಅವರು ನೀಡಿರುವ ಜೀವನದ್ದಕ್ಕೂ ದುಡಿದು ಕೊಟ್ಟಂಥ ಕೊಡುಗೆಗಳನ್ನು ಸ್ಮರಿಸಲು ಇದು ಒಂದು ಅವಕಾಶ ಐತೆ. ಆಮೇಲೆ ಮತ್ತೆ ಹೇಳಬೇಕಂದ್ರೆ, ಅವರು ಎದುರಿಸುತ್ತಿರುವ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗೈತಿ ಪಬ್ಲಿಕ್ದಾಗ. ಅದರ ಸಲುವಾಗಿ ಇದು ಈ ದಿವಸ ನಾವು ಇದನ್ನು ಸಹಿತ ಮಾಡಬಹುದು, ಸಮಸ್ಯೆಗಳ ಬಗ್ಗೆ ಮಾತನಾಡಬಹುದು. ಮತ್ತು ಸರ್ಕಾರಿ ಯೋಜನೆಗಳು ಸಾಕಷ್ಟು ಇದ್ದಾವೆ, ಅದರಿಂದ ಎಲ್ಲರಿಗೂ ಫಲಾನುಭವಗಳು ಸಿಗಬಹುದು, ಫಲಾನುಭವ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ರೀತಿ ನಾನಾ ಉದ್ದೇಶಗಳಿದ್ದಾವೆ. ಅವೆಲ್ಲ ಕಾರಣಗಳಿಂದ ಇವತ್ತು ನಾವು ವೃದ್ಧರ ದಿನವನ್ನು ಆಚರಿಸಬೇಕಾಗಿದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ.
0: ಮೇಡಮ್, ಈಗ ವಯಸ್ಸಾಯಿತು ಅನ್ನೋದು ಒಂದು ಜೀವನದ ಒಂದು ಹಂತ, ಈ ಹಂತಕ್ಕೆ ಬಂದ ಮೇಲೆ ವೃದ್ಧರಾದವರು ತಮ್ಮ ಜೀವನವನ್ನು ಹೇಗೆ ನೋಡಬೇಕು ಅಂತ ತಾವು ಹೇಳ್ತೀರಾ?
2: ಅನುಪಮ ಅವರೇ, ವಯಸ್ಸಾಯಿತು ಅಂತಿರಲ್ಲ ನೀವು, ಅದು ನಾವು ಒಪ್ಪೋದಿಲ್ಲ. ಒಂದು ಏಜ್ ಲಿಮಿಟ್ ಅಂತ 60 ಮಾಡಿರ್ತಾರೆ, ನಾವು ರಿಟೈರ್ಡ್ ಆಕೇವಿ. ರಿಟೈರ್ಡ್ ಆದ ತಕ್ಷಣ ಎಲ್ಲರೂ ವಯಸ್ಸಾಯಿತು, ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಬರ್ತೈತಿ. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಮುಂಚೆಯಿಂದ ಜಾಗೃತಿಯಿಂದ ಇದ್ದರೆ, ನಾವು ತೆಗೆದುಕೊಳ್ಳುವ ಆಹಾರ ವೈದ್ಯ ಸಿಸ್ಟಮೆಟಿಕ್ಕಾಗಿ ಆಹಾರವನ್ನು ತೆಗೆದುಕೊಂಡು ಬಂದು ನಮ್ಮ ಹೆಲ್ತ್ ಚೆಕಪ್ ಮಾಡ್ಕೋತಿದ್ದರೆ ನಮಗೆ ವಯಸ್ಸಾಗೈತಿ ಅನ್ನೋದು ನಾವು ಅನ್ನಂಗಿಲ್ಲ. ಯಾಕಂದ್ರೆ ಇವತ್ತು ನೋಡ್ತೀವಿ, 80+ ಇದ್ದವ್ರು ಸಹಿತ ಇಷ್ಟು ಆ್ಯಕ್ಟಿವ್ ಇದ್ದಾರೆ, ಅವ್ರು ಸಹಿತ ಇನ್ನೂ ನನಗೆ ವಯಸ್ಸಾಗೈತಿ ಅನ್ನೋದು ಒಪ್ಪಕ್ತಾ ಇರಲಿಲ್ಲ. ಕಾರಣ ನಮ್ಮ ಹೆಲ್ತನ್ನು ನಾವು ಸಂಭಾಳಿಸ್ಕೊಂಡು ಹೋದರೆ ವಯಸ್ಸಾಯಿತು ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ಮತ್ತು ಈಗ 60, ನಾನು ಇನ್ ಜನರಲ್ ಆಗಿ ಹೇಳೋದು ಅಂತಂದ್ರೆ, ರಿಟೈರ್ಡ್ ಪರ್ಸನ್ಸ್ಗೆ ಸಾಕಷ್ಟು ಟೈಮ್ ಸಿಗ್ತೈತಿ, ಇಲ್ಲಿವರೆಗೆ ಅವ್ರಿಗೆ ಸಮಯ ಸಿಕ್ಕಿರಲಿಲ್ಲ. ಒಂಥರ ರಿಟೈರ್ಡ್ ಆಗಿ ಹೊರಗಡೆ ಬರೋದು ಭಾವನಾತ್ಮಕವಾದ ಒಂದು ಸ್ಟೇಜ್ ಸಹಿತ ಇರ್ತೈತಿ. 30-35 ವರ್ಷ ಕಂಟಿನ್ಯೂಸ್ ಅವ್ರು ದುಡ್ದಿರ್ತಾರೆ ಮನೆಯಲ್ಲಿ, ಆಫೀಸ್ನಲ್ಲಿ. ಅದ ನಂತರ ಇಡೀ ದಿನ ನಮಗೆ ಖಾಲಿ ಅನ್ನಿಸ್ತೈತಿ, ಎದ್ದ ತಕ್ಷಣ ಬ್ಲ್ಯಾಂಕ್. ಅದು ನನ್ನ ಓನ್ ಎಕ್ಸ್ಪೀರಿಯನ್ಸು ಹೇಳ್ತೀನಿ, ಇನ್ನೇನು ನಾ ಮಾಡಬೇಕು. ಅಲ್ಲಿವರೆ ಮಕ್ಕಳ ಎಜುಕೇಷನ್ನು, ಮಕ್ಕಳ ಮದುವೆನೂ ಆಗಿರ್ತೈತಿ, ನನ್ನ ಫ್ಯೂಚರ್ದಾಗ ನನ್ನ ಫ್ಯೂಚರ್ ಏನೂ ಇಲ್ಲಲ್ಲ, ಬಿಗ್ ಕ್ವಶನ್ ಮಾರ್ಕ್ ದಿನ ಕಾಡಕತ್ತು, ಏನು ಮಾಡಬೇಕು ಅನ್ನೋದು. ಅದರಿಂದ ಹೊರಗೆ ಬರೋಕ್ಕೆ ಸಹಿತ ನಮಗೆ ಫ್ಯೂ ಮಂತ್ಸ್ ಆಕ್ಕಾವ. ಅದಾದಮೇಲೆ ಮಾತ್ರ ಸ್ವಲ್ಪ ನಾವು ಶಾಂತಾಗಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಚಾರ ಮಾಡೋಕ್ಕೆ ಇದಕ್ಕೊಂದು ಕಾರಣ ಉಂಟು. ನಾನು ಸುತ್ತೂರಿಗೆ, ಮೈಸೂರು ಹತ್ರ ಸುತ್ತೂರಿಗೆ ಹೋಗಿದ್ದೆ. ಸುತ್ತೂರು ಮಠಕ್ಕೆ ಬೆಟ್ಟಗೆ ಹೋಗಿದ್ವಿ, ಅಲ್ಲಿ ದೇಶಿಕೇಂದ್ರ ಸ್ವಾಮಿಗಳು ಇರ್ತಾರೆ. ಅವ್ರಿಗೆ ಹೇಳಿದೆ, ನಾನು ಕಲ್ಪನಾ ಪಟ್ಟಣ್ಣ, ನಾನು ಕೆ ಇಲ್ಲಿಂದ ರಿಟೈರ್ಡ್ ಆಗಿದ್ದೀನಿ ಸರ್ ಅಂತ. ಅವರೊಂದು, ಯಾವಾಗ ರಿಟೈರ್ಡ್ ಆದ್ರಿ? 1 ಇಯರ್ ಆಗಿತ್ತು ಅವಾಗ, 22. ಒಂದು ವರ್ಷ ಆಯ್ತ್ರಿ ಈಗ ಅಂತ. 1 ವರ್ಷ ನೀವು ಏನು ಮಾಡಿದಿರಿ? ಆ 1 ವರ್ಷ ಹೆಂಗೆ ಹೋಯ್ತು ನಮ್ಗೆ ಗೊತ್ತಾಗಲಿಲ್ಲ, ಹೋಗಿಬಿಟ್ಟಿತ್ತು. ಹಾಂ, ಅದಕ್ಕೆ ಏನೂ ಮಾಡಿಲ್ಲದೆ ಅಪ್ಪ, ಮತ್ತು ಈಗ ನಿಮ್ಮ ಆಶೀರ್ವಾದ ಪಡ್ಕೊಂಡು ಏನಾದ್ರು ಮಾಡ್ತೇನೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವರು, ಎಜುಕೇಟೆಡ್ ಅದಿರಿ, ಖಾಲಿ ಕೂಡಬೇಡ್ರಿ, ನಿಮ್ಮ ನಾಲೆಜ್ ಯಾರಿಗಾರು ಉಪಯೋಗ ಆಗಲಿ, ಏನಾದರೂ ಸಮಾಜಮುಖಿ ಕೆಲಸ ಮಾಡಿರಿ. ಅದು ಅವರ ಆಶೀರ್ವಾದದಿಂದ ನನಗೆ ತಾನಾಗಿಯೇ ಯೋಚನೆಗಳು ಬಂದು ನನ್ನ ಸಾಮಾಜಿಕ ಕೆಲಸಗಳನ್ನು ನಾನು ಆರಂಭ ಮಾಡಿದೆ. ಸೊ ರಿಟೈರ್ಡ್ ಆದಮೇಲೆ ನಮ್ಮ ಸೋಷಿಯಲ್ ವರ್ಕ್ ಆರಾಮ ಮಾಡ್ಬೋದು, ನಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತೋ ಆ ಫೀಲ್ಡಾಗ ಹೋಗ್ಬೋದು. ಹೆಲ್ತನ್ನು ಜಾಗ್ರತೆಯಿಂದ ಕಾಯ್ದುಕೊಂಡು
1: ಖಂಡಿತ ಮೇಡಮ್. ಮೇಡಮ್, ಈಗ ವಯಸ್ಸಾದ್ಮೇಲೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ತಾವು ಹೇಳಿದ್ರಿ, ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ, ಇನ್ನು ಮನಸ್ಸಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು ಅಂದರೆ, ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ?
2: ಇದು ಇಮಿಡಿಯೇಟ್ಲಿ ರಿಲೇಟೆಡ್ ಟು ಪ್ರಿವಿಯಸ್ ಕ್ವಶನ್. ಸೊ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮನಸ್ಸು ಆಟೋಮೆಟಿಕ್ ಚೆನ್ನಾಗಿ ಇರುತ್ತೇನೆ. ಒಂದು ವೇಳೆ ನಾವು ಅನ್ಹೆಲ್ದಿ ಕಂಡೀಷನ್ ಸಿಕ್ಕಿದ್ದ ಹೊತ್ತಿನಾಗ ನಮ್ಮ ಮನಸ್ಸು ಸಂತೋಷದಿಂದ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಯಾರಿಟಿ ನಮ್ಮ ಬಾಡಿಲಿ ಹೆಲ್ತ್. ಬಾಡಿಲಿ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ನಾವು ಏನಾದ್ರು ಥಿಂಕ್ ಮಾಡ್ಬೋದು. ಅದಕ್ಕೆ ಮೊದಲು ನಾವು ಬಾಡಿ ಹೆಲ್ತ್ ಚೆನ್ನಾಗಿ ಇಟ್ಕೋಣ, ಆಮೇಲೆ ನಾವು ಸಂತೋಷವಾಗಿ ಆಟೋಮೆಟಿಕ್ ಇದ್ದೇ ಇರ್ತೇವೆ.
1: ಖಂಡಿತ ಮೇಡಮ್. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಹಿರಿಯರಿಗೆ ನಾವು ಯಾರಿಗೂ ಬೇಡ ಅಥವಾ ನಮ್ಮನ್ನು ಯಾರು ಏನು ಕೇಳೋದಿಲ್ಲ ಅನ್ನೋ ಭಾವನೆ ಬರುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ ಮೇಡಮ್?
2: ಇದನ್ನು ವಿಚಾರ ಮಾಡುವುದು, ನಾನು ಜನರಲೈಸ್ ಮಾಡಿ ಹೇಳ್ತೇನೆ, ಎಕ್ಸೆಪ್ಷನ್ಸ್ ಇರ್ಬೋದು. ಆದರೆ ನಾವು ಎಲ್ಲರಿಗೂ ಬ್ಯಾಡ್ ಆಗೇವಿ, ನಮ್ಮ ಕಡೆ ಯಾರೂ ನೋಡಲ್ಲ, ಅದು ಅನುಭವ ಬರ್ತಾವೆ. ಯಾಕಂದ್ರೆ ನಾವು ಬ್ಯುಸಿ ಒಳಗೆ ಇದ್ದೀವಿ ಇಷ್ಟು ದಿವಸ. ಈಗ ನಾವು ಸುಮ್ಮನೆ ಒಂದು ನ್ಯೂಸ್ ಪೇಪರ್ ನೋಡ್ತಾನೋ ಟಿ ವಿ ನೋಡ್ತಾನೋ ಮನೇಲಿ ಕುಂತಿರ್ತೀವಿ, ಮತ್ತು ಅವರು ಆ್ಯಕ್ಟಿವ್ ಇರ್ತಾರೆ. ಎದ್ದ ತಕ್ಷಣ 9 ಗಂಟೆ ಒಳಗೆ ತಮ್ಮ ಆಫೀಸ್ಗೆ ಹೋಗಬೇಕು, ಮಕ್ಕಳು ರೆಡಿ ಮಾಡಬೇಕು, ಟಿಫಿನ್ ಕಟ್ಟಬೇಕು, ಇದೆಲ್ಲ ಅವ್ರು ಬ್ಯುಸಿ ಇರ್ತೈತಿ. ಆದರೆ ನಮ್ದು ಆ ಮಕ್ಕಳ ಲೈಫ್ದಾಗ ನಮ್ಮ ರೋಲ್ ಏನೂ ಇರೋಂಗಿಲ್ಲ. ಕಾರಣ ನಾವು ಸುಮ್ಮನೆ ಇರ್ತೀವಿ, ಅವ್ರಿಗೆ ಹೋಗೋದಿರ್ತೈತಿ. ಅದಕ್ಕೆ ನಮಗೆ ಹಂಗೆ ಅನಿಸ್ತೈತಿ, ಅವ್ರು ನಮ್ಮ ಕಡೆ ಕಾಣಿಸ್ತಾ ಇದ್ದಾರೆ, ನಾನು ಯಾರೂ ಮಾತಾಡಿಸ್ತಾ ಇಲ್ಲ, ಬೆಳಿಗ್ಗೆಯಿಂದ ನಾ ಇಲ್ಲೇ ಕುಂತೇನೆ, ಒಂದು ಕಪ್ ಚಹಾ ಕೊಟ್ಟು ಹಾಗೆ ಕೂತಿದ್ದಾರೆ. ಒಮ್ಮೊಮ್ಮೆ ನಾವು ಅವ್ರು ಕೊಡೋಕ್ಕೂ ಮರಿತೀವಿ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೇನಿ. ನಮ್ಮ ತಾಯಿಯವ್ರು ನನ್ನ ಜೊತೆ ಇದ್ದರು, ಕೆಲವೊಮ್ಮೆ ಆಕೆಗೆ ತಿಂಡಿ ಕೊಡು ಸಹಿತ ನಾನು ಮರ್ತು ಹೋಗ್ತಾ ಇದ್ದೆ, ಮತ್ತು ಅಲ್ಲಿಂದ ಯಾರಿಗಾರು ಫೋನ್ ಮಾಡಿ ಅವ್ರ ವ್ಯವಸ್ಥೆ ಮಾಡ್ತಿದ್ದೆ ನಾನು. ಅದನ್ನು ನಾನು ತಿಳ್ಕೊಂಡೆ, ಯಾಕಂದ್ರೆ ನಾನು ತಪ್ಪು ಮಾಡಿದೆ ಅಂತ. ಆದರೆ ಅವರಿಗೂ ಅದೇ ರೀತಿ ಅನ್ನಿಸ್ತಿತ್ತು. ಅವ್ರು ಸ್ವತಃ ಡಾಕ್ಟರ್ ಇದ್ದರು ಸಹಿತ ಈಕೆ ತನ್ನ ಕೆಲಸದಾಗ ಬ್ಯುಸಿ ಇರ್ತಾಳೆ, ನನಗೆ ಚಹಾ ಕೊಡ್ತಾಳೆ ರಿಪೀಟೆಡ್ಲಿ, ನಾನು ಏನೂ ತಿಂದಿಲ್ಲ, ಅದು ಅವರು ರಿಪೀಟೆಡ್ಲಿ ಅಂತ ತೋರಿಸ್ತಿದ್ರು. ಆದರೆ ಆ ವಯಸ್ಸಿಗೆಲ್ಲ ಅವರಿಗೆ ಸ್ವಲ್ಪ ಮರುವಿನ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿರ್ತೈತಿ. ಅವ್ರದ್ದು ತಪ್ಪಂತ ಹೇಳಕ್ಕೆ ಬರೋಂಗಿಲ್ಲ, ಅವ್ರ ಬಾಡಿನ ಹಂಗೆ ರಿಯಾಕ್ಟ್ ಆಗಿರ್ತೈತಿ. ಆದರೆ ಆ ಮರುವಿನ ಪ್ರಾಬ್ಲಮ್ ನಮಗೆ ಬರಬಾರ್ದು ಅಂತಂದ್ರೆ ನಾವು ನಮ್ಮ ಎಕ್ಸಸೈಸ್ ಮಾಡಿ ನಮ್ಮ ಬಾಡಿ ಫಿಟ್ ಇಟ್ಕೋಬೇಕು. ಇದನ್ನು ನಾನು ನ್ಯೂರೋ ಸರ್ಜನ್ಗೂ ಫೋನ್ ಮಾಡಿ ಕೇಳಿದೆ, ಆಫ್ಟರ್ 60 ನಾವು ಅಲ್ಜೈಮರ್ಸ್ ಆಗದಂಗೆ ಏನು ಮಾಡಬೇಕು, ನೀವು ಏನು ಮಾಡ್ತೀರಿ ಇಡೀ ದಿವಸ ಅಂದ್ರೆ, ಇಲ್ಲ ನಾನು ಅದಕ್ಕೂ 1 ಅವರ್ ವಾಕಿಂಗ್ ಇರ್ತೈತಿ, ಯೋಗ ಇರ್ತೈತಿ, ಮತ್ತು ನಿಮಗೆ ಬರುವುದಿಲ್ಲ ವಿಚಾರ ಮಾಡಬೇಡ್ರಿ, ಅದು ನಿಲ್ಲಿಸ್ಬಾರ್ದು. ಆದರೆ ಇಷ್ಟು ಅವೇರ್ನೆಸ್ ಮುಂಚಿನ ಕಾಲದಲ್ಲಿ ಇರ್ತಿರಲಿಲ್ಲ. ಎದ್ದು ಕೂಡ ವಾಕಿಂಗ್ ಹೋಗೋದು ಮಾಡೋದು, ಯಾಕಂದ್ರೆ ಮನೇಲಿ 4 ಜನ ಮಕ್ಕಳು ಇರ್ತಿದ್ವಿ, ಸ್ಕೂಲ್ ಕಾಲೇಜ್ಗೆ ಹೋಗೋರು, ಅವ್ರಿಗೆ ಸಮಯ ಸಿಗ್ತಿರಲಿಲ್ಲ. ಕಾರಣ ಹಂಗಿತ್ತು. ಅದನ್ನು ನಾನೇನಂತೀನಿ, ನಾವೇ ತಪ್ಪಾಗಿ ತಿಳ್ಕೋತೀವಿ. ಈಗ ನಮಗೂ ಸಸಿಯವರು ಬಂದಿದ್ದಾರೆ, ಅದಕ್ಕೆ ಅವರು ಬ್ಯುಸಿ ಇರ್ತಾರೆ, ಮುಂಜಾನೆ ಕೆಲವೊಂದು ಫೋನು ಮಾಡೋಕ್ಕಾಗಂಗಿಲ್ಲ, ಅವರು ಮಕ್ಕಳ ಎಕ್ಸಾಮ್ ಇತ್ತಂದ್ರೆ ನಮ್ಮ ಕಡೆ ನೋಡೋಕ್ಕೂ ಆಗೋದಿಲ್ಲ. ಸ್ಟಾರ್ಟಿಂಗ್ ನನಗೆ ಹಂಗೆ ಅನ್ನಿಸ್ತು. ಅದು ಆಮೇಲೆ ಮಕ್ಕಳು ರಿಸಲ್ಟ್ ನೋಡಿ ಈಕೆ ಎಫರ್ಟ್ ಮಾಡಿದ್ದಕ್ಕೆ ಹುಡುಗರು ಚೆನ್ನಾಗಿ ಓದ್ತಾ ಇದ್ದಾರೆ. ಅದಕ್ಕೆ ನಾನು ಎದುರಾಗ ನಾನು ಬ್ಯುಸಿ ಆಗಿ ಉಳಿಬಾರ್ದು. ನಾನು ಏನಾದ್ರು ಒಂದು ನ್ಯೂಸ್ ಪೇಪರ್ ಪೂರ್ತಿ ಓದೋದು ಅಥವಾ ಯಾವುದಾದ್ರು ಒಂದು ಬುಕ್ ತೊಗೊಂಡು ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಬ್ಯುಸಿ ಉಳಿತೇನೆ. ಅವ್ರ ಮುಂದೆ ನಾನು ಖಾಲಿ ಅಂತ ಅವ್ರಿಗೂ ಅನಿಸಲ್ಲ ಅಂತ ನನಗೆ ಅನಿಸ್ತೈತಿ. ಅವ್ರಿಗಿಂತ ಜಾಸ್ತಿ ನಾವು ಬ್ಯುಸಿ ಉಳಕ್ಕೆ ನೋಡೋಣ. ಹಿಂಗಾಗಿ ಅವ್ರು ನನ್ನ ಕಡೆ ನೋಡುವುದಿಲ್ಲ, ಲಕ್ಷ್ಯ ಕೊಡುವುದಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ.
1: ಇನ್ನು ಮೇಡಮ್, ಈಗ ಒಂದೇ ಮನೆಯಲ್ಲಿ ಇದ್ದರೂ ಸಹ ಏನಾಗುತ್ತೆ ಅಂದರೆ, ಮೊಬೈಲ್ನಲ್ಲಿ ಆಗಿರಲಿ ಅಥವಾ ಈಗ ತಾವು ತಾನೇ ಹೇಳಿದ್ರಲ್ಲ, ಇವಾಗ ತಮ್ಮ ಕೆಲಸದಲ್ಲಿ ಒಂದು ತಾವು ಏನಾಗಿರ್ತಾರೆ, ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಈ ಒಂದು ಕುಟುಂಬದ ಹಿರಿಯರಿಗೆ ಈ ಒಂಟಿತನ ಕಾಡುವಂತಹ ಸಾಧ್ಯತೆ ಇರುತ್ತಾ? ಹೇಗೆ
2: ಒಂಟಿತನ ಕಾಡ್ತದೆ? ಆದರೆ ಮೊಬೈಲು, ಅವರು ಮೊಬೈಲ್ದಲ್ಲಿ ಮಾತಾಡ್ತಾ ಇರೋದು ನಮಗೆ ಕೇಳಿಸ್ತೈತಿ. ಇನ್ನೇನು ಭಾಳ ಪ್ರೈವೇಸಿ ಒಳಗೆ ಮಾತಾಡೋದಿತ್ತು, ಅವ್ರ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತಾರೆ ಕಂಪೌಂಡ್ದಲ್ಲಿ. ಅದು ನಮಗೆ ಕೇಳುವ ಹೊತ್ತಿನಾಗ ನಮಗೆ ಗೊತ್ತಾಗಿತ್ತು ಅವ್ರು ಯಾವ ವಿಷಯ ಮಾತಾಡಕತ್ತಾರಪ್ಪ, ಆಫೀಸ್ ಕೆಲಸ ಆಯಿತೋ ಏನಾಯಿತು. ಈಗ ಮೊಬೈಲನ್ನು ಎಲ್ಲ ಆ್ಯಕ್ಟಿವಿಟೀಸ್ ರನ್ ಮಾಡ್ತೈತಿ. ಈವನ್ ವರ್ಕಿಂಗ್ ಲೇಡಿ ಇದ್ರೆ ಬಂದ ತಕ್ಷಣ ಏನಾದರೂ ಓಕೆ ಆಫೀಸ್ ಕೆಲಸ ಇರ್ಬೋದು ಅಥವಾ ಏನೋ ಪರ್ಸ್ನಲ್ ಬೇರೆ ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ನಮ್ಮ ಯೋಚನೆ ಬರೋಂಗಿಲ್ಲ. 10 ನಿಮಿಷ ಆಯ್ತು ಆಯ್ಕೆ ಮೊಬೈಲ್ದಾಗ ನಾನು ನೋಡು, ಒಳಗಿನ ಬಂದಿಲ್ಲ, ಇದು ವಿಚಾರ ಬರ್ತೈತಿ. ಅಲ್ಲ ಆಯ್ಕೆ ವರ್ಕಿಂಗ್ ಅದಾಳ ಏನೋ ಕೆಲಸ ಬಂದಿರ್ಬೋದು ಅನ್ನೋ ಫ್ಲ್ಯಾಶೇ ಬರೋದಿಲ್ಲ. ಯಾಕೆ ನಾವು ಸೆಲ್ಫ್ ಸೆಂಟರ್ಡ್ ಆಗಿದ್ದು ನಮಗೆ ರೂಢಿ ಆಗೈತಿ. ಎಲ್ಲರ ಅಟೆನ್ಷನ್ ನನ್ನ ಕಡೆನೇ ಇರಬೇಕು. ಇದು ಎಲ್ಲರಿಗೂ ಅನಿಸುವಂಥ ವಿಷಯ, ಮನೆಯಲ್ಲಿ ಎಲ್ಲರೂ ನನ್ನ ಕಡೆ ಅಟೆನ್ಷನ್ ಕೊಡಬೇಕು. ನನ್ನ ಮೊಮ್ಮಗಳು ಲಾಸ್ಟ್ ಟೈಮ್ ಸ್ಕೂಲಿಗೆ ಹೋಗಿ ಬಂದಳು, 12 ಬಂದಳು, ನಮ್ಮ ಮನೆಯಲ್ಲಿದ್ದೆ. ಆಕೆ ನನಗೇನು ಕೇಳಲು, ಅಜ್ಜಿ ನೀ ನನ್ನ ಮಿಸ್ ಮಾಡ್ಕೊಂಡೇನು, ನನಗದು ಗೊತ್ತಾಗಲಿಲ್ಲ ಏನಂತ ಇದ್ದಾಳೆ. ಸೆಕೆಂಡ್ ಟೈಮ್, ಅಜ್ಜಿ ನಾನು ಮಿಸ್ ಮಾಡ್ಕೊಂಡೆ ನೀನು ಅಂತಿದ್ಲು. ಹೌದು ಹೌದು, ಭಾಳ ಮಿಸ್ ಮಾಡ್ಕೊಂಡೆ, ನಾವು ವೇಟ ಮಾಡ್ತಾ ಇದ್ದೆ ಅಂದೆ. ಅದಕ್ಕೆ ಇದು ಎಲ್ಲರಿಗೂ ಅನಿಸೋದು, ಎಲ್ಲರಿಗೂ ನನ್ನ ಕಡೆ ಅಟೆನ್ಷನ್ ಇರಬೇಕು ಅಂತ. ಅದನ್ನು ನಾವು ವಯಸ್ಸಾದವರು ಅನುಭವಸ್ಥರು ಸ್ವಲ್ಪ ಅದನ್ನ ನಾವು ಸರಿಸ್ಬೇಕು ಆ ವಿಚಾರವನ್ನು. ಆಯ್ತು, ಅವ್ರ ಕೆಲಸದಾಗ ಅವ್ರದಾರೆ, ಇಷ್ಟು ವರ್ಷ ನಾವು ಮಾಡಿದ್ದನ್ನೇ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ವೇಳೆ ಮಗನೂ 2-3 ದಿವಸ ಆಫ್ ಬ್ಯುಸಿ ಇದ್ದ, ನನ್ನ ಜೋಡಿ ಮಾತಾಡೋಕ್ಕಾಗಿಲ್ಲ, ಊಟ ಮಾಡಿದೇನು ಕೇಳೋಕ್ಕಾಗಿಲ್ಲ. ಆ ಮಗ 3rd ಡೇ ಬಂದ, 2 ದಿವಸ ಭಾಳ ಬ್ಯುಸಿ ಇದ್ವ, ಮಾತಾಡೋಕ್ಕಾಗಿಲ್ಲ, ಹೆಂಗದಿ ಏನೇನು ಮಾಡಿದೆ 2 ದಿವಸ. ಅವ್ನು ಕೇಳಿದ್ದನ್ನು ನಾವು ಅಷ್ಟಕ್ಕೆ ಸಮಾಧಾನ ಪಡ್ಬೇಕು. ಹೌದು, 2 ದಿವಸ ಅವ್ನು ಮಾತಾಡೋಕ್ಕಾಗಿಲ್ಲ, ಇವತ್ತು ಬಂದು ಮಾತಾಡ ಫ್ರೀ ಅದನ್ನು. ಅವ್ರಿಗೂ ಅವ್ರದೇ ಆದ ಟೆನ್ಷನ್ ಇರ್ತೈತಿ, ಅವ್ರದೇ ಆದ ಜೀವನ, ಅವ್ರ ಮಕ್ಕಳು, ಅವ್ರ ಸಂಸಾರ, ಅವ್ರ ಅತ್ತಿಗಳು, ಅದೆಲ್ಲ ನಾವು ದಾಟಿ ಬಂದು ಈಗ ಮತ್ತೆ ನನ್ನ ಕಣ್ಣ ಅಟೆನ್ಷನ್ ಕೊಡಲಿ ಅನ್ನೋದು ನಮ್ಮದು ತಪ್ಪು ಅಂತ ನಾನು ಹೇಳ್ಬಯಸ್ತೀನಿ.
1: ಇವಾಗ ಮೇಡಮ್, ಈಗ ಈ ಹಿರಿಯರಿಗೆ ಈ ಒಂದು ಒಂಟಿತನ ಕಾಡಬಾರ್ದು ಅಂತ, ನಮ್ಮ ಒಂದು ದಿನನಿತ್ಯದ ಜಂಜಾಟದಿಂದ ಹಿರಿಯರಿಗೆ ಈ ಒಂದು ಒಂಟಿತನ ಕಾಡಬಾರ್ದು ಅನ್ನೋದಾದರೆ ನಾವು ಏನೆಲ್ಲ ಒಂದು ಸಣ್ಣ ಸಣ್ಣ ಕೆಲಸಗಳ ಮೂಲಕ ಅವರಿಗೆ ಇದನ್ನು ಮಾಡ್ಬೋದು ಅಂತ, ಸಂತೋಷವಾಗಿಡ್ಬೋದು ಅಂತಲ್ಲ.
2: ಹಿರಿಯರಿಗೆ ಒಂಟಿತನ ಕಾಡಬಾರ್ದು ಅಂತಿದ್ರೆ ಬೇರೆದವ್ರು ಏನು ಮಾಡಬೇಕಾಗಿಲ್ಲ, ಹಿರಿಯರೇ ಒಂದು ಸ್ವಲ್ಪ ವಿಚಾರ ಮಾಡಿ ಸ್ವಾವಲಂಬಿ ಆಗಾಕೆ ಪ್ರಯತ್ನ ಮಾಡಬೇಕು. ಆಯಿತು, ಬೇರೆ ಈಗಂತೀ ನಮ್ಮನ್ನು ಯಾರೂ ಅಡುಗೆ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ, ಯಾಕಂದರೆ ಈಗ ಕುಕ್ ಸಿಸ್ಟಮ್ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ಒಬ್ಬಳು ಸಾಯಂಕಾಲ ಒಬ್ಬಳು ಬಂದು ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ, ಮತ್ತು ನಾವು ಮಾಡಿದ್ದವ್ರಿಗೆ ಸೇರ್ತೈತೋ ಇಲ್ಲೋ. ಈಗಿನ ಲೇಟೆಸ್ಟ್ ಮಕ್ಕಳ ಚಾಯ್ಸ್ ಪ್ರಕಾರ ಫುಡ್ ಪ್ರಿಪ್ರೇಷನ್ ಇರ್ತೈತಿ, ನಮಗೆ ಸೇರದೇ ಇರ್ಬೋದು. ಆದರೆ 60 ವರ್ಷ ನಮಗೆ ಬೇಕಾಗಿದ್ದನ್ನು ನಾವು ತಿಂದು ಎಂಜಾಯ್ ಮಾಡೀವಿ, ಅವ್ರ ದಿನ ಆ ಸ್ಟೇಜಿಗೆ ಬಂದಿಲ್ಲ ಅವರು ಅಂತ ತಿಳ್ಕೊಂಡು ನಾವು ಸಮಾಧಾನ ಮಾಡಬೇಕು ಅಂತ ಅನಿಸ್ತೈತೆ ನನಗೆ. ಆಮೇಲೆ ನಮ್ಮ ಶೆಡ್ಯೂಲನ್ನು ನಾವು ಹಾಕ್ಕೊಂಡು ಬಿಡೋಲ್ಲ. ಈಗ ಅಲ್ಜಮೆರ್ಸ್ ಆಗಬಾರ್ದು ಅಂತಂದ್ರೆ ಡಾಕ್ಟರ ಹೇಳ್ಯಾರ ನೀವು ವಾಕಿಂಗ್ ಇಡ್ರಿ, ಒಂದು ತಾಸು ವಾಕಿಂಗ್ ಮಾಡಿ ನೀವು ಟಯರ್ಡ್ ಆಗೋಮಟ್ಟ ಸ್ವೆಟ್ ಆಗೋಮಟ್ಟ ಮಾಡಿರಿ, ಏನೂ ಆಗೋದಿಲ್ಲ. ಅದನ್ನು ಇಟ್ಕೋರಿ, ಇಮಿಡಿಯೇಟ್ಲಿ ನೆಕ್ಸ್ಟ್ ಯೋಗ ಕ್ಲಾಸ್ ಚಾಲು ಮಾಡಿರಿ, ಟೈಮ್ ಹೋಗ್ತೈತಿ. ಅಂದರೂ ನಿಮ್ಗೆ ಯಾರೂ ಬ್ರೇಕ್ಫಾಸ್ಟ್ ತಂದು ಕೊಡಲಿಲ್ಲ ಅಂದ್ರೆ ನೀವು ಒಳಗಡೆ ಹೋಗಿ ಹೋಗಿ ಒಂದು ಪ್ಲೇಟ್ ತೊಗೊಂಡು ಏನು ಮಾಡಿರಪ್ಪ ನಾನು ಎದ್ದು ಭಾಳ ಹೊತ್ತಾಯಿತು ನನಗೆ ಹಾಕಿಕೊಡ್ರಿ, ಅವರೇ ಕೊಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ನಮ್ಮ ಮನೇನೇ ನಮ್ಮ ಮಕ್ಕಳೇ ಇರ್ತಾರೆ, ನಾವು ತೊಗೊಂಡು ತಿನ್ಬೋದು. ಈ ರೀತಿ ಇದ್ದ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗೋಣ ಅಂತ ನಾನು ಹೇಳೋದು. ಮಕ್ಕಳ ಮೇಲೆ ಹಾಕೋದು ಬೇಡ, ಅವು ನಮ್ಮ ಮಕ್ಕಳು, ನಮ್ಮ ಕೈಯಾಗ ಬೆಳೆದವು, ನಾವ ಬೆಳೆಸಿದೀವಿ. ಈಗ ಅವ್ರು ಏನಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸರಿಯಾಗಿ ಬೆಳೆಸಿಲ್ಲ ಅಂತ ಅರ್ಥ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಅಂತಾರಾಷ್ಟ್ರೀಯ ವೃದ್ಧರ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣ್ ಅವರು. ಮೇಡಮ್, ಇನ್ನು ವಯಸ್ಸಾದ ಮೇಲೆ ಸ್ನೇಹಿತರು, ಒಂದು ಸ್ನೇಹಿತರೊಂದಿಗಿನ ಒಡನಾಟ ಎಷ್ಟು ಮುಖ್ಯವಾಗುತ್ತೆ, ಹಾಗೆಯೇ ನಿಮ್ಮ ಸ್ನೇಹಿತರನ್ನ ನೀವು ಭೇಟಿಯಾಗೋದು, ಅವರೊಂದಿಗೆ ಮಾತನಾಡುವುದು ಯಾವ ರೀತಿ ಇರುತ್ತೆ ಅಂತ?
2: ಸ್ನೇಹಿತರ ಒಡನಾಟ ರಿಟೈರ್ಡ್ ಆದ್ಮೇಲಂತೂ ಬಹಳ ಅವಶ್ಯಕತೆ ಇದೆ. ಒಂದು ದೊಡ್ಡ ಸಪೋರ್ಟ್ ಇದ್ದ ಥರ ಅದು, ಯಾಕಂದ್ರೆ ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅನ್ನೋದು ನಾವು ಕೇಳ್ತಾ ಬಂದೇವೆ. ಆದರೆ ಅನುಭವಿಸ್ತಾ ಇರೋದು ದೊಡ್ಡವರಾದಮೇಲೆ. ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಇರ್ತಾರೆ, ಆಟ ಆಡ್ತೀವಿ, ಜಗಳ ಮಾಡ್ತೀವಿ, ಹೋಗ್ತೀವಿ, ಇದೆಲ್ಲ ಹಾಕ್ತೀವಿ. ಆದರೆ ಈ ಟೈಮಿಗೆ ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅನ್ನೋದು ಭಾಳ ಸತ್ಯ ಅಂತ ಅನಿಸ್ತೈತಿ. ಸೊ ನಮ್ಮ ವಾಕಿಂಗ್ ಹೋಗ್ಬೇಕಾದ ಸಹಿತ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಗ್ರೂಪ್ ಐತಿ. 8 ಜನ ಗ್ರೂಪ್ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ, ತಮ್ಮ ಎಲ್ಲ ಶೇರಿಂಗ್ ಇರ್ತಾವೆ, ಮನೆ ಸಮಸ್ಯೆಗಳು ಸಹ ಶೇರಿಂಗ್ ಇರ್ತಾವೆ. ನಮಗೆ ರಿಲ್ಯಾಕ್ಸ್ ಆಗಕ್ಕೆ ಎಲ್ಲರೂ ಒಂದು ಪ್ಲೇಸ್ ಬೇಕಾಗಿರ್ತೈತಿ. ಈಗ ಚಿಕ್ಕವನ್ನು ತೊಗೊಂಡ್ರೆ ಎಲ್ಲರೂ ತಮ್ಮ ಕೆಲಸದಾಗ ತಾವು ಬ್ಯುಸಿ ಇರ್ತಾರೆ, ಈಗ ನಮ್ಗತ್ತೆ ಖಾಲಿ ಇದ್ದವ್ರ ಒಳಗೆ ನಾವು ಶೇರ್ ಮಾಡ್ಕೋಬೇಕು. ಸೊ ಶೇರ್ ಮಾಡಿದ ಕೂಡಲೇ ನಮಗೆ ಎಷ್ಟೋ ಮಾನಸಿಕ ನೆಮ್ಮದಿ ಸಿಗ್ತೈತಿ. ಹೌದಪ್ಪ, ನಿನ್ನೆ ಎಷ್ಟು ಟೆನ್ಷನ್ ಆಗಿತ್ತು ನನಗೆ, ಹಗರಾತ್ ನೋಡಿ ನಿಮ್ಮ ಮುಂದೆ ಹೇಳಿ ಅಂತಂತೇಳಿ. ಸೊ ಆಪತ್ತು ಬಾಂಧವ ಥರ ನಮಗೆ ಸ್ನೇಹಿತರು ಯಾವತ್ತೂ ನಮಗೆ ಆಧಾರವಾಗಿರ್ತಾರೆ, ಅವ್ರ ಸಂಪರ್ಕದಾಗ ನಾವು ಯಾವತ್ತೂ ಇರಬೇಕು ಅಂತ ಅನಿಸ್ತೈತಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ವಯಸ್ಸಾದ ಮೇಲೆ ಈ ಒಂದು ಹವ್ಯಾಸಗಳು, ಹೊಸ ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ ಸಹಾಯ ಆಗುತ್ತೆ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬರಬೇಕು ಅನ್ನೋದಾದರೆ?
2: ಸೊ ವಯಸ್ಸಾದ ಮೇಲೆ ನಮ್ಮದು ಸಂಸಾರ ಜವಾಬ್ದಾರಿ ಮುಗೀತು. ನಾವು ಸಂಸಾರದಾಗ ಮತ್ತೆ ಇಂಟರ್ಫಿಯರ್ ಮಾಡೋಕೆ ಹೋಗಬಾರ್ದು, ಯಾಕಂದ್ರೆ ನಮ್ದಂತೆ ಮುಗಿದಿರ್ತೈತಿ. ಮಗಂದು ಮಗಳದ್ದು ನಡೆದಿರ್ತೈತಿ, ಅವ್ರದ್ದು ಅದು ನೋಡ್ಕೊಳಕ್ಕೆ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗಿನ ಕಾಲದಾಗಂತೆ ಹುಡುಗಿಯರೆಲ್ಲ ಹುಷಾರಿರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅದರ ಕಡೆ ನಾವು ಲಕ್ಷಣೇ ಕೊಡಲಾರ್ದು ನಂದು ಮುಗ್ದೈತಪ್ಪ ಎಲ್ಲ, ನಂದು ಹೊಸ ಜೀವನ ಸ್ಟಾರ್ಟ್. ರಿಟೈರ್ಡ್ ಅಂದ್ರೆ ರಿಟೈರ್ಡ್ ಅಂತೀವಿ, ಬರೀ ರಿಟೈರ್ಡ್ ಅನ್ನಲಾರ್ದು ಅದೇನು ಪ್ಯಾಚಪ್ ಮಾಡಿ ನಾವು ರಿಟೈರ್ಡ್ ನಾವು ಸ್ಟ್ರಾಂಗ್ ಆಗಿ ಮತ್ತಾಗೀವಿ. ಅದಕ್ಕೆ ಹೊಸ ಹವ್ಯಾಸಗಳನ್ನು ಹುಡಿಸ್ಕೋಬೇಕು. ಈಗಂತೂ ಹೇಳಬೇಕಾಗಿಲ್ಲ, ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅದಾವ, ಸೀನಿಯರ್ ಸಿಟಿಸನ್ಸ್ ಟೂರಿಸ್ಟ್ ಗ್ರೂಪ್ಸ್ ಅದಾವ, ಅಲ್ಲಿ ಅಂತೀವಿ ನಾವು ಹೋದ್ವಿ ಅಂದ್ರೆ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು, ಭಾಳ ಚೆನ್ನಾಗಿ ನೋಡ್ಕೋತಾರೆ. ನಾವು ಮನೇನೂ ಮರಿತೇವೆ, ನಮ್ಮ ಮಕ್ಕಳನ್ನೂ ಮರಿತೇವೆ. ಆ ರೀತಿ ನಾವು ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಆಗ್ಬೋದು. ಮತ್ತು ಸೀನಿಯರ್ ಸಿಟಿಸನ್ ಇವೆಲ್ಲ ಲೇಡೀಸ್ ಗ್ರೂಪ್ ಅದಿದ್ದಾಗಂತೀ ಅವರ ಆ್ಯಕ್ಟಿವಿಟೀಸ್ ನಡೆಸ್ತಾರೆ, ಕಾಂಪಿಟೇಷನ್ ನಡೆಸ್ತಾರೆ, ಅದ್ರಾಗ ನಾವು ಪ್ರೈಸು ಸರ್ಟಿಫಿಕೇಟ್ ತೊಗೋತೀವಿ. ಈ ವಯಸ್ಸಿಗೆ ನಾ ವಿನ್ ಆದೆ, ನಾ ಪ್ರೈಸ್ ತೊಗೊಂಡೆ, ಅದು ಒಂದು ಖುಷಿನೇ ಬೇರೆ ಇರ್ತೈತಿ. ಅದಕ್ಕೆ ನಾವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಲೇಬೇಕು. ನಮ್ಮ ಸಂಸಾರವನ್ನು ಮರೆತು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಸಂಸಾರ ಕೆಲಸ ಮುಗೀತೀಗ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಇಂದಿನ ಯುವ ಜನತೆ ಏನಾಗುತ್ತೆ ಅಂದರೆ, ಕೆಲವೊಂದ್ಸತಿ ಹಿರಿಯರ ಮಾತು ಅಂದರೆ ಹಳೆಯ ವಿಚಾರ ಅಂತ ಕಡೆಗಣಿಸೋದು ಸಾಧ್ಯತೆ ಜಾಸ್ತಿ ಇರುತ್ತೆ, ಅದನ್ನು ತಾವು ಯಾವ ರೀತಿ ನೋಡ್ತೀರಾ ಅಂತ?
2: ಅಲ್ಲ, ಅವ್ರು ಕಡೆಗಣಿಸೋದು ಅದು ಒಂದು ಸತ್ಯನೇ. ಹಳೆಯ ವಿಚಾರದವರು ಹಳೆಯ ಪದ್ಧತಿಯವರೇನೇ ಎಲ್ಲ, ಯಾಕಂದ್ರೆ 50 ವರ್ಷದ ಹಿಂದೆ ಈ ಥರ ಜೀವನ ಇರಲಿಲ್ಲ, ಪೂರ್ತಿ ಚೇಂಜ್ ಇತ್ತು. ಟಿವಿ ಇರಲಿಲ್ಲ, ಒಂದು ಟ್ರಾನ್ಸಿಸ್ಟರ್ ಹಿಡ್ಕೊಂಡೇ ಎಲ್ಲ ಕಡೆ ಅಡ್ಡಾಡ್ತಾ ಕೇಳ್ತಾ ಇದ್ವಿ. ಆಮೇಲೆ ಇಷ್ಟು ವೆಹಿಕಲ್ಸೂ ಇರಲಿಲ್ಲ, ಸಿಟಿ ಬಸ್ ಅಡ್ಡಾಡಬೇಕಾಗಿತ್ತು. ನಾವು ಕಾಲೇಜ್ಗಿದ್ದಾಗ ನಮ್ಮ ಪ್ರೊಫೆಸರ್ಗಳು ಸೈಕಲ್ ತುಳ್ಕೋತ ಬರ್ತಾಯಿದ್ರು ಕಾಲೇಜ್ಗೆ, ನಮ್ಮ ಪ್ರಿನ್ಸಿಪಲ್ ಇಲ್ಲೇ ಬೆಳಗಾವಿದವರು. ಸೂಟ್ ಬೂಟ್ ಹಾಕೊಂಡು ಸಿಟಿ ಬಸ್ಸಿಗೆ ಹತ್ತಿ ಬರ್ತಾಯಿದ್ರು. ಇದನ್ನು ನಾವು ಕಣ್ಣಾರೆ ನೋಡೀವಿ. ಆದರೆ ಇದೇ ಪಿಕ್ಚರ್ ಈಗಿನ ಮಕ್ಕಳು ಹೇ ಒಂದು ಇಮ್ಯಾಜಿನ್ ಮಾಡಿರಿ, ಈ ಪಿಕ್ಚರ್ ಹೆಂಗಿರ್ತೈತಿ, ಪ್ರಿನ್ಸಿಪಲ್ ಸಿಟಿ ಬಸ್ಸಿಗೆ ನಿಂತಾರ ಬರ್ತಾರ ಅಂದರೆ ಅವ್ರು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರ್ಸ್ ತೊಗೊಂಡು ಬರುವಂಥ ದಿವಸದ ಆಗ ದಿವಸ ಹೆಂಗಿತ್ತು, ಮನೆಯಲ್ಲಿ ಒಬ್ಬರು ದುಡಿಯೋರು, ನಾವು 4 ಜನ ಮಕ್ಕಳು, 5 ಜನ ಮಕ್ಕಳು, ಅದಾಗ ಒಂದು 2 ಗಂಡು ಹುಡುಗರು, ಪ್ರಿಫರೆನ್ಸ್ ಅವ್ರಿಗೆ ಹೋಗ್ತಾ ಇತ್ತು. ಈ ರೀತಿ ತುಂಬ ಕುಟುಂಬದಲ್ಲಿ ಮತ್ತೆ ಎಲ್ಲರಿಗೂ ಒಂದೊಂದು ರೂಮ್ ಅಂತ ಸಾಧ್ಯನೇ ಇಲ್ಲ. ಸ್ಟಡಿ ಮಾಡೋಕೆ ಒಂದು ರೂಮ್ ಇರ್ತಿತ್ತು, ಮಲ್ಕೊಳಕ್ಕೆ ಎಲ್ಲರೂ ಗಾದಿ ಹಾಕೋದು, ಒಂದು ಕಡೆ ಮಲ್ಕೋದು. ಹಿಂಗೆ ಗ್ರೂಪ್ದಾಗ ಬಂದದ್ದು. ನಮಗೆ ಚಾಯ್ಸ್ ಈಸು, ನಮಗೆ ಶಾಪಿಂಗ್ ಏನೂ ಚಾನ್ಸ್ ಇರಲಿಲ್ಲ. ಈಗ ಹುಡುಗಿಯರು ಆರಾಮ್ ಕೈಯಾಗಿ ಮೊಬೈಲ್ ತೊಗೊಂಡೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ನಮಗೆ ವರ್ಷದಾಗ ಒಂದು ದೀಪಾವಳಿಗೆ ಒಂದು ಡ್ರೆಸ್ ಕೊಡಿಸಿದ್ರೆ ಮುಗೀತು, ಮೇಲಿನವ್ರ ಬಟ್ಟೆಗಳು ಕೆಳಗಿನವರೆಲ್ಲ ಹಾಕೋತ ಬರೋದು. ಈ ಥರ ರೂಢಿ ಇದ್ದವರು ನಮ್ಮ ಐಡಿಯಾ ಸಹಿತ ಇದೇ ಥರ ಇರ್ತಾವೆ. ಏನೂ ಹೊಸ ಡಿಸೈನ್ ಬಂತು, ಇವರು ಮೊಬೈಲಿಗೆಲ್ಲ ಮೆಸೇಜ್ ಕಳಿಸ್ತಾರೆ ಮಾಲ್ದವರು, ಇಮಿಡಿಯೇಟ್ಲಿ ಈವನ್ ಪೇರೆಂಟ್ಸ್ ಸಹಿತ ಎಲ್ಲರೂ ಓಡ್ತಾರೆ ಶಾಪಿಗೆ. ಆ ಚಾನ್ಸ್ ಅಂತೆ ಇರಲೇ ಇಲ್ಲ. ಹಿಂಗಾಗಿ ಇವ್ರು ನೀವು ಸೀರೆ ತೊಗೊಳೋದೇ ಇಲ್ಲ, ವರ್ಷಕ್ಕೆ ಒಂದೇ ಸೀರೆ, ಇದು ನನಗೂ ಅಂದಾರೆ. ಅಲ್ಲ, ನೀವು ತೊಗೊಳೋದೇ ಇಲ್ಲ ಮತ್ತು ಏನು ಮಾಡ್ತೀರಿ, ನೀವು ತೋರಿ ಸತ್ಯ ಅಂತ ಒತ್ತಾಯ ಮಾಡಬಾರ್ದು. ದೀಪಾವಳಿ ಕೊಡಿಸಿ ಹೋಗ್ತಾರೆ. ಆದರೆ ನಮಗೆ ಅದ್ರ ಉಪಯೋಗ ಇದ್ರೆ ತೊಗೋಬೇಕು ಅನ್ನೋ ತಲೆಯಾಗ. ವರ್ಷಕ್ಕೆ ಒಂದು ಡ್ರೆಸ್ ಮಾತ್ರ ನಮಗೆ ಸಿಗ್ತಾ ಇತ್ತು, ಮಿಕ್ಕಿದ್ದೇನು ಅಕ್ಕಗಳದ್ದು ಅಥವಾ ಈವನ್ ನಮ್ಮ ಡ್ಯಾಡಿ ಶರ್ಟ್ಸ್ ನಾವು ಅಲ್ಟರ್ ಮಾಡಿ ಬೆಲ್ ಬಾಟಮ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ತೆಗೆದದ್ದು ಈಗಿನ ಜನ್ರೇಷನ್ ಏನೈತಿ, ಅವ್ರು ಬೆಳೆದದ್ದೇ ಬೇರೆ, ಅವ್ರು ಅದನ್ನು ನೋಡಿಲ್ಲ ಅಂದ್ಕೊಳ್ಳೋ, ಅವ್ರಿಗೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ಅವ್ರಿಗೆ ನಾವು ನಮ್ಮ ಅನುಭವಗಳನ್ನು ತಿಳಿಸಿ ಹೇಳ್ತಾ ಹೋಗಬೇಕು. ಈವನ್ ಮೊಮ್ಮಕ್ಕಳಿಗೆ ಹೇಳಿದ ಅವ್ರು ಎಷ್ಟು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ, ಅಜ್ಜಿ ನಿಮ್ಮ ಟೈಮ್ ಹಂಗಿತ್ತು, ನೀವು ಹಂಗೆ ಮಾಡಿರಿ ಅಂತಂದು. ಅದಕ್ಕೆ ನಾವು ಅವ್ರು ಹಂಗೆ ಕಡೆಗಣಿಸಾರ ಅಂತಂದಲ್ಲ, ನಾವು ಬೆಳೆದಾಗ ಹಿಂಗಿತ್ತು ವಾತಾವರಣ, ಖರೆ ಅವಾಗ ಒಂದು ಡೈವರ್ಸ್ ಇರ್ತಿರ್ಕಿಲ್ಲ, ಸುರಕ್ಷಿತ ಕುಟುಂಬದಾಗ ನಾವು ಇದ್ದುಕೊಂಡು ಬಂದೇವಿ. ಆಮೇಲೆ ವ್ಯಾಲ್ಯೂ ಆ್ಯಡೆಡ್ ಫ್ಯಾಮಿಲೀಸ್ ಇದ್ದವು, ಪ್ರತಿಯೊಂದು ಕುಟುಂಬಕ್ಕೂ ಒಂದು ವ್ಯಾಲ್ಯೂ ಇತ್ತು. ಆ ಹಬ್ಬ ಇವ್ರ ಮನೆಯಾಗ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ಅವ್ರ ಮನೆಯಾಗ ಇದನ್ನು ತಿಂದು ಬಂದಿದ್ವಿ, ಇದೆಲ್ಲ ನಮಗೆ ಅನುಭವಿಸೀವಿ. ಇದನ್ನು ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಈಗ ಎಲ್ಲರೂ ತಮ್ಮ ಡ್ಯೂಟಿ, ತಮ್ಮ ಮಕ್ಕಳು, ತಮ್ಮ ಸ್ಕೂಲು ಅಂತ ಅಂದ್ಕೋತ ಬಿಜಿ ಇರ್ತಾರೆ. ಅವ್ರಿಗೆ ಯಾವುದು ಧಾರ್ಮಿಕ ವಿಧಿಗಳನ್ನು ಮಾಡೋಕ್ಕೆ ಟೈಮ್ ಸಿಗಂಗಿಲ್ಲ. ಧಾರ್ಮಿಕ ವಿಧಿಗಳನ್ನು ಪೂಜೆ ಅದು ಮಾಡೋಕ್ಕೆ ಹೋಗ್ಬೇಕಂದ್ರೆ ಅಜ್ಜ ಅಜ್ಜಿ ಮನೆಗೆ ಹೋಗ್ಬೇಕು ಅವರು. ಸೊ ಇದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗಬೇಕು. ಅವ್ರು ಯಾವ ಕಡೆ ಗಣಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅದನ್ನು ತಿಳಿ ಹೇಳೋಕ್ಕೆ ಪ್ರಯತ್ನವೇ ಮಾಡೋಲ್ಲ. ಪ್ರಯತ್ನ ಮಾಡಿದರೂ ಸಕ್ಸಸ್ ಆಗಲಿಲ್ಲ ಅಂದರೆ ಮುಂದೆ ಯೋಚನೆ ಮಾಡೋದು, ನಾವು ಬರೀ ಮೂಲೆ ಕುಂತು ಇಮ್ಯಾಜಿನ್ ಮಾಡೋದು ಬೇಡ. ಅದಕ್ಕೆ ನಂದು ಏನೈತಿ, ಅಡ್ಜಸ್ಟ್ ಆಗೋದು ನಾವು, ಬಿಗಿನ್ ವಿತ್ ಅಸ್. ನಮ್ಮಿಂದ ನಾವು ಚಾಲು ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲಿ 50% ನಾವು ಸೇಫ್ ಇರ್ತೀವಿ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ, ಈಗ ಒಂದು ಹೊಸ ಒಂದು ಈ ಒಂದು ಯುವ ಜನತೆಯನ್ನು ಹಿರಿಯರಾದವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಹೊಂದಾಣಿಕೆ ಎಲ್ಲರಲ್ಲೂ ಬರಬೇಕು ಅಂತ ತಾವು ಹೇಳ್ತಾ ಇದ್ದೀರಾ.
2: ಇದು ನಾ ಅದಕ್ಕೆ ಜನರಲೈಸ್ ಅಂತೀನಿ, ಎಕ್ಸೆಪ್ಷನ್ಸ್ ಇದಾವ ಅಂತಂದು ಏನಕ್ಕೈತಿ. ಈಗ ಓಲ್ಡ್ ಏಜ್ದಾಗಂತಿ ಆಫ್ಟರ್ 60 ಹೆಲ್ತ್ ಅಂತಿ ಕೆಟ್ಟಿರ್ತೈತಿ, ಐ ಸೈಟ್ ಪ್ರಾಬ್ಲಮ್ ಬರ್ತಾವ ರಿಪೀಟೆಡ್ಲಿ, ಈವನ್ ಹಲ್ಲಿನ ಪ್ರಾಬ್ಲಮ್ ಬರ್ತಾವ, ಪ್ರಾಪರ್ ತಿನ್ನಕ್ಕೆ ಬರೋದಿಲ್ಲ, ಪ್ರಾಪರ್ ತಿನ್ನಂಗಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ, ಹೊಟ್ಟೆ ತುಂಬಂಗಿಲ್ಲ ಅಂತಂದ್ಕೂಡ ಎದುರಿಗಿದ್ದವ್ರು ಏನೋ ಮಾಡಿದ್ರು ನಮ್ಗೆ ಕಿರಿಕಿರಿ ಅನಿಸ್ತೈತಿ, ಅದು ಚಾಲು ಹಾಕೈತಿ, ನಾವು ಅಲ್ಲಿ ಇಡಬೇಡ ಇಲ್ಲಿ ಮಾಡಬೇಡ ಅಂತಂದು ನಾವು ಅನ್ನಕ್ಕೆ ಚಾಲು ಮಾಡ್ತೀವಿ. ಅದೇ ರೀತಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಯೂರಿನ್ ಕಂಟ್ರೋಲ್ ಉಳಿಯಲ್ಲ, ಎಲ್ಲಿ ಹೋದಲ್ಲಿ ಅವ್ರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ನು, ಫಾಸ್ಟಾಗಿ ಟಾಯ್ಲೆಟ್ಗೆ ಹೋಗೋಕ್ಕೆ ಬರೋಂಗಿಲ್ಲ, ಆ ಸಮಸ್ಯೆ ಈಗಂತೂ ಕಾಮನ್ ಆಗಿತ್ತು, ಯೂರಿನ್ ಪ್ರಾಬ್ಲಮ್ ಸಮಸ್ಯೆ. ಅದು ನಾವು ಏನು ಮಾಡ್ತೀವಿ, ನಾವು ಮುಚ್ಕೋತೀವಿ, ಕಣ್ಣು ಕಾಣಂಗಿಲ್ಲ, ಏ ಕಣ್ಣು ಕಾಣಂಗಿಲ್ಲ, ಏನು ಚಸ್ಮಾ ಐತಿ ಎಲ್ಲ ಐತಿ ಮತ್ತೆ ಕಾಣಂಗಿಲ್ಲ, ಈ ರೀತಿ ಶಬ್ದ ಬರ್ತಾವೆ ಅಂತಂದು ನಾವು ಹೆದರಿ ಕೂಡ್ತೀವಿ. ಆದರೆ ಏನೈತಿ, ನಾ ರಿಕ್ವೆಸ್ಟ್ ಮಾಡೋದು ಸೀನಿಯರ್ಸ್ಗೆ, ಹೆದರ್ಬೇಡ್ರಿ, ಮನೆ ನಿಮ್ಮದೇ ಐತಿ, ನಮ್ಮ ಮನೆ ಏನೈತಿ, ಈ ಮಕ್ಕಳು ಸಣ್ಣವ್ರಿದ್ದಾಗಿ ನಮ್ಮ ಕೈಯಾಗೆ ಬೆಳೆದಾರ, ಈಗ ಅವ್ರು ಬೆಳೆದಾರ, ಅವ್ರು ಅದು ಮಾಡಕತ್ತಾರ, ಈಗ ನಮ್ದು ಆ ಪಿರಿಯಡ್ ಮುಗಿದೈತಿ, ನಾವು ಮನೆಯಾಗ ಕುಂತೀವಿ, ಇಷ್ಟ ವ್ಯತ್ಯಾಸ ಐತಿ ಮತ್ತೇನೂ ಇಲ್ಲ. ಧೈರ್ಯದಿಂದ ಮಗನ ಈಗ ಸೊಸಿ ಹೊರಗಿಂದ ಬಂದಿರ್ತಾರೆ ಅದು ಬೇಡ, ಈಗ ಮಗನ ಕರೆಸಿ ಅವನು ಫ್ರೀ ಇದ್ದಾಗ ನನಗೆ ಹಿಂಗೆ ಹಾಕಿತ್ತಪ್ಪ, ನಂಗೆ ಇವ್ರೇನು ಪ್ರಾಬ್ಲಮ್ ಆಗತ್ತಿದ್ದ, ನಾ ಏನು ಮಾಡಲಿ, ರಿಕ್ವೆಸ್ಟ್ ಮಾಡಿರಿ. ಅಷ್ಟಿದ್ದಾಗ ನನಗೆ ಇವತ್ತು ಟೈಮ್ ಇಲ್ಲ, ನನಗೆ ಆಗೋದೇ ಇಲ್ಲ ಅನ್ನಂಗಿಲ್ಲ, ಇವತ್ತಿಲ್ಲ 2 ದಿವಸ ತಡೀನಿ, ಓಕೆ 2 ದಿವಸ ವೇಟ್ ಮಾಡಿರಿ. ಅಷ್ಟು ಮೀರಿ ಮತ್ತೆ ಕೆಲಸ ಬಂತು, ನಾನು ಬೇರೆ ಕಡೆ ಹೋಗ್ಬೇಕಾಗೈತಿ ಅಂದರೆ ಆಯಿತು, ನೀ ಅಡ್ರೆಸ್ ಕೊಡು, ನನಗೆ ಓಲಾ ಬುಕ್ ಮಾಡಿಕೊಡು, ನಾ ಹೋಗ್ತೀನಿ. ಅಷ್ಟು ನಾವು ಮಾಡ್ಬೋದಲ್ಲ, ಅದಕ್ಕೆ ಹೆದರ್ಬೇಡ. ಈಗ ಎಜುಕೇಟೆಡ್ ಇದ್ದವ್ರೇನೋ ಒಂದು ಸ್ವಲ್ಪ ಮಾತಾಡ್ಬೋದು ಬೋಲ್ಡಾಗಿ ಎಲ್ಲ, ಆದರೆ ಹೌಸ್ ವೈಫ್ಗೂ ನಾ ಇದೇ ರಿಕ್ವೆಸ್ಟ್ ಮಾಡೋದು, ನೀವು ಮನೆ ನಿಮ್ಮದೇ ಐತಿ, ನೀವು ಬೋಲ್ಡಾಗಿ ಮಾತಾಡೋಕ್ಕೆ ಕಲೀರಿ. ಅಷ್ಟೇನು ನಮ್ಮ ಲ್ಯಾಂಗ್ವೇಜ್ ಸಾಫ್ಟ್ ಇರಲಿ, ಅವ್ರು ಬಂದವ್ರು ಸಹಿತ ಪಾಪ ಹೊರಗಿಂದ ಹಾಕಿ ಬಂದು ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ, ಅದನ್ನು ನೋಡಬೇಕು. ನಾವು ನಮ್ಮ ಮನೆಯಾಗ ನಾವು ಅದೇವಿ, ನಮ್ಮ ಮನೆಗೆ ನಾವು ಇದ್ದು ನಾವು ನಮ್ಗೆ ಕಡೆಗೆ ಅನಿಸ್ತಾರ ಅಂತ ಅಂತೀವಿ, ಅದು ಅಲ್ಲದು. ಅವ್ರು ಹೊರಗಿಂದ ಬಂದಾಳ, ಆಕಿನ ನೇಚರು, ಆಕಿನ ಬ್ರಾಟಪ್ ಏನೈತಿ, ಬ್ಯಾಕ್ಗ್ರೌಂಡ್ ನಾವು ಸ್ಟಡಿ ಮಾಡ್ಕೊಂಡು ಆಕಿಗೆ ತಿಳಿಸೋಳು, ನನಗೆ ಹಿಂಗೆ ಸಮಸ್ಯೆ ಆಗತೈತಿ, ನೀ ಫ್ರೀ ಅದೀಯೋ ಏನು, ನನ್ನ ಮಗ ಬರಲಿಯೋ, ಇಬ್ಬರಾಗಿ ಇಬ್ಬರೂ ಬರೋಂಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ, ಒಂದು ಸ್ವಲ್ಪ ಲೇಟ್ ಆಗಿತ್ತು ಅದು ಬರ್ತಾರೆ. ಅದಕ್ಕೆ ನಾವು ಹೆದರೋದು ಬೇಡ, ಧೈರ್ಯದಿಂದ ನಮ್ಮ ಸಮಸ್ಯೆಗಳನ್ನು ನಮ್ಮ ಮಕ್ಕಳ ಮುಂದೆ ಇಡೋಣ, ಮನೆ ನಮ್ಮದೇ ಐತಿ ಹಿಂಗೆ ಅನಿಸ್ತೈತೆ ನನಗೆ.
1: ಅಂದರೆ ಹೇಳುವ ಟೋನ್,
2: ಹೇಳುವ ಟೋನ್ ಭಾಳ ಮಹತ್ವದ್ದು, ಭಾಳ ಮಹತ್ವದ್ದು. ಅದು ಎಲ್ಲರಿಗೂ ಬರೋಂಗಿಲ್ಲ, ಅದು ಇವನ್ ನನಗೆ ತೊಂದರೆ ಆಕ್ಯತಿ, ಸಾಫ್ಟ್ ಮಾತಾಡಿ ನಾವು ಕಾಲೇಜ್ದಾಗ ಮಾತಾಡಿ ಮಾತಾಡಿ ರೂಢಿ ನಮಗೆ ಅಷ್ಟು ಸಾಫ್ಟ್ ಆಗಕ್ಕೆ ಬರೋದಿಲ್ಲ. ಖರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅನಿವಾರ್ಯನೇ ಐತಿ, ಬೇರೆ ಏನು ಮಾಡೋಕ್ಕೆ ಬರಲ್ಲ. ಯಾಕೆ ನಾವು ಅಗದಿ ಅಕ್ಕರೆಯಿಂದ ಪ್ರೀತಿಯಿಂದ ಮಗನ ಬೆಳೆಸೇವಿ, ಮಗನಿಗಾಕಿ ಬೇಕಾಗ್ಯ, ನಮ್ಮ ಮಗನ ಸಲುವಾಗಿ ನಾವು ಅಡ್ಜಸ್ಟ್ ಆಗಲೇಬೇಕು. ಇಷ್ಟು ವರ್ಷ ಎಲ್ಲ ಮಗನ ಸಲುವಾಗಿ ಅಂತ ಮಾಡಿದ್ವಿ, ಅಥವಾ ಮಗಳ ಸಲುವಾಗಿ ಅಂತ ಮಾಡಿದ್ವಿ, ಮತ್ತು ಈಗ ಉಳುಕಿದ್ದು ಎಷ್ಟು ದಿನ ಆಯಿತು ಸಂಧ್ಯಾಕಾಲದಲ್ಲಿ ಮಕ್ಕಳ ಸಲುವಾಗಿ ಅಂತ, ಇದು ಒಂದು ಅಡ್ಜಸ್ಟ್ ಮಾಡಿ ನೋಡೋಣ. ನಮ್ಮ ಟು ಒಂದು ಸ್ವಲ್ಪ ರಿಕ್ವೆಸ್ಟಿಂಗ್ಲಿ ಚಲೋ ಇದರಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡೋಣ ಅಂತ. ಇದು ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಈಗ 10 ವರ್ಷ ಆಯಿತು ನನ್ನ ಮಗನ ಮದುವೆಯಾಗಿ, ನನ್ನ ಟೋನ್ ಜಾಸ್ತಿ ಆದರೂ ಸಹಿತ ಈಗ ಅವಳಿಗೂ ಗೊತ್ತಾಗೈತಿ, ಆಕೆನೂ ಅಡ್ಜಸ್ಟ್ ಆಗ. ಹಿಂಗೆ ಒಮ್ಮೆ ನಾವು ಅಡ್ಜಸ್ಟ್ ಆಗಕ್ಕೆ ಅಂದ್ರೆ ಆಟೋಮೆಟಿಕಲಿ ಅವ್ರು ನೋಡಿ ಅಲ್ಲಿಂದು ರೆಸ್ಪಾನ್ಸ್ ಸೇಮ್ ಸಿಗತೈತಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ತಂತ್ರಜ್ಞಾನ, ಈ ಮೊಬೈಲ್ ಆಗಿರ್ಬೋದು ಅಥವಾ ಆನ್ಲೈನ್, ಎಲ್ಲ ವ್ಯವಹಾರಗಳು ಈಗ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವುಗಳನ್ನು ಕಲಿಯುವಲ್ಲಿ ಹಿರಿಯರು ಎದುರಿಸುವಂತಹ ಸವಾಲುಗಳು ಏನು, ಕಷ್ಟ ಏನು ಅಂತ?
2: ಇದು ಒಂದು ಹಿರಿಯರಿಗೆ ದೊಡ್ಡ ಸವಾಲಾಗಿದೆ. ಈಗ ಸುಮಾರು 10 ವರ್ಷದ ಮುಂಚೆ ರಿಟೈರ್ಡ್ ಆಗಿರೋರು ಅಥವಾ 7-8 ವರ್ಷದ ಹಿಂದೆ ರಿಟೈರ್ಡ್ ಆದವ್ರಿಗೆ ಎಲ್ಲರಿಗೂ ಈ ಸಮಸ್ಯೆ. ಅದಕ್ಕಿಂತ ಮುಂಚೆ ಇದ್ದವ್ರಿಗಂತೂ ಎಲ್ಲ ಮ್ಯಾನ್ಯುವಲ್ ವರ್ಕ್ ಇತ್ತು, 15 ವರ್ಷ ಅದು ಅವ್ರಿಗೇನು ತೊಂದರೆ ಆಗಿಲ್ಲ, ಅವ್ರು ಸರಳಾಗಿ ದಾಟಿದ್ರು. ಸರಳಾಗಿ ದಾಟಿದ್ರು ಆದ್ರೆ ಮನೆ ಒಂದು ಆಫೀಸ್ಗಿಂತ ಜಾಸ್ತಿ ಅವ್ರಿಗೆ ಟೆನ್ಷನ್ ಕೊಡ್ತಾ ಇದೆ. ಸಣ್ಣ ಮಕ್ಕಳು ಹಿಡ್ಕೊಂಡು ಮೊಬೈಲ್ ಆಪ್ರೇಟ್ ಮಾಡ್ತಾವೆ, ಅವ್ರ ಮುಂದೆ ಇದು ನನಗೆ ಗೊತ್ತಿಲ್ಲ, ಇದು ನನಗೊಂದು ಸ್ವಲ್ಪ ಹಚ್ಚಿಕೊಡು, ನನಗೊಬ್ಬರು ಕಾಲ್ ಮಾಡೋದಿತ್ತು ನನ್ನ ಫ್ರೆಂಡ್ಗೆ ಹಚ್ಚಿಕೊಡು ಅಂತ ಹೇಳಿದ್ರೆ ಸರಳಾಗಿ ಅವ್ರ ಮೊಮ್ಮಕ್ಕಳು ಹೇಳ್ತಾವೆ, ಅಜ್ಜ ನಿಂಗೆ ಇಷ್ಟು ಬರೋದಿಲ್ಲ, ನೀ ಮೊಬೈಲ್ ಲರ್ನ್ ಮಾಡಿರ್ಲೇನು, ಇದೆಲ್ಲ ಅನ್ನಿಸ್ಕೋಬೇಕಾಕೈತಿ. ಅದನ್ನು ನಾವು ಸ್ಪೋರ್ಟಿವ್ಲಿ ತೊಗೊಂಡ್ರೆ ಮಾತು ಬೇರೆ. ಅದು ಎಲ್ಲರದು ವ್ಯಕ್ತಿತ್ವ ಒಂದೇ ಥರ ಇರೋಂಗಿಲ್ಲ, ಅದು ಕೆಲವೊಬ್ಬರಿಗೆ ಪೆಟ್ಟನ್ನು ಹತ್ಬೋದು, ಮೊಮ್ಮಗನ ಕಡೆ ನಾ ಹಿಂಗೆ ಅನ್ನಿಸ್ಕೊಳ್ಳೋದು ಬಂತಲ್ಲ ಅಂತಂದ. ಆಮೇಲೆ ಅವರಿಗೆ ಮಗನಿಗಾಗಲಿ ಮಗಳಿಗಾಗಲಿ ರಿಪೀಟೆಡ್ಲಿ ನನಗೆ ಅವ್ರ ಕಾಲ್ ಹಚ್ಚಿಕೊಡು, ಅವ್ರದ್ದು ಬಂದೈತೆ ನೋಡಿ ಮೆಸೇಜ್, ಏನು ರಿಪ್ಲೈ ಮಾಡೋದು, ಇದನ್ನೆಲ್ಲ ನಾವು ಮಾಡ್ತಾ ಬಂದೇವಿ. ಅದು ರಿಪೀಟೆಡ್ಲಿ ಮಾಡೋದ್ರಿಂದ ಅವ್ರಿಗೂ ಕಿರಿಕಿರಿ ಆಗಾಕತ್ತು. ಅದಕ್ಕೆ ನಾ ಏನು ಹೇಳ್ತೀನಿ ಸೀನಿಯರ್ ಸಿಟಿಜನ್ಗೆ, ನಿಮ್ಮ ವಾಕಿಂಗ್ ಗ್ರೂಪ್ ಇರ್ತೈತಿ ಅಥವಾ ಬೆಂಗಳೂರಿನಂಥ ಮೆಟ್ರೋ ಸಿಟಿಯಲ್ಲಿದ್ದರೆ ನಿಮ್ಮದು ಅಪಾರ್ಟ್ಮೆಂಟ್ದಲ್ಲಿ ನಿಮ್ಮ ಥರ ಜನ ಇರ್ತಾರೆ, ನಿಮ್ಮ ಸಮ ವಯಸ್ಕರು, ಸಮ ಮನಸ್ಕರು, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ಕೂಡಿ ಯಾಕೆ ಒಂದು ದಿವಸ ಚರ್ಚೆ ಮಾಡಬಾರ್ದು, ಇದ್ರ ಪ್ರಾಬ್ಲಮ್ ಇದು ಎಲ್ಲರಿಗೂ ಐತಿ. ನಾನು ನನಗೆ ಒಬ್ಬಕ್ಕಿಗೆ ಐತಿ ಅನ್ನುವಂತ ನನಗೆ ಸ್ಟಾರ್ಟಿಂಗ್ ಅನಿಸಿತ್ತು. ಆದ್ರೆ ಒಂದಿಬ್ಬರು ಜನ್ಸ್ ಕೇಸ್ ಗುಣಿಸೈತಿ, ಯಾರಿಗೆ ಬೇಕಾಗಿತ್ತು ರೀ, ಅದು ಮುಗ್ದೈತಿ ನಮ್ಮದು ಸುಮ್ಮಿರಿ ಅಂತಂದು ಈ ರೀತಿ ರಿಪ್ಲೈ ಬರಕತ್ತು. ಅದಕ್ಕೆ ಅಲ್ಲಿದ್ದು ಮುಗ್ದೈತಿ, ಕಾಲೇಜಿಂದ ನಮಗೇನು ಕೆಲಸ ಇಲ್ಲ. ಆದ್ರೆ ಮನೆಯಲ್ಲಿ ಡೇ ಟು ಡೇ ಎವ್ರಿ ಅವರ್ ಫೇಸ್ ಮಾಡಬೇಕಾಕೈತಿ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ 4-5 ಜನ ಕೂಡಿ ಮಾತಾಡ್ರಿ. ಸುತ್ತದ್ದು ಯಾರ್ದೋ ಮನೆಯಲ್ಲಿ ಒಬ್ಬ ಗ್ರಾಜ್ಯುಯೇಟ್ ಇರ್ತಾನೆ, ಅವ್ನಿಗೆ ಇನ್ನೂ ಜಾಬ್ ಸಿಕ್ಕಿರಂಗಿಲ್ಲ, ಅಂಥ ಹುಡುಗಗ ಕರೆಸಿ ರಿಕ್ವೆಸ್ಟ್ ಮಾಡಿ ನಾವು ನಿಮಗೆ ಫೀಸೂ ಕೊಡ್ತೇವೆ, ನಮಗೆ ದಯಮಾಡಿ 1 ತಾಸು 2 ತಾಸು ಹೇಳ್ತೀವಿ ಅಂತ. ನೀನು ಫ್ರೀ ಇದ್ದಾಗ ನಾವು ಬರ್ತೇವೆ, ನಾವು 24 ಅವರ್ಸ್ ಫ್ರೀ ಅದೇವಿ, ಯಾಕೆ ರಿಕ್ವೆಸ್ಟ್ ಮಾಡಬಾರ್ದು? ಅದು ಹಿರಿಯರು ಕೇಳ್ತಾರ ಅಂತ ಮಕ್ಕಳು ಇಲ್ಲ ಅನ್ನಂಗಿಲ್ಲ, ಬೇರೆ ಯಾರು ಕೇಳಿದ್ರೆ ಏನೋ ಮಾತಾಡ್ಬೋದಿತ್ತು. ಆದ್ರೆ ಆಯ್ತು ಅಂಕಲ್ ನಾ ಬರ್ತೇನೆ ಅಂಕಲ್, ಇಷ್ಟೊತ್ತಿಗೆ ಬರ್ತೇನೆ, ನೀವು ರೆಡಿ ಇರಿ ಮೊಬೈಲ್ ತೊಗೊಂಡು ಬರ್ರಿ, ಚಲೋ ಮಾತಾಡ್ತಾನೆ. ಮತ್ತು ಎಲ್ಲರೂ 200 ಕೊಡು, ನಂದು ಹೊತ್ತಾ ನೀವು 400 ಕೊಟ್ರಿ, 2 ತಿಂಗಳ ಮಟ್ಟಿಗೆ ಏನೂ ಆಗೋದಿಲ್ಲ. ಸೊ ಒಂದು 10 ಮಂದಿ 400 ಕೊಟ್ರೆ ಅವ್ನು ಖುಷಿಲೇ ನಿಮ್ಗೆ ಟೈಮ್ ಸ್ಪೇರ್ ಮಾಡ್ತಾನೆ. ಸೊ ಈ ರೀತಿ ನಾವು ಯಾಕೆ ಅಪ್ರೋಚ್ ಆಗಬಾರ್ದು? ಅದಕ್ಕೆ ನಮಗೆ ಬರುವುದಿಲ್ಲ ಅನ್ನೋದು ನಾವು ಕಡಿಮೆ ಮಟ್ಟ ಇಟ್ಕೊಳ್ಳೋದು ಬೇಡ. ಅದು ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾವೆ, ಮನೆಯಲ್ಲಿ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ, ಅವಾಗ ನಾವು ಫ್ರೀ ಇರ್ತೀವಿ. ಆ ಟೈಮ್ ಪ್ರತಿ ದಿನ ಒಬ್ಬರು ಮನೆಗೆ ಕುಂತು ಕಲಿಯೋನು ಅಂದ್ರೆ ಅವ್ರ ಮುಂದೂ ನಾವು ಎಕ್ಸ್ಪೋಸ್ ಆಗೋದಿಲ್ಲ, ಕಲಿಯಕತ್ತೀವಿ ಅಂತೇಳಿ. ಸೊ 1 ಫೈನ್ ಡೇ ಅಜ್ಜ ಎಲ್ಲ ಆಪ್ರೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಖುಷಿ ಆಗ್ತೈತಿ. ಸೊ ಕಲಿಯುವ ಮನೋಭಾವ ನಾವು ಬೆಳೆಸ್ಕೊಳ್ಳೋನು ಅಂತ ಹೇಳ್ತೀನಿ ನಾನು. ಟೆಕ್ನಾಲಜಿ ಬಂದೈತಿ, ಅದರ ಒಟ್ಟಿಗೆನೇ ಹೋಗೋನು,
1: ಅಂದ್ರೆ ಬದಲಾವಣೆಗೆ ತಕ್ಕಂತೆ.
2: ಹೌದು, ಅದಕ್ಕೆ ಅಡಾಪ್ಟ್ ಅಂಡ್ ಎಕ್ಸೆಲ್ ಅನ್ನೋ ಸ್ಲೋಗನ್ ಇಟ್ಕೋಣ. ಏನೋ ಹೊಸದು ಬಂದರೂ ಅದಕ್ಕೆ ನಾವು ಅಡಾಪ್ಟ್ ಆಗೋಣ. ಎಲ್ಲ ಪ್ರಾಣಿಗಳು ಅಡಾಪ್ಟ್ ಆಕ್ಕವು, ಯಾವುದೇ ವಾತಾವರಣ ಇದ್ದರೂ, ಬರಗಾಲದಾಗ ಸಹಿತ, ಈವನ್ ಡೆಸರ್ಟ್ದಾಗ ಸಹಿತ, ನೀರು ಕುಡಿಯೋಕೆ ಸಿಗಲಿಲ್ಲ ಸಹಿತ ಅವು ಅಡಾಪ್ಟ್ ಆಗಿರ್ತಾವೆ. ಪ್ರಾಣಿಗಳು ನೀರಾಗಿ ಅಡಾಪ್ಟ್ ಆಗಿರ್ತಾವೆ. ಹಂಗಿದ್ದಾಗ ನಾವು ಮನುಷ್ಯ ಎಲ್ಲ ಕಡೆ ನಾವು ಇರ್ಬೋದು, ಎಲ್ಲ ಎನ್ವೈರನ್ಮೆಂಟ್ದಾಗ ಇರ್ಬೋದು. ಸೊ ಇದು ಕಲಿಯೋದೇನು ದೊಡ್ಡ ವಿಷಯ ಅಲ್ಲ, ಇದ್ರ ಬಗ್ಗೆ ನಾವು ಕಲ್ಕೊಳ್ಳೋಣ. ಮತ್ತು ಏನೇ ನಮಗೆ ಆರಾಮಿಲ್ಲ ಅಂತ ದವಾಖಾನಿಗೆ ಹೋದ್ರೆ ಅದು ಏನಾಗೈತಿ, ಈ ಗೂಗಲ್ ಅಂತೀ ನಮ್ಗೆ ವರ್ಡ್ ನಾಲೆಜ್ ಕೊಡುವಂಥದ್ದೈತಿ, ಅದಕ್ಕೆ ಸರ್ಚ್ ಮಾಡಿರಿ ಏನಾಗೈತಿ ನಮ್ಗೆ, ಏನಾಗ ವಿಷಯ ಎಲ್ಲ ಇಲ್ಲ, ಏನೋ ಆಗೈತ್ರಿ ಅವ್ರು ಹಂಗೆ ಅಂತಾರೆ ಹಿಂಗೆ ಬೇಡ. ಅದಕ್ಕೆ ಪ್ರತಿಯೊಂದು ನಾಲೆಜ್ ತೊಗೊಳಕ್ಕೆ ನಮ್ಮ ದೇವ್ರು ಸಾಕಷ್ಟು ಟೈಮ್ ಕೊಟ್ಟಾನೆ. ಅದಕ್ಕೆ ನಮ್ಮ ಆರೋಗ್ಯ ಮತ್ತು ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳೋಣ ಅಂತ.
1: ಖಂಡಿತ ಮೇಡಮ್. ಇನ್ನು ಮೇಡಮ್, ವಯಸ್ಸಾದಮೇಲೆ ಸ್ವಾವಲಂಬಿ ಬದುಕು ಎಷ್ಟು ಮುಖ್ಯವಾಗುತ್ತೆ ಅಂತ, ಅಂದರೆ ತಮ್ಮ ನಿರ್ಧಾರಗಳನ್ನು ತಾವೇ ಸ್ವಂತವಾಗಿ ತೆಗೆದುಕೊಳ್ಳೋದು.
2: ಸ್ವಾವಲಂಬಿ ಬದುಕು ಸ್ವಲ್ಪ ಕಠಿಣ ಆಕೈತಿ ತೆಗೆದುಕೊಳ್ಳೋದು. ಯಾಕಂದ್ರೆ ನಾವು ಮುಂಚೆ ಇದ್ದಾಗ 60ಕ್ಕಿಂತ ಮುಂಚೆ ನಾವು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇದ್ವಿ, ಕರೆಕ್ಟಾಗಿ ಥಿಂಕಿಂಗ್ ಪವರ್ ಇರ್ತಿತ್ತು. ಆದರೆ ವಯಸ್ಸಾದಂಗೆ ಬ್ರೈನ್ ಸೆಲ್ಸ್ ಐತ, ನ್ಯೂರಾನ್ಸ್ ಐತ ಡಿಜನರೇಟಿಂಗ್ ಸ್ಟೇಜ್ ಆಗಿರ್ತಾವೆ, ಪ್ರಾಪರ್ ಆಗಿ ಗ್ರಾಸ್ಪ್ ಆಗೋದಿಲ್ಲ. ಒಮ್ಮೊಮ್ಮೆ ನಮಗೆ ಕಿವಿ ಕೇಳ್ಸಂಗಿಲ್ಲ ಅವ್ರೇನು ಹೇಳ್ತಾರೆ, ಆ ವಿಷಯದ ಬಗ್ಗೆ ಥಿಂಕ್ ಮಾಡೋಕ್ಕೆ ಸಮಸ್ಯೆ ಆಕೈತಿ. ಓದಿದ್ರೆ ಕಣ್ಣಿನ ಪ್ರಾಬ್ಲಮ್ ಇರ್ತಾವೆ, ಭಾಳ ಹತ್ತಿರ ಹಿಡ್ಕೊಂಡು ಓದಬೇಕು. ಹೀಗಾಗಿ ಪ್ರಾಪರ್ ಕಂಪ್ಲೀಟ್ ಸ್ವಾವಲಂಬಿ ನಾವು ಆಕ್ಕೇವೆ ಅಂದರೂ ಸಾಧ್ಯ ಇಲ್ಲ. ನಾವು ಯಾರ ಮೇಲೆ ಡಿಪೆಂಡ್ ಆಗಬೇಕು, ನನಗೆ ಇದು ಮೊಬೈಲ್ ಮೆಸೇಜ್ ಬಂದೈತಿ ಇದ್ರ ಬಗ್ಗೆ ಹೆಂಗೆ ಮಾಡೋಣ ಅಂತ ಮಗಳಿಗೆ ಸೊಸೆಗೆ ಅಥವಾ ಮಗನಿಗೆ ಕುಂತು ಕೇಳಬೇಕು. ನಾವು ಅಪ್ ಟು ಸರ್ಟನ್ ಏಜ್ ಏನೋ ಮಾಡ್ಬೋದು, 70 ಅದರ ನಂತರ ಸಹಿತ. ಈಗಂತೀ ವೃದ್ಧರ ವಯಸ್ಸು ಬೆಳೀತಾ ಇದೆ, 85 to 90 ಭಾಳ ಜನ ಗೊತ್ತಿದ್ದವ್ರ ಹೆಲ್ದಿ ಅದಾರ. ಅದಕ್ಕೇನೈತಿ ಆ ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲ ಆನ್ಲೈನ್ ಇದ್ದ ಹೊತ್ತಿನಾಗ. ಸೊ ಸ್ವಾವಲಂಬಿ ಬೇಡ, ಡಿಪೆಂಡೆಂಟ್ ಆಗಲೇಬೇಕಾಕೈತಿ. ಅವಾಗ ಮಾತ್ರ ಮಕ್ಕಳ ಮೇಲೆ ನಾವು ಡಿಪೆಂಡೆಂಟ್ ಆಗಲೇಬೇಕು.
1: ಅಂದ್ರೆ ಯಾವುದೇ ಆನ್ಲೈನ್ ವಂಚನೆಗೆ ಒಳಗಾಗುವುದು ತಪ್ಪುತ್ತೆ ಹಿರಿಯ ನಾಗರಿಕರು ಅಂತ ತಮ್ಮ ಅಭಿಪ್ರಾಯ. ಖಂಡಿತ ಮೇಡಮ್. ಮೇಡಮ್, ಇನ್ನು ತಮ್ಮ ಒಂದು ಜೀವನದಲ್ಲಿ ನೀವು ಕಲಿತಂತಹ ಒಂದು ದೊಡ್ಡ ಪಾಠ ಅಂದ್ರೆ ಯಾವುದು?
2: ಜೀವನದಲ್ಲಿ ನಾನು ಕಲಿತಂತ ಪಾಠ ಅಂದ್ರೆ ನಮ್ಮ ಬದುಕನ್ನು ನಾವೇ ಬದುಕಲು ಕಲಿಯಬೇಕು. ಬದುಕಲು ಕಲಿ, ಇದು ಆರ್ಟ್ ಆಫ್ ಲಿವಿಂಗ್ ಗುರುಜಿಯವರದು ಪುಸ್ತಕವೂ ಐತಿ. ಅದನ್ನು ಬರೀ ಟೈಟಲ್ ಅಷ್ಟೇ ನೋಡೀನಿ, ಅದನ್ನೇನು ಮುಟ್ಟಿ ನೋಡಿಲ್ಲ ನಾವು. ಆದರೆ ಬದುಕಲು ನಾವು ಕಲಿಯಬೇಕು. ಸ್ಟಾರ್ಟಿಂಗ್ದಾಗ ನಾವು ಥಿಂಕ್ ಮಾಡಬೇಕು, ನಾವು ಸರ್ವಿಸ್ ಜಾಯ್ನ್ ಆದ ಫಸ್ಟ್ ಡೇ ನನ್ನ ಇದು ಪೆನ್ಷನೇಬಲ್ ಪೋಸ್ಟ್ ಐತೋ ಹೆಂಗು, ಪೆನ್ಷನೇಬಲ್ ಪೋಸ್ಟ್ ಇಲ್ಲ ಅಂತಂದು ನಾನು ಏನು ಮಾಡಬೇಕು ಇವತ್ತಿಂದ. ಸೊ ಎಲ್ಲ ಪೋಸ್ಟ್ಗಳು ಪೆನ್ಷನೇಬಲ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ರಿಟೈರ್ಡ್ ಆದಮೇಲೆ ಎಷ್ಟೋ ಪೇರೆಂಟ್ಸ್ ಕೈಯಾಗ ದುಡ್ಡು ಇರೋಂಗಿಲ್ಲ, ಮಕ್ಕಳೆಲ್ಲೋ ದೂರ ಇರ್ತಾರೆ. ಕಳಿಸ್ಬೇಕು ಅನ್ನೋದು ಇವ್ರಿಗೆ ಐಡಿಯಾ ಬರ್ತೈತೋ ಇಲ್ಲೋ, ಅವ್ರು ಬೇಕಂತ ಕಳಿಸ್ತಾ ಇಲ್ಲ ಅಂತೂ ನಾವು ಅನ್ನಕ್ಕೆ ಬರೋಂಗಿಲ್ಲ. ಅವ್ನು ಹೊಳೆದಿರ್ಲಾಕಿಲ್ಲ, ಎಲ್ಲರೂ ಅಗದಿ ಶಾರ್ಪ್ ಇರೋಂಗಿಲ್ಲ. ಅಂತ ಹೊತ್ತಿನಾಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗ್ದಿಂದ ನಮ್ಮದು ವಿಚಾರ ಮಾಡಬೇಕು. ಮಕ್ಕಳ ಮದುವೆಗೆ ಏನೇ ಖರ್ಚು ಮಾಡಿದ್ರು ಅಲ್ಲ, ನಮ್ಮ ಸೇವಿಂಗ್ಸ್ ಕೈ ಹಚ್ಚಲಾರ್ದು ನಾವು ಮಾಡಬೇಕು. ಅದು ಎಷ್ಟೇ ಅಮೌಂಟ್ ಇರಲಿ ಆ ರೀತಿ ನಾವು ಅದನ್ನ ಮಾಡಬೇಕು. ಮತ್ತು ಈಗ ದುಡ್ಡಿಲ್ಲ ಅಂತ ನಾವು ಹೆಲ್ತ್ ಕಡೆಗಣಿಸುವಂಗಿಲ್ಲ. ಮಕ್ಕಳೂ ಕೊಡೋದಿಲ್ಲ, ನಮ್ಮ ಕಡೆನೂ ದುಡ್ಡಿಲ್ಲ. ಹೆಲ್ತ್ ಅದೆಲ್ಲ ನೀವು ಹೇಳ್ತೀರಿ ಎಲ್ಲ ದೊಡ್ಡ ದೊಡ್ಡ ಮಾತು, ಕರೆ ಹೆಂಗಂದ್ರೆ ಚಾರಿಟೇಬಲ್ ಹಾಸ್ಪಿಟಲ್ ಅದಾವ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದಾವ, ಅಲ್ಲಿ ಸಹಿತ ಉತ್ತಮ ಡಾಕ್ಟರ್ಸ್ ಅದಾರೆ. ಸೇಮ್ ಫೀಸ್ ತೊಗೊಂಡು ಏನು ಚೆಕಪ್ ಮಾಡ್ತಾರೋ ಅದೇ ಚೆಕಪ್ ನಮಗೆ ಫ್ರೀದಾಗೂ ಆಕೈತಿ. ನಾವ್ಯಾಕೆ ಅದರ ಉಪಯೋಗ ಮಾಡ್ಕೋಬಾರ್ದು? ಎಲ್ಲ ಸಿಟಿಯಲ್ಲಿ ಇದಾವೆ. ಅದಕ್ಕೆ ಇಷ್ಟ ಹೇಳೋದೇನು, ಬೋಲ್ಡ್ ಆಗಿ ಇರ್ರಿ. ಯಾವುದೇ ಸಮಸ್ಯೆ ಇದ್ದರೂ ನಾವು ಬಾಯ್ಬಿಟ್ಟು ಯಾರಿಗಾರು ನಾವು ಕೇಳಿದ್ರೆ ನಮಗೆ ಪರಿಹಾರ ಸಿಗತ್ತೆ. ಹೆದರ್ಕೊಂಡು ಇದ್ವಿ ಅಂತಂದು ನಾವು ಹೆದರ್ಕೊಂಡೇ ಜೀವನ ಅಳ್ಕೋತಾನೆ ಜೀವನ ಸಾಗಿಸ್ಬೇಕಾಕೈತಿ. ಅದಕ್ಕೆ ಇಲ್ಲಿವರೆಗೆ ನಗ್ನಗ್ತಾ ನಮ್ಮ ಜೀವನದ ಎಲ್ಲ ಹಂತಗಳನ್ನ ನಾವು ದಾಟೀವಿ. ನಮ್ಮ ಬಾಲ್ಯನೂ ಹೋಗೈತಿ, ನಾವು ಪ್ರೊಫೆಷ್ನಲ್ ಲೈಫು ಮುಗ್ದೈತಿ, ಒಳ್ಳೆ ತಂದೆ ತಾಯಿನೂ ಆದ್ವಿ. ಈಗ ಒಳ್ಳೆ ಅಜ್ಜ ಅಜ್ಜಿ ಯಾಕಾಗಬಾರ್ದು, ಕೊನೆದೈತಿ. ಸೊ ಇದು ಲಾಸ್ಟ್ ಸ್ಟೇಜ್, ಸಂಧ್ಯಾಕಾಲದಾಗ ಅದೇವಿ. ಸೊ ಒಳ್ಳೆ ಅಜ್ಜ ಅಜ್ಜಿ ಆಗಿ ನಮ್ಮ ಅಜ್ಜ ಹಂಗೆ ಮಾಡ್ತಿದ್ದು ಹಿಂಗೆ ಮಾಡ್ತಿದ್ದು ಅಂತ ಮಕ್ಕಳು ಅಪ್ರಿಸಿಯೇಟ್ ಮಾಡಬೇಕು. ಮೊಮ್ಮಕ್ಕಳು ಆ ರೀತಿ ಪ್ರತಿಯೊಂದು ಕಲಿಯೋಣ. ಅವ್ರ ಮೇಲೆ ಹಾಕೋದು ಬೇಡ, ನಮ್ಮ ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ನಮಗೆ ಏನು ಶೇರ್ ಮಾಡ್ಕೋದು ಅವ್ರ ಜೊತೆ ಮಾಡ್ಕೊಳ್ಳೋಣ.
1: ಮೇಡಮ್, ಇನ್ನು ಕೊನೆಯದಾಗಿ, ಹಿರಿಯರನ್ನು ಗೌರವಿಸುವುದು ಅಂದರೆ ಬರೀ ಅವ್ರ ಕಾಲಿಗೆ ನಮಸ್ಕಾರ ಮಾಡುವುದಷ್ಟೇ ಅಲ್ಲ ಅನ್ನೋದಾದರೆ ನಿಜವಾದ ಗೌರವ ಅಂದರೆ ಏನು ತಮ್ಮ ಪ್ರಕಾರ?
2: ಹಿರಿಯರನ್ನು ಗೌರವಿಸುವುದು ಅನ್ನೋಕ್ಕಿಂತ ನಾನೇನಂತೀನಿ, ಹಿರಿಯರ ಕೇರ್ ಟೇಕಿಂಗ್ ಮಾಡೋದು. ಗೌರವಿಸೋದು ಅಂತ ಕಾಲು ಬಿದ್ದರೆ ಆಯಿತು ಅಂತಲ್ಲ, ಆದರೆ ನಾನೇನಂತೀನಿ ಅದ್ರ ಬದಲಿ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಹೆಂಗದಾರ, ಅವ್ರ ಹೆಲ್ತ್ ಹೆಂಗೈತಿ, ಆರಾಮದಾರ ಇಲ್ಲೋ, ಏನು ಸಮಸ್ಯೆ ಇಲ್ಲಲ್ಲ, ಇದನ್ನು ಕೇಳ್ಕೊತೋರಿ. ನಾನು ನಂದೇ ಹೇಳ್ತೀನಿ, ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೂ ನೆನಪಿರಂಗಿಲ್ಲ ಯಾವ ತಿಂಗಳೈತಿ ಯಾವಾಗ, ಯಾಕಂದರೆ 3-4 ಕಡೆ ಹೋಗ್ತೀವಿ. ಆದರೆ ನನ್ನ ಸೊಸೆ ಮಾತ್ರ ನಿಮ್ದು ಈ ತಿಂಗಳು ಐ ಚೆಕಪ್ ಐತಿ, ನೀವು ಡಾಕ್ಟರ್ ಕಡೆ ಹೋಗಬೇಕು, ಅದನ್ನು ನೆನಪು ಮಾಡ್ತಾ. ನೆಕ್ಸ್ಟ್ ಟೈಮ್ ನಿಮ್ಮ ಡಯಾಬೆಟಿಕ್ ಐತಿ ನೆಕ್ಸ್ಟ್ ಮಂತ್ ನೀವು ಅಲ್ಲಿ ಹೋಗಬೇಕು. ನಾವು ಇಷ್ಟ ಮಾಡಿದ್ರು ಸಾಕು, ಅವ್ರ ಕಾಲು ಬಿದ್ದಕ್ಕಿಂತ ಜಾಸ್ತಿ ಆಯ್ತು ನಮ್ಗೆ. ನೆನಪು ಮಾಡಿಕೊಟ್ರೆ ನನ್ನ ಮಗ ಎಂದು ನೆನಪು ಮಾಡೋಂಗಿಲ್ಲ, ಕರೆಯೋ ನೆನಪಿಟ್ಟೆ. ಯಾಕಂದ್ರೆ ಅವರಿಗೆ ನಾಳೆ ಬರ್ಡನ್ ಆಗಬಾರ್ದು ಅಂತಲೂ ಮಾಡ್ತಿರ್ಬೋದು, ಅದು ನಮಗೆ ಬೆಟರ್ ಅಲ್ಲ. ಅದು ನಮಗೆ ನೆನಪು ಮಾಡಿಕೊಡ್ತಾರೆ ಈ ಸರ್ತಿ ಐತಿ ಹೋಗ್ರಿ ಅಂತ. ಇದು ಒಂದಾಯಿತು. ಇನ್ನು ನಮ್ಮ ಭಾರತೀಯ ಸಂಸ್ಕಾರ ಪ್ರಕಾರ ಹಿರಿಯರಿಗೆ ನಾವು ಬಗ್ಗಬೇಕು, ನಮಸ್ಕಾರ ಮಾಡಬೇಕು. ಸೊ ಎಲ್ಲ ಅಜ್ಜ ಅಜ್ಜಿಗಳು ಡೈಲಿ ಅವ್ರ ಜೊತೆ ಇರೋಂಗಿಲ್ಲ. ಒಂದು ವೇಳೆ ಇದ್ದರೆ ನಿಮ್ಮ ಸ್ನಾನ ಆದಮೇಲೆ ದೇವರ ನಮಸ್ಕಾರ ಮಾಡಿ ಅವ್ರ ಕಾಲು ಬೀಳಬೇಕು. ಅದು ಮಕ್ಕಳಿಗೆ ಗೊತ್ತಾಗಬೇಕು ನಾವು ಬಾಗಿ ನಡಿಬೇಕು ಅನ್ನೋದನ್ನು. ಮತ್ತು ನಮಸ್ಕಾರ ಮಾಡಿದಾಗ ಅವ್ರು ಸಿಗುವಂಥ ಬ್ಲೆಸ್ಸಿಂಗಿಗೆ ವ್ಯಾಲ್ಯೂ ಕಟ್ಟಕ್ಕಾಗೋದಿಲ್ಲ. ಅದು ಭಯಂಕರ ದೊಡ್ಡ ಪ್ರಮಾಣದಾಗ ನಮಗೆ ರಿಸಲ್ಟ್ಸ್ ಕೊಡ್ತೈತಿ. ಕಾರಣ ಇಲ್ಲ, ಅವ್ರು ಬೇರೆ ಕಡೆ ಇರ್ತಾರಪ್ಪ ಅಂತ ಊರಿಂದ ಬಂದ ತಕ್ಷಣ ಅವ್ರು ಕಾಲು ಬಿಟ್ರು. ನಾನು ನಾರ್ತ್ ಸೈಡ್ ನೋಡಿದೆ, ನಾರ್ತ್ ಸೈಡ್ ಅದೊಂದು ರೂಢಿ ಭಾಳ ಚೆನ್ನಾಗಿದೆ ಸೌತ್ಗಿಂತ. ರೈಲ್ವೆ ಸ್ಟೇಷನ್ದಾಗ ನಾವು ಇಳಿದ ಕೂಡಲೇ ಅಲ್ಲೇ ಬಗ್ಗೆ ನಮಸ್ಕಾರ ಮಾಡ್ತಾರೆ, ಅಗದಿ ಕಾಲಿಗೆ ಕೈ ಹಚ್ಚಿ ಮಾಡ್ತಾರೆ. ಅದು ನಮ್ಮ ಕಡೆ ಅಷ್ಟು ಅಸ್ತಿತ್ವದಾಗ ಇಲ್ಲ. ಇನ್ನು ಖರೆ ಬೆಟರ್ ಎಲ್ಲಿದ್ದಲ್ಲಿಂದ ಅವ್ರ ಬ್ಲೆಸ್ಸಿಂಗ್ ರಿಪೀಟೆಡ್ಲಿ ನಮಗೆ ಸಿಗ್ತಾ ಇರ್ತಲ್ಲ, ಅದಂತೂ ಯಾವ ಕೆಟ್ಟ ದಾರಿಗೆ ಒಯ್ಯೋದಿಲ್ಲ ನಮ್ಮನ್ನ. ಆಮೇಲೆ ಹಿರಿಯರ ಕೇರ್ ಟೇಕಿಂಗ್ ಆಯಿತು, ಹಿರಿಯರ ಬ್ಲೆಸ್ಸಿಂಗ್ಸ್ ತೊಗೊಳೋದಾಯ್ತು. ಮತ್ತು ಅವ್ರಿಗೆ ದಿನದಾಗ ಒಂದು 10 ನಿಮಿಷ ಆದರೂ ಟೈಮ್ ಕೊಡ್ರಿ, ಮಗಳೇ ಇರಲಿ ಸೊಸೆನೇ ಇರಲಿ, 10 ನಿಮಿಷ ಕೊಡ್ಬೋದಲ್ಲ. ಅಡುಗೆ ಇಡುಗೆ ಸಾಯಂಕಾಲ ಸಹಿತ ಮಾಡಿ ಆದಮೇಲೆ ಹಾಂ ಏನೇನು ಮಾಡಿದ್ರಿ ಇವತ್ತು, ಏನು ಟಿವಿ ನೋಡಿದ್ರು, ಪಿಕ್ಚರ್ ನೋಡಿದ್ರು, ಏನು ನೋಡಿದಿರಿ ಅಂತ ಕೇಳ್ಬೋದು, ಮಾತಾಡಿಸ್ಬೋದು. ಅಥವಾ ನಾಳೆ ಬ್ರೇಕ್ಫಾಸ್ಟಿಗೆ ನಿಮ್ಗೆ ಏನು ಬೇಕು, ಏನು ತಿನ್ಬೇಕು ಅನ್ನಿಸ್ತೈತಿ, ಅದನ್ನು ಹೇಳ್ತೇನೆ ಅವ್ರಿಗೆ, ಮಾಡಿಸ್ತೇನೆ. ಇಷ್ಟು ಎರಡೇ ಶಬ್ದ ಸಾಕು, ಅವ್ರು ಅಷ್ಟಕ್ಕೆ ಖುಷಿ ಆಕ್ಕಾರ, ನಿಮ್ಮದು ಒಂದು ಒಂದು ಶಬ್ದಕ್ಕೆ ಖುಷಿ ಆಕ್ಕಾರ. ಏ ಪಾಪ ಹಿಡ್ದು ದನದ ಬಂದು ಸೈದ್ ಬಂದು ನನ್ನ ಕಡೆ ಕುಂತು ಮಾತಾಡಿ ಹೋದ್ಲು ಅಂತೇಳಿ. ಸೊ ಅಪೇಕ್ಷೆ ಮಾಡೋದು ಹಿರಿಯರು ಮಕ್ಕಳಿಂದ ಏನೂ ಇಲ್ಲ. ನಿಮ್ಮ ಪ್ರೀತಿ ವಾತ್ಸಲ್ಯ ಅಥವಾ ಖುಷಿಯಾಗಿ ಮಾತಾಡುವಂಥ ಒಂದು ಶಬ್ದ ಇಷ್ಟೇ. ಮತ್ತು ಇನ್ನೊಂದು ಹೇಳಬಯಸ್ತೇನೆ, ಹೆಣ್ಣು ಮಕ್ಕಳ ತಾಯಂದಿರೇ, ದಯಮಾಡಿ ನಿಮ್ಮ ಮಗಳ ಸಂಸಾರದಲ್ಲಿ ಇಂಟರ್ಫಿಯರೆನ್ಸ್ ಬೇಡ. ಅವಳ ಸಂಸಾರ ಅವಳಿಗೆ ಮಾಡಲು ಬಿಡಿ. ತಪ್ಪಿದ್ದರೂ ಸಹಿತ ಅವಳು ತಿದ್ದುಕೊಂಡು ನಡೀತಾಳೆ. ನಮ್ಮ ಗೈಡೆನ್ಸ್ ಬೇಕಾಗಿಲ್ಲ. ನಮ್ಮ ಸಂಸಾರ ನಾವು ಮಾಡಿದ್ದೇವೆ ಸಾಕು, ಭಾಳ ಆಯಿತು. ಆದರೆ ಮಗಳ ಸಂಸಾರದಲ್ಲಿ ನಾವು ಇಂಟರ್ಫಿಯರ್ ಮಾಡೋದು ಬೇಡ. ಅವಳು ಮಾಡ್ತಾಳೆ, ಅವಳು ಕೇಳಿದಾಗಷ್ಟೇ ಫೋನ್ ಮಾಡಿರಿ. ಪ್ರತಿನಿತ್ಯ ಫೋನ್ ಮಾಡಿ ನಿಮ್ಮ ಅತ್ತೆ ಏನು ಮಾಡಿದ್ಲು, ನಿಮ್ಮ ಮಾವ ಏನು ಮಾಡಿದ್ರು, ತಿಂಡಿ ಏನು ಮಾಡಿದ್ವಿ, ದಯಮಾಡಿ ಮಾಡಬೇಡ್ರಿ. ಅವಳಿಗೆ ತನ್ನಷ್ಟಕ್ಕೆ ತನಗೆ ಬೆಳೆಯೋಕೆ ಅವಕಾಶ ಕೊಟ್ಟರೆ ಅಂತ ಹೇಳೋದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಹಿರಿಯ ನಾಗರಿಕರಿಗಾಗಿರ್ಬೋದು ಅಥವಾ ಇಂದಿನ ಯುವ ಜನತೆಗೆ ತಮ್ಮಿಂದ ಕಿವಿ ಮಾತು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಹಿರಿಯ ನಾಗರಿಕರಿಗೆ ನಾನು ಹೇಳಬಯಸೋದು ಅಂತಂದರೆ, ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಲು ಕಲಿಯಿರಿ. ಮತ್ತು ಏನೇ ನಿಮಗೆ ತೊಂದರೆ ಆದರೆ, ಇದು ನನ್ನ ಮನೆ ಅನ್ನುತ್ತಲೇಯಾಗಿರಲಿ. ಮಗನ ದುಡ್ಡಿನಿಂದ ಮಗ ತೊಗೊಂಡ್ರು ನನ್ನ ಮಗನ ಮನೆ ನನ್ನ ಮನೆಯೇ ಅನ್ನುತ್ತಲೇಯಾಗಿರಲಿ. ಅದಕ್ಕೂ ಹೆದರ್ಬೇಡ್ರಿ, ಓಪನ್ ಆಗಿ ನೀವು ಹೇಳ್ರಿ. ಪಕ್ಕದ ಮನೆಯಾಗ ಹೋಗಿ ಓಪನ್ ಆಗಿ ಹೇಳ್ಬೇಡ್ರಿ. ನಿಮ್ಮ ಮನೆಯಾಗ ನಿಮ್ಮ ಅತ್ತೆ ಆಗಲಿ, ನಿಮ್ಮ ತಾಯಿ ಮುಂದೆ ಅಥವಾ ನಿಮ್ಮ ಮಗನ ಮುಂದೆ ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆ, ನಾ ಏನು ಮಾಡಲಿ, ನನಗೆ ದುಡ್ಡು ಕಡಿಮೆ ಬೀಳ್ತಾವ. ಅದು ಹೇಳಕ್ಕೆ ನಮಗೂ ಸರಿ ಅನ್ಸಂಗಿಲ್ಲ ಮಕ್ಕಳ ಕಡೆ, ನನಗೆ ದುಡ್ಡು ಕಡಿಮೆ ಬೀಳ್ತಾವ ಅಂತ. ಇನ್ನೊಂದು ಹೇಳ್ತೇನೆ ಅನುಪಮ ಅವರೇ, ಇಲ್ಲೇ ಹುಬ್ಳಿಯಲ್ಲಿ ಒಬ್ಬರು ಸೀನಿಯರ್ ಆರ್ಕಿಟೆಕ್ಟ್ ಇಂಜಿನಿಯರ್ ಅದಾರ, ಲೇಡಿ, ದೊಡ್ಡ ಫರ್ಮ್ ಅವರು ನಡೆಸ್ತಾರೆ. ಅವ್ರ ಹಸ್ಬೆಂಡ್ ರೀಸೆಂಟ್ಲಿ ಒಂದು 4 ಇಯರ್ಸ್ ಬ್ಯಾಕ್ ತೀರ್ಕೊಂಡ್ರು. ಅವರು ಆರ್ಕಿಟೆಕ್ಟ್ ಇದ್ರು, ಈಗ ಅವರು ಇದ್ದಾರೆ. ಅವರ ಅತ್ತೆ ಇದ್ದರು, ಬಟ್ ಅವರು ತನ್ನ ಎಂಪ್ಲಾಯೀಸ್ಗೇನು 20-25 ಜನ ಎಂಪ್ಲಾಯೀಸ್ ಇದ್ದರು, ಸಿವಿಲ್ ಇಂಜಿನಿಯರ್ಸ್. ಅವ್ರಿಗೆ ಸಂಬಳ ಹಾಕುವಾಗ ಅತ್ತರ ಜೊತೆ ತನಗೆ ಏನು ಕೊಡಬೇಕು ಅನಿಸ್ತಿತ್ತು ಇನ್ ಲಾರ್ಜ್ ಅಮೌಂಟನ್ನು ಅತ್ತೆ ಅಕೌಂಟಿಗೆ ಹಾಕಿದ್ರು ಪ್ರತಿ ತಿಂಗಳ. ಅಲ್ಲ ಅವ್ರಿಗೆ ಬೇಕನಿಸಿದಾಗ ಹಾಕಿ ಅಂದು ಕೇಳಿಲ್ಲ ಯಾರಿಗೆ ಗಂಡಗೂ. ಮತ್ತು ಅವಾಗ ಆಕಿ ನನ್ನ ಮುಂದೆ ನಿಲ್ಲಕ್ಕೂ ಹೆಸಿಟೇಟ್ ಮಾಡ್ಬೋದು. ಆಕೆ ಅಕೌಂಟಿಗೆ ರೆಗ್ಯುಲರ್ ಹಾಕ್ತಿದ್ದ ಆಕೆ ಬಳಸ್ತಾಳೆ. ಇದನ್ನ ಒಂದು ನಮ್ಮ ಮಕ್ಕಳಿಗೂ ಹೇಳಿ ಬಯಸ್ತೀನಿ, ಎಲ್ಲ ತಾಯಂದಿರು ಬೋಲ್ಡಾಗಿ ಮಾತಾಡುವಂಗೆ ಇರಂಗಿಲ್ಲ, ಅವ್ರವ್ರ ಮನಸ್ಥಿತಿ ಬೇರೆ ಇರ್ತೈತಿ. ಕಾರಣ, ಮಕ್ಕಳೇ, ನಿಮ್ಮ ತಾಯಿಯರ ಅಕೌಂಟ್ಗೆ ನಿಮಗೆ ತಿಳಿದಷ್ಟು ಅಂದ್ರೆ ಒಂದು ತಿಂಗಳು ಅವರಿಗೆ ಖರ್ಚು ಮಾಡೋಕ್ಕೆ ಅನುಕೂಲ ಆಗುವಷ್ಟು ಅಮೌಂಟನ್ನು ದಯಮಾಡಿ ಅವ್ರು ಕೇಳದೇ ಹಾಕ್ತಾ ಹೋಗ್ರಿ. ಈ ಸಂದೇಶವನ್ನು ನಾನು ಮಕ್ಕಳಿಗೂ ಕೂಡ ಬಯಸ್ತೀನಿ. ಮಕ್ಕಳಿಗೆ ತೊಂದರೆ ಆಗದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದು ಹಿರಿಯರಿಗೆ ಸಹಿತ ಹೇಳ ಬಯಸ್ತೇನೆ.
1: ಖಂಡಿತ ಮೇಡಮ್, ತಮ್ಮ ಒಂದು ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.
2: ನನಗೆ ಇವತ್ತು ತಮ್ಮ ವೇಣುಧ್ವನಿಯಲ್ಲಿ ಹಿರಿಯ ನಾಗರಿಕರು ಅಥವಾ ಓಲ್ಡ್ ಏಜ್ ಪರ್ಸನ್ಸ್ ಬಗ್ಗೆ ಈ ದಿನದಿಂದ ಮಾತಾಡಲು, ನನ್ನ ಅನುಭವವನ್ನು ಹಂಚಿಕೊಳ್ಳಲು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವೇಣುಧ್ವನಿ ತಂಡದವರಿಗೆ, ಕೇಳಿ ಸಂಸ್ಥೆಗೆ ಅನಂತ ಧನ್ಯವಾದ.
1: ಸ್ನೇಹಿತರೆ, ಹಿರಿಯರಿಗೆ ನಮ್ಮಿಂದ ಬೇಕಾಗಿರುವುದು ಯಾವುದೇ ಒಂದು ದೊಡ್ಡ ಉಡುಗೊರೆಗಳಲ್ಲ. ಕೆಲವೊಮ್ಮೆ ಅವರ ಮಾತನ್ನ ಕೇಳುವಂತಹ ಒಂದು ನಮ್ಮ ಒಂದು 2 ನಿಮಿಷ ಸಾಕು. ಅವರ ಜೊತೆಗೆ ಕುಳಿತು ಮಾತನಾಡಲು ಅವರಿಗೆ ಸ್ವಲ್ಪ ಸಮಯವನ್ನ ನೀಡೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಇಂದಿನ ನಮ್ಮ ಅಂತಾರಾಷ್ಟ್ರೀಯ ವೃದ್ಧರ ದಿನದ ಅಂಗವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಾಣಿಧ್ವನಿ 90.4 FM. ನಮಸ್ಕಾರ.
3: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486 2 86.
4: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777